ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ, ಜ್ಯೇಷ್ಠ ಮಾಸದ ಎರಡನೇ ದಿನ ಅಂದರೆ 2026ನೇ ಇಸವಿ ಮೇ ತಿಂಗಳ 23ನೇ ತಾರೀಕು ಶನಿವಾರ. ನಿಲಯ ದೈನಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳು. ಈಗ ವೇಳೆ 5:58.43. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋಗಳಲ್ಲಿ ಪ್ರೇಮ ಸಲೇರ ಮಾಡುವ ನಮಸ್ಕಾರಗಳು, ಶುಭೋದಯ ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳು ಮಂಗಳಕರವಾಗಿರಲೆಂದು ಈ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ.

ಸಮಯ ಸರಿಯಾಗಿ 6 ಗಂಟೆ. ಈಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಆರು ಗಂಟೆ 10 ನಿಮಿಷಕ್ಕೆ ಗೀತಾರಾಧನ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:31 ಚಿಂತನ, FS ಕಲ್ಲಪ್ಪನ ಮಠ ಅವರಿಂದ. 6:35 ಕರುನಾಳು ಬಾಬಳಕೆ, ಡಾಕ್ಟರ್ ಗುರುರಾಜ್ ಖರ್ಜಗೆ ಅವರಿಂದ ಕಥನ. ಜಾನ್ ಕಿಡ್ಸನ್ ಬ್ಯಾಂಡೇಡ್ ಕಂಡುಹಿಡಿದ ವ್ಯಕ್ತಿ, ಈ ಕುರಿತು ಸಂಚಿಕೆಯನ್ನು ಕೇಳುವಿರಿ. 6:40 ನೇಗಿಲ ಮಿಡಿತ, ಎರೆಹುಳು ಗೊಬ್ಬರದ ತಯಾರಿಕೆ ಹಾಗೂ ಅದರ ಮಹತ್ವ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ತಜ್ಞರಾದ ಚಂದನ್, ವಿದ್ಯಾರ್ಥಿನಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಅಪಸ್ಮಾರ, ಎಪಿಲಿಪ್ಸ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ವಿನೋದ್ ಕುಮಾರ್, ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು ಕೇಳುವಿರಿ. 7:15 ದಾವಣಗೆರೆ ಶಾಂತಿಸಾಗರ ಕೋಮಾರನಹಳ್ಳಿ ರಂಗನಾಥ ಸ್ವಾಮಿ, ಈ ಸ್ಥಳಗಳ ಕುರಿತು ಜಿಲ್ಲಾ ಪ್ರವಾಸಿ ತಾಣ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ MN ಸುಂದರ್ ರಾಜ್. 7:45 ಚಿತ್ರಗೀತೆಗಳನ್ನ ಕೇಳುವಿರಿ. 8:30 ನೇರ ಫೋನ್ ಇನ್ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮೂಡಿಬರುವುದು. 9:05 ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನು ಕೇಳುವಿರಿ. 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು. ಇಂದಿನ ಕಾರ್ಯಕ್ರಮದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆಗಳನ್ನು ಕೇಳಲಾಗುವುದು. 11:00 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚಿತ್ರಗೀತೆ. 11:30 ಸೇವಾ ಮಾಹಿತಿ ಕಾರ್ಯಕ್ರಮ, ನಂತರ ಭಾವಗೀತೆಗಳನ್ನು ಕೇಳುವಿರಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹೊದಿಗೆರೆಯ ಶ್ರೀಮತಿ ಸುಜಾತ ಮತ್ತು ತಂಡದವರಿಂದ ಮದುವೆ ಶಾಸ್ತ್ರದ ಪದಗಳನ್ನು ಕೇಳುವಿರಿ. 12:05 ವನಿತಾ ವಿಹಾರ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರೂಪಣೆ ಹಾಗೂ ಸಹಕಾರ ರಜನಿ ಜಿಆರ್. 12:35 ಆರೋಗ್ಯ ಕಾರ್ಯಕ್ರಮ, ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳ ಕುರಿತು ರಿಮ್ಸ್ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಉನ್ನತಿ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಭಾವಗೀತೆಗಳನ್ನು ಕೇಳುವಿರಿ. 3:00 ಚಾರ್ಟ್ ಶೋ ಮೂಡಿಬರುವುದು. 4:00 ಚಿತ್ರಗೀತೆಗಳ ಕಾರ್ಯಕ್ರಮ, 6:00 ಸೇವಾ ಮಾಹಿತಿ, 6:30 ವಿಜ್ಞಾನದ ಮುನ್ನಡೆ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ಬಾನುಲಿ ವರದಿಯ ಭಾಗ 2 ಪ್ರಸಾರವಾಗುವುದು. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮಾ ಹಾಗೂ ದೀಪಿಕಾ. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. ಅನಂತರದಲ್ಲಿ ಪರಿಸರ ಗೀತೆ ಮೂಡಿಬರಲಿದೆ. 7:45 ಸಮಾಚಾರ ದರ್ಶನ ಕೇಳುವಿರಿ. 8:00 ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಭಾವಗೀತೆಗಳನ್ನು ಆಲಿಸುವಿರಿ. ರಾತ್ರಿ 9:30 ಯುವವಾಣಿ ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂಗನ ಸೇರಿ ಸಿಪಿ ಮಾಧವನ್ ನಪ್ಪುರಿತಿ ಅವರಿಂದ ಹಾಡುಗಾರಿಕೆ ಮೂಡಿಬರುವುದು. ಕಾರ್ಯಕ್ರಮ ತಿರುವನಂತಪುರಂ ಠಾಣೆಯ ಕೇಂದ್ರದ ಕಾರ್ಯಕ್ರಮ ಕೊಡುಗೆಯಾಗಿರುತ್ತದೆ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ತಿಳಿಯಬಹುದು. ಆತ್ಮೀಯರೇ, ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗುವ ಮೂಲಕ ಪ್ರಮುಖವಾದ ಕಾರ್ಯಕ್ರಮಗಳನ್ನು ನಿಮ್ಮ ಬಿಡುವಿನ ವೇಳೆಯಲ್ಲಿ ಕೇಳಬಹುದು.
ಆಕಾಶವಾಣಿ ಭದ್ರಾವತಿ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಮಾಡೋಣ ಈ ಒಂದು ಭಕ್ತಿಗೀತೆಯ ನಂತರ. ಆರಂಭದಲ್ಲಿ ಕೇಳಿ ಪುರಂದರದಾಸರ ಕೀರ್ತನೆ, ವಿದ್ಯಾಭೂಷಣ ಅವರ ಕಂಠದಲ್ಲಿ. ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯನಾಮ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಇಂದು ಒಂದು ದೇವಾಲಯದ ಕುರಿತು ಮಾಹಿತಿಯನ್ನ ಪಡೆಯೋಣ ಅಂತ ಹೇಳಿದ್ದೆ. ಈ ಮೂರ್ತಿಯ ಪ್ರತಿಷ್ಠಾಪನೆ ಸುಮಾರು 8 ಅಡಿ ಎತ್ತರದ ಬಲಭೀಮನ ವಿಗ್ರಹವು ನೈಸರ್ಗಿಕವಾಗಿ ದೊರೆತದ್ದಲ್ಲ. ಭಕ್ತರ ಕನಸಿನಲ್ಲಿ ಆಂಜನೇಯ ಬಂದು ಕೆರೆಯಿಂದ ನನ್ನ ವಿಗ್ರಹವನ್ನ ಹೊದಕಿತೆಗೆಯಲು ಸೂಚಿಸ್ತಾನಂತೆ. ಹಾಗಂತ ಇಲ್ಲಿಯ ಜನ ನಂಬಿದ್ದಾರೆ. ಇನ್ನು ಈ ದೇವಾಲಯ ಧಾರವಾಡ ರೈಲು ನಿಲ್ದಾಣದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ನುಗ್ಗಿಕೇರಿ ಕೆರೆಯ ದಂಡೆಯ ಮೇಲೆ ಇರೋದನ್ನ ನಾವು ಕಾಣಬಹುದು. ಅದೇ ಧಾರವಾಡದ ನುಗ್ಗಿಕೇರಿ ಶ್ರೀ ಹನುಮಾನ್ ದೇವಸ್ಥಾನ ಇದಾಗಿದೆ. ಇದು 500 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಮತ್ತಷ್ಟು ವಿಚಾರಗಳನ್ನ ತಿಳಿಯೋಣ ಈ ದೇವಾಲಯದ ಕುರಿತು ಈ ಒಂದು ಭಕ್ತಿಗೀತೆಯ ನಂತರ. ಈಗ ಕೇಳಿ ರಾಮನಾಮ ಭಜಿಸಿದವಗೆ ಉಂಟೆ ಈ ಭವಬಂಧನ, ಗೋಪಾಲದಾಸರ ರಚನೆ, ವೃಂದಗಾನದಲ್ಲಿ ಕೇಳಿ.

ಇನ್ನು ಈ ದೇವಾಲಯಕ್ಕೆ ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯರ ಆಸ್ಥಾನದಲ್ಲಿದ್ದಂತಹ ಪ್ರಸಿದ್ಧ ಸಂತ ಶ್ರೀ ವ್ಯಾಸರಾಜರು ತಮ್ಮ ಪ್ರವಾಸವನ್ನ ಮಾಡಿದಂತಹ ಸಮಯದಲ್ಲಿ ಈ ಮೂರ್ತಿಯನ್ನ ಮತ್ತೆ ಮರು ಪ್ರತಿಷ್ಠಾಪಿಸಿದ್ರು ಅಂತ ಕೂಡ ತಿಳಿದು ಬರುತ್ತೆ. ಇನ್ನು ಈ ಐತಿಹಾಸಿಕ ದೇವಾಲಯದ ಪೂಜಾ ಕೈಂಕರ್ಯಗಳು ಮತ್ತು ಆಡಳಿತವನ್ನ ಇಂದಿಗೂ ಕೂಡ ಸ್ಥಳೀಯ ನುಗ್ಗಿಕೇರಿ ದೇಸಾಯಿ ಕುಟುಂಬದವರೇ ನಿರ್ವಹಿಸಿಕೊಂಡು ಬರ್ತಿದ್ದಾರೆ ಅಂತ ಕೂಡ ತಿಳಿದು ಬರುತ್ತೆ. ಮತ್ತಷ್ಟು ವಿಷಯಗಳನ್ನ ತಿಳಿಯೋಣ ಈ ಒಂದು ಭಕ್ತಿಗೀತೆಯ ನಂತರ. ಇನ್ನು ಮುಂದೆ ಕೇಳಿ ಬಸವಣ್ಣನವರ ವಚನ. ಸೆಟ್ಟಿ ಎಂಬನೆ ಸಿರಿಯಾಳನ ಹಾಡಿದ್ದಾರೆ ಸಂಗೀತ ಕಟ್ಟಿ.

ಇನ್ನು ಈ ದೇವಾಲಯದಲ್ಲಿ ಹನುಮಂತನಿಗೆ ಅತ್ಯಂತ ಪ್ರಿಯವಾದ ಶನಿವಾರದಂದು ದೇವಸ್ಥಾನದಲ್ಲಿ ವಿಶೇಷ ಜಾತ್ರೆಯ ವಾತಾವರಣವಿರುವುದನ್ನು ಕಾಣಬಹುದು. ದೂರದ ಊರುಗಳಿಂದ ಭಕ್ತರು ಆಗಮಿಸಿ ಪಂಚಾಮೃತ ಅಭಿಷೇಕ, ಸಿಂಧೂರಾಲಂಕಾರ ಹಾಗೂ ನವನೀತ ಅಲಂಕಾರಗಳನ್ನು ಮಾಡಿಸಿ ಹರಕೆಯನ್ನು ತೀರಿಸ್ತಾರೆ ಅಂತ ತಿಳಿದು ಬರುತ್ತೆ. ಈ ಆವರಣದಲ್ಲಿ ಶ್ರೀರಾಮ, ಶಿವ, ಸರಸ್ವತಿ, ದುರ್ಗೆ, ವೇಣುಗೋಪಾಲ ಸ್ವಾಮಿ ಮುಂತಾದ ದೇವರುಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಇನ್ನು ದರ್ಶನದ ಸಮಯ ಭಾನುವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ತೆರೆದಿದ್ರೆ, ಇನ್ನು ಶನಿವಾರದಂದು ವಿಶೇಷವಾಗಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೂ ದೇವಸ್ಥಾನದ ಬಾಗಿಲು ಭಕ್ತರಿಗೆ ತೆರೆದಿರುತ್ತದೆ. ಭಕ್ತಿಯ ಪರಾಕಾಷ್ಠೆಯನ್ನ ಮೀರಿಸಿದ ಭಕ್ತರು ಭಗವಂತನನ್ನ ನಂಬಿ ಅವರ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸಿಕೊಳ್ತಾ ಇದ್ದಾರೆ. ಈ ಧಾರವಾಡದ ರೈಲು ನಿಲ್ದಾಣದಿಂದ 7-8 ಕಿಲೋಮೀಟರ್ ದೂರದಲ್ಲಿರುವಂತಹ ನುಗ್ಗಿಕೇರಿ ಶ್ರೀ ಹನುಮಂತನ ದೇವಾಲಯ, ಇಲ್ಲಿ ವಿಶೇಷವಾದ ಭಕ್ತಿಯ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಧಾರವಾಡದ ನುಗ್ಗಿಕೇರಿ ಶ್ರೀ ಹನುಮಂತನ ದೇವಾಲಯದ ಕುರಿತು ಕಿರು ಮಾಹಿತಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ, ಕೊಳಲ ನೂದುತ್ತ ಬಂದ ಗೋಪಿಯ ಕಂದ, ಪುರಂದರದಾಸರ ರಚನೆ, ರಾಧಿಕಾ ಹಾರ್ ಚಿಂಚೋಳಿ ಅವರ ಕಂಠದಲ್ಲಿ.

ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಚಿಂತನಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಕಾಶವಾಣಿ.

0: ಆಕಾಶವಾಣಿ ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು

0: ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೋಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೋಳ್ನಡಿಗೆಗೆ ಸಮ್ಮ ಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವುವನಲ್ಲದೆ ಕುಳಿತುವವನು ಎಡವುವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ ಇಮ್ಮಡಿ ನೂರ್ಮಡಿ ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾಧಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯ್ಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೂ FS ಕಲ್ಲಪ್ಪನಮಠ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಕರುನಾಡು ಬಾಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಂದ ಕಥನ.
1: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ತಯಾರು ಮಾಡುವಂತಹ ಕಂಪನಿ. ಅಲ್ಲಿ ಒಂದು 100 ವರ್ಷಗಳ ಹಿಂದೆ ಒಬ್ಬ ಜಾನ್ ಡಿಕ್ಸನ್ ಅಂತ ಒಬ್ಬ ಕೆಲಸ ಮಾಡ್ತಿದ್ದ. ಆಫೀಸ್ ಅಲ್ಲಿ ಕೆಲಸ ಮಾಡೋನು, ಅವನು ವೈದ್ಯ ಅಲ್ಲ, ಕಾರ್ಖಾನೆ ಕೆಲಸಗಾರ ಅಲ್ಲ, ಆಫೀಸ್ ಅಲ್ಲಿ ಕೆಲಸ ಮಾಡೋನು. ಅವನ ಹೆಂಡತಿ ಹೆಸರು ಜೋಸಫಿನ್ ಅಂತ. ಆಕೆ ಬಹಳ ಒಳ್ಳೆ ಹೆಂಗಸು, ಆದ್ರೆ ತೊಂದರೆ ಏನಂದ್ರೆ ಯಾವ ಕೆಲಸವನ್ನು ಸರಿಯಾಗಿ ಮಾಡಕ್ ಆಗಲ್ಲ ಆಕೆ. ಏನೋ ಮಾಡುವಾಗ ಏನೋ ಮಾಡೋದು, ತರಕಾರಿ ಹೆಚ್ಚುವಾಗ ಬೆಳ್ಳು ಕತ್ತರಿಸ್ಕೋಬೇಕು, ರೊಟ್ಟಿ ಮಾಡುವಾಗ ಕೈ ಸುಟ್ಕೊಳ್ಳೋದು, ಏನೋ ಒಟ್ಟು ಕೈಗೆ ಕಾಲಿ ಗಾಯ ಮಾಡ್ಕೊಳ್ಳಾರದೆ ಕೆಲಸ ಮಾಡುವ ಸಾಧ್ಯವೇ ಇಲ್ಲ ಆಕೆ. ಏನೋ ಮಾಡೋಕೆ ದಬಾರ ಬೆಳೆಸ್ಬಿಡೋದು, ಈಗೇನೋ ಮಾಡ್ತಿದ್ಲು. ಹೆದರಿಕೆ ಸ್ವಭಾವ ಆಕೆ, ಏನಾಗ್ಬಿಡ್ತದೋ ಅಂತ ಹೆದರಿಕೆ. ಒಂದು ಚೂರು ಗಾಯ ಆದ್ರೂ ಸಾಕು, ಗಂಡನಿಗೆ ಫೋನ್ ಮಾಡಿ ತಕ್ಷಣ ಬಂದ್ಬಿಡು, ತಕ್ಷಣ ಬಂದ್ಬಿಡು, ನನಗೇನೋ ಆಗಿದೆ ಅನ್ಬೇಕು. ಪಾಪ ಇವನು ಸಾಹೇಬರಿಗೆ ಹೇಳಿ ಓಡ್ ಹೋಗ್ತಿದ್ದ. ಎಷ್ಟರ ಮಟ್ಟಿಗೆ ತಮಾಷೆ ಆಗ್ಬಿಟ್ಟಿತ್ತು ಅಂದ್ರೆ, ಇವನು ಹೊರಗೆ ಬಂದ ತಕ್ಷಣ ಯಾಕೋ ಹೆಂಡತಿ ಫೋನ್ ಬಂತೇನೋ, ಏನಾಯ್ತು ನೋಡು, ಓಡೋ ಬೇಡ.

0: ಕೊಡು ಅಂತ ತಮಾಷೆ ಮಾಡ್ತಿದ್ರು. ಪಾಪ ಅವನಿಗೂ ಬೇಜಾರಾಯ್ತು, ಎಷ್ಟು ಸಲ ಸಾಹೇಬರಿಗೆ ಹೇಳಿ ಹೇಳಿ ಹೇಳಿ ಅಪ್ಪಣೆ ತಗೋಬೇಕು, ಒಂದ್ ಭಾನುವಾರ ಇದಕ್ಕೇನು ಪರಿಹಾರ ಹುಡುಕಬೇಕು ಅನ್ಕೊಂಡ. ತನ್ನ ಕಂಪನಿ ತಯಾರು ಮಾಡ್ತಿತ್ತಲ್ಲ, ಒಂದು ಪಟ್ಟಿ ಇತ್ತು, ಜಿಗಟ್ ಪಟ್ಟಿ, ಜಿಗಟಾದ ಉದ್ದ ಪಟ್ಟಿ, ಅದು ಔಷಧಿ ಹಾಕಿದ್ದು. ಅವಾಗೆಲ್ಲ ಮೊದಲ ಕಾಲಕ್ಕೆ ಅದೇ ಇರ್ತಿತ್ತು, ಔಷಧಕ್ಕೆ ಹಾಕಿ ಕಟ್ಟಬೇಕು ಅದನ್ನ ಅಂತ. ಔಷಧಿಯುಕ್ತವಾದಂತಹ ಜಿಗುಟಾದ ಪಟ್ಟಿಯನ್ನು ತಗೊಂಡು ಹೋದ ಮನೆಗೆ. ತಗೊಂಡು ಹೋಗಿ ಭಾನುವಾರ ಕತ್ತರಿ ತಗೊಂಡು ಒಂದಿಂಚ್ ಅಗಲ 4-5 ಇಂಚ್ ಉದ್ದ ಪಟ್ಟಿ ಕತ್ತರಿಸಿಟ್ಟ ಆ ಜಿಗಟಾಗಿರೋ ಪಟ್ಟಿಗೆ. ಆ ಜಿಗಟಾಗಿರೋ ಪಟ್ಟಿ ಮಧ್ಯಭಾಗದಲ್ಲಿ ಒಂದಿಷ್ಟು ಒಂದು 1/2 ಇಂಚಿನಷ್ಟು ಹತ್ತಿ ಹಚ್ಚಿದ, ಅದ್ರ ಮೇಲೆ ಒಂಚೂರು ಮುಲಾಮ್ ಹಚ್ಚಿದ. ಆ ಪಟ್ಟಿಗಳನ್ನೆಲ್ಲ ಸಾಲಾಗಿ ಒಂದು 15-20 ಪಟ್ಟಿ ಮಾಡಿ ಒಂದು ಮರದ ಹಲಿಗೆ ಮೇಲೆ ಇಟ್ಟು ಹೇಳಿದ, ಅಲ್ಲೋಡು ಇನ್ಮೇಲೆ ನಿನಗೇನಾದ್ರೂ ಗಾಯ ಆದ್ರೆ ನನ್ನ ಕರಿಬೇಡ, ಏನ್ ಮಾಡ್ಬೇಕು ಗೊತ್ತಾ, ಈ ಹತ್ತಿ ಇದೆಯಲ್ಲ ಮುಲಾಮ್ ಹಚ್ಚಿಟ್ಟು ಹತ್ತಿ ಇದೆಯಲ್ಲ ಆ ಭಾಗವನ್ನು ಗಾಯದ ಮೇಲೆ ಇಟ್ಟು ಈ ಜಿಗಟ್ ಪಟ್ಟಿಯನ್ನು ಸುತ್ಕೊಂಡ್ಬಿಡು, ಗಾಯ ಕಮ್ಮಿ ಆಗ್ತದೆ, ತೊಂದರೆ ಮಾಡಬೇಡ ಅಂದು. ಹ್ಞೂ ಒಂದು ಗೋಣ ಹಾಕಿದ್ಲಾಕಿ ಪಾಪ. ಮತ್ತೆ ಮರುದಿನ ಅದೇ ತರ ಫೋನ್ ಬಂದೇ ಬಂತು, ಮನೆಗೆ ಓಡೋದ ಮತ್ತೆ ಯಾಕೆ ಪಟ್ಟಿ ಹಚ್ಕೊಳ್ಳಿಲ್ಲ ನೀನು ಅಂತ ಕೇಳ್ದ. ಆಕೆ ಕೈ ಎತ್ತಿ ಹಲಿಗೆ ತೋರಿಸಿದ್ಲು, ಹೇಳಿದ್ದಲ್ಲ ಕೈ ಯಾವಾಗ್ಲೂ ಹಾಕಿದ್ದು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ, ಏನೇನೋ ಮಾಡಿ ಗಲಭೆ ಮಾಡ್ಬಿಡೋಳು. ತೋರಿಸಿದ್ಲು ಆಕೆ ಒಂದು ಪಟ್ಟಿ ಎಳೆಯುವ ಆತರದಲ್ಲಿ ಎಲ್ಲಾ ಪಟ್ಟಿ ಒಂದೇ ಸಲ ಎಳೆದಿದ್ದಾಳೆ, ಒಂದಕ್ಕೊಂದು ಜಿಗಟ್ ಪಟ್ಟಿ ಅಂಟ್ಕೊಂಡ್ಬಿಟ್ಟಿದ್ದಾವೆ, ಬಿಡುಗಡೆ ಆಗ್ತಾ ಇಲ್ಲ, ಹತ್ತಿ ಎಲಕಿತ್ತು ಬರ್ತಾ ಇದೆ. ಜಾನ್ ಹಣೆ ಹಣೆ ಬಡ್ಕೊಂಡ, ಎಷ್ಟು ಮಾಡೋದಮ್ಮ ನಿನಗೋಸ್ಕರ ಅಂದ. ಮರುದಿನ ಮತ್ತೆ ಕೂತ್ಕೊಂಡು ಹಿಂದಿನ ಹಾಗೆ ಆ ಪಟ್ಟಿಗಳನ್ನು ಉದ್ದ ಕತ್ತರಿಸಿಟ್ಕೊಂಡ, ಮಧ್ಯದಲ್ಲಿ ಹತ್ತಿ ಹಾಕಿ ಅದ ಮೇಲೆ ಔಷಧಿ ಹಾಕಿ ಇಟ್ಕೊಂಡ. ಈ ಕಡೆ ಆ ಜಿಗಟಾದ ಪಟ್ಟಿ ಇತ್ತಲ್ಲ ಅದ ಅಂಟ್ಕೊಂಡ್ಬಿಡ್ತದೆ ಒಂದಕ್ಕೊಂದು ಅಂತ ಏನ್ ಮಾಡಿದ, ಒಂದು ಪ್ಲಾಸ್ಟಿಕ್ ಹಾಳೆ ಅಂತಂದು ಕತ್ತರಿಸಿ ಅದ್ರ ಮೇಲೆ ಅಂಟಿಸಿದ ಎರಡು ಕಡೆಗೂ ಜಿಗಟಾಗಿರೋ ಭಾಗಕ್ಕೆ. ಈಗ ನೋಡಿ ಅಂಟ್ಕೊಳ್ಳೋದಿಲ್ಲ, ಹೇಳ್ದ ಈಗ ನೋಡು ಅಂಟಲ್ಲ, ನೀನ್ ಗಾಯ ಆದ ತಕ್ಷಣ ಆ ಭಾಗಕ್ಕೆ ಹತ್ತಿಯನ್ನು ಇಟ್ಟು ಸುತ್ತುವಾಗ ಎರಡು ಕಡೆಗೂ ಆ ಪ್ಲಾಸ್ಟಿಕ್ ಪಟ್ಟಿಗಳನ್ನು ಕಿತ್ಬಿಡು, ನಾನು ಪ್ಲಾಸ್ಟಿಕ್ ಹಾಳೆ ತೆಗೆದ್ಬಿಡು, ಆಮೇಲೆ ಸುತ್ಕೊಂಡ್ಬಿಡು ಸರಿ ಆಗ್ತದೆ ಅಂದ. ಮರುದಿನದಿಂದ ಫೋನ್ ಬರಲಿಲ್ಲ, ಯಾವಾಗ ಗಾಯ ಆದ್ರೆ ಜೋಸಫಿನ್ ತಾನೇ ಮಾಡ್ಕೊಂಡ್ಬಿಡೋಳು. ಸ್ನೇಹಿತರು ತನ್ನ ಸಾಧನೆ ಹೇಳಿದ, ನೋಡಪ್ಪ ಇನ್ಮೇನು ಫೋನ್ ಬರಲ್ಲ, ಸರಿ ಮಾಡಿಬಿಟ್ಟಿದ್ದೀನಿ ಅಂತ. ಇವನ್ ಮೇಲೆ ಬಾಸ್ ವಿಜ್ಞಾನಿ ಇದ್ನಲ್ಲ ಅಧಿಕಾರಿ, ಅವ್ನು ಕೇಳಿದ ಏನ್ ಮಾಡಿದ್ದೀನಿ ನೀನು ಅಂತ ಕೇಳ್ದ. ಏನಿಲ್ಲ, ಹಿಂಗ ಔಷಧ ಪಟ್ಟಿಗೆ ಹಿಂಗ್ ಹಾಕಿಟ್ಟಿದ್ದೀನಿ ಅಂತ. ತಗೊಂಡ್ ಬಂದು ಅಂದ, ತಗೊಂಡು ಹೋಗಿ ತಾನು ತೋರಿಸಿದ ಮೇಲಿನ ಅಧಿಕಾರಿಗೆ. ಅವನಿಗೆ ಆಶ್ಚರ್ಯ ಆಯ್ತು, ಮಾ ಎಂತ ದೊಡ್ಡ ಕೆಲಸ ಮಾಡಿದ್ಯಲ್ಲ ನೀನು, ದೊಡ್ಡ ಸಾಧನೆ ಇದು ಅಂದ. ತನ್ನ ಜೊತೆಗೆ ತೋರಿಸಿದ, ಇದನ್ ಮಾರ್ಕೆಟಿಗೆ ಬಿಟ್ರೆ ಒಳ್ಳೇದಲ್ವಾ, ಸಾಕಷ್ಟು ಜನ ಗಾಯ ಆಗತ್ತೆ, ತೊಂದರೆ ಆಗತ್ತೆ, ಇನ್ ಮೇಲೆ ಪಟ್ಟಿ ತೆಗೆದು ಹಚ್ಕೊಂಡ್ಬಿಟ್ರೆ ಆಯ್ತಲ್ಲ, ಮಾಡ್ಕೋಬಹುದು ಅವರು ಅಂತ ಹೇಳಿ ಶುರು ಮಾಡಿದ. ಅದರ ಫಲವೇ ಈಗಿನ ಬ್ಯಾಂಡೇಡ್ ಟೇಪ್ ಅಂತ ಏನ್ ಬಂದಿದೆ, ಇವತ್ತು ಶತಕೋಟಿ ರೂಪಾಯಿಗಳನ್ನು ಮಾರಾಟ ಮಾಡುವಂತ ಬ್ಯಾಂಡೇಡ್ ಅದು. ಅದು ಬಂದದ್ದು ಹೆಂಡತಿಯ ಮೇಲಿನ ಪ್ರೀತಿಯಿಂದ ಬಂದದ್ದು. ಜಾನ್ ಡಿಕ್ಸನ್ ತನ್ನ ಹೆಂಡತಿಗೆ ತೊಂದರೆ ಆಗಬಾರದು ಅಂತ ಮಾಡಿದ್ದು ಶತಕೋಟಿ ರೂಪಾಯಿಗಳ ವ್ಯವಹಾರಕ್ಕಾಗಿದೆ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಯಾವುದೋ ಪ್ರೀತಿಗೋಸ್ಕರ ಮಾಡಿದಂತಹ ಆವಿಷ್ಕಾರ ಒಂದು ಪ್ರಪಂಚದಲ್ಲಿ ಅದ್ಭುತವಾದಂತಹ ಮಾರಾಟವಾಗುವಂತ ಸಾಧನ ಆಯ್ತಲ್ಲ. ಅದಕ್ಕೆ ನಾನು ಹೇಳೋದು, ತಮಾಷೆ ಮಾಡಿ ಹೇಳ್ತೀನಿ, ನಾವು ಹೆಂಡಂದಿರನ್ನ ತುಂಬಾ ಪ್ರೀತಿಸೋಣ, ಅವ್ರ ತಪ್ಪುಗಳಿಗೆ ಪರಿಹಾರ ಹುಡುಕೋದಕ್ಕೂ ಪ್ರಯತ್ನ ಮಾಡೋಣ. ಯಾರಿಗೆ ಗೊತ್ತು, ನಾವು ಕೂಡ ಒಂದು ಅದ್ಭುತವಾದಂತಹ ಆವಿಷ್ಕಾರಕ್ಕೆ ಕಾರಣರಾಗಬಹುದು ಅಂತ ಅನ್ಸುತ್ತೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ. ಈಗ ನೇಗಿಲ ಮಿಡಿತ, ಎರೆಹುಳು ಗೊಬ್ಬರದ ತಯಾರಿಕೆ ಹಾಗೂ ಅದರ ಮಹತ್ವ, ಈ ಕುರಿತು ತಜ್ಞರಾದ ಚಂದನ್ ವಿದ್ಯಾರ್ಥಿನಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಇವರಿಂದ ಮಾಹಿತಿ.
3: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
4: ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಚಂದನ್, ನಾನು 4ನೇ ವರ್ಷದ ಕೃಷಿ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. ಇಂದು ನಾನು ಎರೆಹುಳ ಗೊಬ್ಬರ ತಯಾರಿಕೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮ್ಮ ಕೃಷಿ ಪರಿಸರದಲ್ಲಿ ಲಭ್ಯವಾಗುವ ತ್ಯಾಜ್ಯ ವಸ್ತುಗಳು ಈ ಎರೆಹುಳುಗಳಿಗೆ ಒಂದು ಉತ್ತಮ ಆಹಾರ. ಈ ತ್ಯಾಜ್ಯ ವಸ್ತುಗಳು ಎರೆಹುಳುವಿನ ಜಠರದಲ್ಲಿ ವಿಭಜನೆಗೊಂಡು ಇಕ್ಕೆಯಾಗಿ ಮಾರ್ಪಾಡಾಗುತ್ತದೆ. ಈ ಗೊಬ್ಬರವನ್ನು ಸಸ್ಯ ಆಹಾರವಾಗಿ ಪೋಷಕಾಂಶಗಳನ್ನು ಪೂರೈಸಲು ಬಳಸುತ್ತಾರೆ. ಎರೆಹುಳು ಗೊಬ್ಬರದಲ್ಲಿ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್, ಕಬ್ಬಿಣ, ಸತು ಹಾಗೂ ತಾಮ್ರವನ್ನು ದೊರಕುತ್ತದೆ. ಎರೆಹುಳು ಗೊಬ್ಬರ ಸಸ್ಯ ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ಸಸ್ಯವರ್ಧಕವಾದ ಎಲ್ಲವನ್ನು ದೊರಕುತ್ತವೆ. ಇದಲ್ಲದೆ

ಮಣ್ಣಿನ ಭೌತಿಕ ಗುಣಗಳಾದ ನೀರಿಡಿದುಕೊಳ್ಳುವ ಶಕ್ತಿ, ಗಾಳಿಯಾಡುವಿಕೆ, ಮಣ್ಣಿನ ಕಣರಚನೆ ಉತ್ತಮಗೊಳಿಸುತ್ತದೆ. ಇದರ ಪರಿಣಾಮ ಮಣ್ಣಿನಲ್ಲಿ ಉಪಯುಕ್ತ ಜೀವಾಣುಗಳ ಸಂಖ್ಯೆ ವೃದ್ಧಿಯಾಗಿ ಜೀವರಾಸಾಯನಿಕ ಕ್ರಿಯೆಗಳನ್ನು ಸಮತೋಲನವಾಗಿ ಉಂಟಾಗಿ ಮಾಡುತ್ತದೆ. ಸಸ್ಯ ಬೆಳವಣಿಗೆ ಒಂದು ಉತ್ತಮ ವಾತಾವರಣ ದೊರಕುತ್ತದೆ. ಒಟ್ಟಾರೆ ಮಣ್ಣಿನ ಫಲವತ್ತೆ ಅಭಿವೃದ್ಧಿ ಹೊಂದುತ್ತದೆ. ಗೊಬ್ಬರ ಉತ್ಪಾದನೆಗೆ ಬೇಕಾಗುವ ತ್ಯಾಜ್ಯ ವಸ್ತುಗಳು, ಕೃಷಿ ಕ್ಷೇತ್ರ ಹಾಗೂ ಅದರ ಪರಿಸರದಲ್ಲಿ ದೊರಕುವ ಸಾವಯವ ವಸ್ತುಗಳು ಎರೆಹುಳುಗಳಿಗೆ ಸದೃಢವಾದ ಆಹಾರ. ಈ ಎರೆಹುಳುಗಳು ದೇಹದಲ್ಲಿ ಸುಲಭವಾಗಿ ಜೀರ್ಣಗೊಂಡು ಉತ್ಕೃಷ್ಟವಾದ ಗೊಬ್ಬರವಾಗಿ ಮಾರ್ಪಾಡಾಗುತ್ತದೆ. ಈ ತ್ಯಾಜ್ಯ ವಸ್ತುಗಳು ಸಸ್ಯ ಹಾಗೂ ಪ್ರಾಣಿ ಮೂಲವಾಗಿರುತ್ತದೆ. ಸಸ್ಯ ಮೂಲಗಳಾದ ಎಲೆ, ತೊಗಟೆಗಳು, ಕಳೆಗಳು, ಹುಲ್ಲು, ತೆಂಗಿನ ನಾರು, ಕಬ್ಬಿನ ಸಿಪ್ಪೆ, ಬಾಳೆ ತ್ಯಾಜ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಾದ ಸಗಣಿ, ಇಕ್ಕೆ, ಗಂಜಲ ಹಾಗೂ ಕೊಟ್ಟಿಗೆ ತ್ಯಾಜ್ಯ ಇತ್ಯಾದಿ ಎರೆಗೊಬ್ಬರಗಳನ್ನು ತಯಾರಿಸಲು ಬಳಸುತ್ತಾರೆ. ಗೊಬ್ಬರ ತಯಾರಿಕೆಗೆ ಈ ತ್ಯಾಜ್ಯ ವಸ್ತುಗಳನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಹರಡಿ ಸಗಣಿಯೊಂದಿಗೆ ಮಿಶ್ರಣ ಮಾಡಬೇಕು. ಈ ಕಸದ ರಾಶಿ ನೆನೆಯುವಂತೆ ನೀರನ್ನು ಸಿಂಪಡಿಸಬೇಕು. ಈ ಹಿಂದೆ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ನೀರು ನೀಡಿ 2-3 ಬಾರಿ ಕಸದ ರಾಶಿಯನ್ನು ಮುಗುಚಬೇಕು. ನಂತರ ತೆಳವಾದ ಸಗಣಿಯನ್ನು ನೀರನ್ನು ರಾಶಿಯ ಮೇಲೆ ಹಾಕಿ ಎರೆಹುಳುಗಳನ್ನು ಬಿಡಬೇಕು. ಪ್ರತಿ ಚದರ ಕಿಲೋಮೀಟರ್ಗೆ 100 ಎರೆಹುಳುಗಳನ್ನು ಬಿಡಬೇಕು. ಈ ಎರೆಹುಳುಗಳು ರಾಶಿಯ ಮೇಲ್ಭಾಗದಲ್ಲಿ ತ್ಯಾಜ್ಯವನ್ನು ತಿನ್ನುತ್ತದೆ, ಕೆಳಭಾಗಕ್ಕೆ ಚಲಿಸುತ್ತದೆ. ಎರೆಹುಳುಗಳು ಕಸದ ರಾಶಿಯಲ್ಲಿ ಬಿಟ್ಟ ನಂತರ ವಾತಾವರಣಕ್ಕೆ ಅನುಗುಣವಾಗಿ ಸರಿಯಾದ ದಿನಗಳ ಅಂತರದಲ್ಲಿ ನೀರು ನೀಡಬೇಕು. 50-60% ತೇವಾಂಶವನ್ನು ಕಾಪಾಡಬೇಕು. ರಾಶಿಯ ಮೇಲ್ಭಾಗದಲ್ಲಿ ಎರೆಹುಳುಗಳು ಇಕ್ಕೆ ಸಂಗ್ರಹ ಶುರುವಾಗುವುದರಿಂದ ಕೇವಲ ಮೇಲ್ಪದರದಲ್ಲಿ ಪದ್ದೆಯಾಗುತ್ತದೆ. ನೀರು ಸಿಂಪಡಿಸಬೇಕು. ನಾವು ಬಳಸುವ ತ್ಯಾಜ್ಯ ವಸ್ತುಗಳು ಮತ್ತು ವಾತಾವರಣಕ್ಕೆ ಅನುಗುಣವಾಗಿ 70-80 ದಿನಗಳಲ್ಲಿ ಗೊಬ್ಬರ ದೊರಕುವುದು. ಹುಳುಗಳು ಬಿಟ್ಟ 35-45 ದಿನಗಳಲ್ಲಿ ರಾಶಿಯ ಮೇಲ್ಭಾಗದಲ್ಲಿ ಗೊಬ್ಬರಗಳು ಸಂಗ್ರಹವಾಗುತ್ತದೆ. ಗೊಬ್ಬರದಿಂದ ಹುಳುಗಳನ್ನು ಬೇರ್ಪಡಿಸುವ ವಿಧಾನ: ಒಂದು ದೊಡ್ಡ ಸಗಣೆ ಉಂಡೆಯನ್ನು ಮಾಡಿ ಅದನ್ನು ಎರೆಹುಳ ಗೊಬ್ಬರದ ಮೇಲೆ ಇಡಬೇಕು. ನಂತರ 5 ನಿಮಿಷದ ನಂತರ ಎರೆಹುಳುಗಳು ಅದರಲ್ಲಿ ಸಂಗ್ರಹಗೊಳ್ಳುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಅನ್ನು ಸಂಪರ್ಕಿಸಿ 9901578890. ಧನ್ಯವಾದಗಳು.

0: ಇದುವರೆಗೂ ಎರೆಹುಳು ಗೊಬ್ಬರದ ತಯಾರಿಕೆ ಹಾಗೂ ಅದರ ಮಹತ್ವ ಈ ಕುರಿತು ತಜ್ಞರಾದ ಚಂದನ್ ವಿದ್ಯಾರ್ಥಿನಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡಿರಿ. ಆಕಾಶವಾಣಿ ಭದ್ರಾವತಿ. ಈಗ ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಅಪಸ್ಮಾರ ಎಪಿಲಿಪ್ಸ್ ಈ ಕುರಿತು ಡಾಕ್ಟರ್ ವಿನೋದ್ ಕುಮಾರ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
1: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಕುಮಾರ್ ಎಂಕೆ, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರೋ ಟಾಪಿಕ್ ಬಂದು ಅಂದ್ರೆ ಮಕ್ಕಳಲ್ಲಿ ಸೀಜರ್ಸ್ ಅಥವಾ ಫಿಟ್ಸ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿ. ಮಕ್ಕಳಲ್ಲಿ ಫಿಟ್ಸ್ ಬಂದಾಗ ತಕ್ಷಣ ಏನು ಮಾಡಬೇಕು? ಫಸ್ಟ್ ಶಾಂತವಾಗಿರಬೇಕು, ಆದಷ್ಟು ಆಪ್ರಿಹೆನ್ಸಿವ್ ಆಗಬಾರ್ದು, ಆಂಗ್ಸೈಟಿ ಆಗಬಾರ್ದು. ಮತ್ತೆ ಈಗ ಫಿಟ್ಸ್ ಆಗ್ತಿರೋ ಮಗು ಸುತ್ತಮುತ್ತ ಇರೋ ವಾತಾವರಣನೇನು ಆದಷ್ಟು ಸುರಕ್ಷಿತಗೊಳಿಸ್ಬೇಕು. ಅಂದ್ರೆ ಮಗುಗೆ ಗಾಯವನ್ನು ಉಂಟು ಮಾಡುವಂತ ವಸ್ತುಗಳೇನಾದ್ರೂ ಅಕ್ಕ ಪಕ್ಕದಲ್ಲಿದ್ರೆ, ಪಕ್ಕದಲ್ಲಿ ಏನೋ ಶಾರ್ಪ್ ಆಬ್ಜೆಕ್ಟ್ಸ್ ಇದೆ, ಚೂಪಾದ ವಸ್ತು ಇದೆ, ಅಥವಾ ಕೈಗೇನೋ ಕಬ್ಬಿಣದ ಅಂಶ ಕೊಡೋದು, ಅದರಿಂದ ಮಗು ಇನ್ನೊಮ್ಮೆ ಪೆಟ್ ಮಾಡ್ಕೊಳ್ಳುವಂಥದ್ದು, ಅದನ್ನೆಲ್ಲ ಮಗುವಿಂದ ಆದಷ್ಟು ದೂರ ಇಡುವಂಥದ್ದು. ಮತ್ತೆ ಮಗುವನ್ನು ಸಮತಟ್ಟಾದ ಸ್ಥಳದಲ್ಲಿ ಮಲಗಿಸ್ಬೇಕು. ತಲೆಯ ಕೆಳಗೆ ಆದಷ್ಟು ಮೃದುವಾದ ವಸ್ತುವನ್ನು ಇಡಬೇಕು. ಬಿಗಿಯಾದ ಬಟ್ಟೆ ಏನಾದ್ರೂ ಇದ್ರೆ ಅದನ್ನ ಸಡಿಲಗೊಳಿಸ್ಬೇಕು. ಉಸಿರಾಡ್ಲಿಕ್ಕೆ ಏನಾದ್ರೂ ಕಷ್ಟ ಆಗೋ ರೀತಿ ಕುತ್ತಿಗೆ ಸುತ್ತ ಬಟ್ಟೆ ಅವೆಲ್ಲ ಇದ್ರೆ ಅದನ್ನೆಲ್ಲ ಸಡಿಲಗೊಳಿಸಿ ಗಾಳಿ ಬೆಳಕು ಇರೋಂತ ಜಾಗದಲ್ಲಿ ಕರ್ಕೊಂಡ್ಬರುವಂಥದ್ದು. ಆದಷ್ಟು ಮಗುವನ್ನು ಒಂದು ಬದಿಗೆ ತಿರುಗಿಸುವಂಥದ್ದು, ಲೆಫ್ಟ್ ಲ್ಯಾಟರಲ್ ಪೊಸಿಷನ್ ಅಂತೀವಿ. ಇದೇನ್ ಮಾಡುತ್ತೆ ಅಂತಂದ್ರೆ ವಾಂತಿ ಮತ್ತೆ ಉಗುಳು ಮಗುಲೇನ ಫಿಟ್ಸ್ ಆದಕ್ ಸುರಿತಾ ಇರುತ್ತಲ್ಲ, ಅದು ಶ್ವಾಸಕೋಶಕ್ಕೆ ಹೋಗಿ ಉಸಿರಾಟ ತೊಂದರೆ ಉಂಟು ಮಾಡೋದನ್ನ ತಡೆಗಟ್ಟಬಹುದು. ಮತ್ತೆ ಸಮಯವನ್ನ ಗಮನಿಸಬೇಕು. ಈಗ ಫಿಟ್ಸ್ ಶುರುವಾಗಿ ಎಷ್ಟು ನಿಮಿಷ ಆಯ್ತು, ಕೆಲವು ನಿಮಿಷಗಳಾಯ್ತಾ, ಏನಾಯ್ತು ಅಂತ ಹೇಳಿ ಉಸಿರಾಟದ ಮೇಲೆ ಯಾವಾಗ್ಲೂ ಗಮನ ಇರಬೇಕು. ಮಗು ಜೋರಾಗಿ ಉಸಿರಾಡ್ತಾ ಇದೆಯಾ ಅಥವಾ ಉಸಿರಾಟ ಏನಾದ್ರೂ ನಿಲ್ತಾ ಇದೆಯಾ ಅನ್ನೋದು. ಜೊತೆಗೆ ಆಸ್ಪತ್ರೆಗೆ ಹೋಗುವ ಅರೇಂಜ್ಮೆಂಟ್ಸ್ ಅನ್ನು ಮಾಡ್ಕೊಂತ ಇರಬೇಕು. ಏನ್ ಮಾಡ್ಬೇಕು ಅನ್ನೋದು ಎಷ್ಟು ಮುಖ್ಯನೋ, ಏನ್ ಮಾಡಬಾರ್ದು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಏನ್ ಮಾಡಬಾರ್ದು? ಬಾಯಿ ಒಳಗೆ ಏನನ್ನು ಹಾಕಬಾರದು, ನಾಲ್ಗೆ ಬಿಡಿಸ್ಲಿಕ್ಕೆ, ಹಲ್ಲು ಬಿಡಿಸ್ಲಿಕ್ಕೆ,

0: ಮತ್ತೊಂದು ಅಂತ ಹೇಳಿ ಬಾಯಿಯೊಳಗೆ ಏನು ಹಾಕಬಾರ್ದು. ನೀರು ಔಷಧಿಯನ್ನ ಯಾವುದೇ ಕಾರಣಕ್ಕೂ ಬಾಯಿಯಿಂದ ಫಿಟ್ಸ್ ಆಗೋ ಸಮಯದಲ್ಲಿ, ಮಗು ಕಾನ್ಶಿಯಸ್ನೆಸ್ ಅಂದ್ರೆ ಎಚ್ಚರ ಇಲ್ದಿರೋ ಸಮಯದಲ್ಲಿ ಕೊಡಬಾರ್ದು. ಅದರಿಂದ ಏನಾಗುತ್ತೆ, ಶ್ವಾಸಕೋಶದ ಕೊಳವೆ ಎಲ್ಲ ಬ್ಲಾಕ್ ಆಗುತ್ತೆ, ಮಗುದು ಕೆಲವೊಮ್ಮೆ ಉಸಿರಾಟ ನಿಲ್ಲೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ಮಗುವನ್ನು ಬಲವಂತವಾಗಿ ಹಿಡಿದು ನಿಲ್ಲಿಸ್ಬೇಡಿ. ಫಿಟ್ಸ್ ಆಗೋ ಸಮಯದಲ್ಲಿ ಮಕ್ಕಳು ಕೈ ಕಾಲೆಲ್ಲ ಶೇಕ್ ಆಗ್ತಾ ಇರುತ್ತೆ, ಆಗಲಿ ಕಾಲು ಒತ್ತೋದು, ಕೈ ಒತ್ತೋದು, ತಲೆ ಮೈನ ಎಲ್ಲ ಹಿಡಿದಿಡ್ಕೊಳೋದು ಮಾಡಬಾರ್ದು. ಮತ್ತೆ ಮೂಗಿಂದ ಯಾವುದೇ ಅಹಿತಕರವಾದ ವಾಸನೆಯನ್ನ ಯಾವುದನ್ನು ಮಗುಗೆ ಕೊಡಬಾರ್ದು. ಮತ್ತೆ ಅನಗತ್ಯವಾಗಿ ಮಗುವನ್ನ ಇನ್ನ ಕದಲ್ಸಬೇಡಿ. ಬಹಳಷ್ಟು ಫಿಟ್ಸ್ಗಳು 3 ನಿಮಿಷ ಅಥವಾ ಅಷ್ಟು ಒಳಗಡೆನೆ ನಿಲ್ಲುತ್ತೆ. ಪೋಸ್ಟಿಕ್ಟಲ್ ಫಿಟ್ಸ್ ಆದ ಮೇಲೆ ಮಗುಗೆ ನಿದ್ರೆ ಬಂದ್ರೆ ಆದಷ್ಟು ಮಲಗಕ್ ಬಿಡಿ. ಅದಾದ್ಮೇಲೆ ಜ್ವರವನ್ನ ಪರೀಕ್ಷಿಸಿ. ಜ್ವರ ಇದ್ದು ಮಗುನು ಕೂಡ ಎಚ್ಚರ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಆ ಸಮಯದಲ್ಲಷ್ಟೇ ಬಾಯಿಂದ ಜ್ವರದ ಔಷಧಿ ಎಲ್ಲ ಕೊಡಬಹುದು. ಅಥವಾ ಮುಂಚಿತವಾಗಿ ಮಗುಗೆ ಫಿಟ್ಸ್ ಕಾಯಿಲೆ ಇದ್ದು ವೈದ್ಯರು ನಿಮಗೆ ಆಲ್ರೆಡಿ ಫಿಟ್ಸ್ ಮೆಡಿಸಿನ್ ಎಲ್ಲ ಕೊಟ್ಟಿದ್ರೆ ಮಗು ಕಾನ್ಶಿಯಸ್ ಬರೋವರೆಗೂ ಕಾದು ಮಗು ಎಚ್ಚರ ಬಂದ ಮೇಲೆ ನೀರಿನ ಜೊತೆಗೆ ಮಾತ್ರೆ ಆಗ್ಲಿ ಔಷಧಿಯನ್ನಾಗ್ಲಿ ಕೊಡಬಹುದು. ಅದು ಹೊರತುಪಡಿಸಿ ನೀವು ಮುಂಚೆನೂ ಮಗುಗೆ ಫಿಟ್ಸ್ ಕಾಯಿಲೆ ಇದ್ದು ಕೆಲವೊಂದು ತುರ್ತು ಸಮಯದಲ್ಲಿ ಔಷಧಿ ಬಳಸ್ಲಿಕ್ಕೆ ಏನಾದ್ರೂ ನಿಮಗೆ ಹೇಳಿದ್ರೆ ಅದನ್ನು ಕೂಡ ಬಳಸಬಹುದು. ಅದಕ್ಕೆ ಇಂಟ್ರಾನೇಸಲ್ ಮೆಡಾಜೋಲಮ್ ಸ್ಪ್ರೇ ಅಂತ ಹೇಳ್ತೀವಿ, ಮತ್ತೆ ರೆಕ್ಟಲ್ ಡೈಜಿಪಾಮ್ ಅಂತ ಹೇಳ್ತೀವಿ. ಹಾಗಿದ್ರೆ ಕೆಲವೊಮ್ಮೆ ಔಷಧಿ ತೆಗೆದುಕೊಳ್ತಿದ್ರು ಫಿಟ್ಸ್ ಕಾಯಿಲೆ ಇರುವಂತ ಮಕ್ಕಳಲ್ಲಿ ಮತ್ತೂ ಕೂಡ ಫಿಟ್ಸ್ ಬರಬಹುದೇ? ಹೌದು, ಕೆಲವು ಕಾರಣಗಳಿಂದ ಮತ್ತೂ ಕೂಡ ಬ್ರೇಕ್ ಥ್ರೂ ಸೀಜರ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಕಾರಣಗಳೇನಿರ್ಬೋದು, ಆಂಟಿ ಎಪಿಲೆಪ್ಟಿಕ್ ಔಷಧಿ ಇನ್ನು ಡೋಸ್ ಅನ್ನ ಕರೆಕ್ಟ್ ಆಗಿ ಕೊಟ್ಟಿರ್ತೀವಿ ಅದನ್ನ ಕರೆಕ್ಟ್ ಡೋಸ್ ಅಲ್ಲಿ ಹಾಕದೇ ಇರೋದ್ರಿಂದ ಇರಬಹುದು, ಅಥವಾ ಡೋಸ್ ಅನ್ನ ಮಗು ಹುಷಾರಿಲ್ಲ ಜ್ವರ ಬಂತು ಮತ್ತೊಂದು ಅಂತ ಒಂದು ಎರಡು ಡೋಸು ಮಿಸ್ ಮಾಡಿದ್ದು ಕೂಡ ಇರಬಹುದು, ಅಥವಾ ಜ್ವರ ಬಂದು ಮಗು ಸುಸ್ತಾಗಿ ಔಷಧಿ ತಗೊಳ್ಳಿಕ್ಕೆ ಸಾಧ್ಯವಾಗದೆ ಇರಬಹುದು, ಅಥವಾ ನಿದ್ರೆ ಕೊರತೆಯಿಂದ ಕೂಡ ಈ ರೀತಿ ಆಗಬಹುದು ಕೆಲವೊಮ್ಮೆ ಫಿಟ್ಸ್. ಮಾನಸಿಕ ಒತ್ತಡದಲ್ಲಿ ಅಥವಾ ಅಡೋಲಸೆಂಟ್ ಗರ್ಲ್ಸ್ ಅಲ್ಲಿ, ಪ್ಯೂಬರ್ಟಿ ಆಗಿರೋ ಗರ್ಲ್ಸ್ ಅಲ್ಲಿ ಮಾಸಿಕ ಸಮಯದಲ್ಲೂ ಕೂಡ ಈ ರೀತಿ ಆಗಬಹುದು. ಹಾಗಿದ್ರೆ ಮೇನ್ ಏನು ಅಂತಂದ್ರೆ ಜಾಗ್ರತೆಗಳೇನ್ ವಹಿಸ್ಬೇಕು ಫಿಟ್ಸ್ ಆದಾಗ ಅಂದ್ರೆ ಉಸಿರಾಟದ ಮಾದರಿ ಗಮನಿಸಬೇಕು ಮಗುಗೆ. ಉಸಿರಾಟ ನಿಧಾನವಾದರೆ ತಕ್ಷಣ ವೈದ್ಯಕೀಯ ಸಹಾಯ ತಗೊಳ್ಳಬೇಕಾಗತ್ತೆ. ಸೊ ಹಾಗಿದ್ರೆ ಪ್ರಮುಖ ಸಂದೇಶ ಏನು, ಫಿಟ್ಸ್ ಆದಾಗ ಹೆಚ್ಚಿನ ಫಿಟ್ಸ್ಗಳು ಸ್ವಯಂ ನಿಂತು ಹೋಗುತ್ತೆ, ಸರಿಯಾದ ಫಸ್ಟ್ ಏಡ್ ಜೀವ ಉಳಿಸುತ್ತೆ. ತುರ್ತು ಔಷಧಿ ಬಳಕೆ ಬಗ್ಗೆ ಪೋಷಕರಿಗೆ ಪೂರ್ವ ತರಬೇತಿ ಪಡೆಯಬೇಕು. ವೈದ್ಯರ ಸಲಹೆ ಇಲ್ಲದೆ ಡೋಸ್ ಬದಲಾಯಿಸಬೇಡಿ. ಧನ್ಯವಾದಗಳು.
1: ಏನ್ ರಾಮಪ್ಪ ಹೇಗಿದ್ದೀಯಾ?
2: ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ.
1: ಒಂದ್ ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದ್ದೀನಪ್ಪ. ನನ್ ಮಗನಿಗೆ ಅವ್ರ ಆಫೀಸ್ನಲ್ಲಿ ಯಾರೋ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟಕೋ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ, ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತಹ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ.
3: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಅವರು ಕುಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ

0: ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
1: ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ, ಕುದುರೆ ನೀ ಅವನು ಪೇದಂತೆ ಪಯಣಿಗರು.
2: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
3: ಬದುಕು ಚಟಕ ಬಂಡಿ
2: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಹಾವೇರಿ, ರಾಣೆಬೆನ್ನೂರು, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಯ ಪಕ್ಕದಲ್ಲಿ ಬರುವ ಗ್ರಾಮಗಳಿಗೆ ಬಹುಗ್ರಾಮ ನದಿ ನೀರು ಯೋಜನೆಯಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಪೂರೈಕೆಗಾಗಿ ತುಂಗಭದ್ರಾ ನದಿಯ ನೀರನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ನೀರನ್ನು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಪ್ರತಿದಿನ 2000 ಕ್ಯೂಸೆಕ್ನಂತೆ ಇವತ್ತಿನವರೆಗೆ ನೀರನ್ನು ಹರಿಸಲಾಗುವುದು. ಆದುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದು, ದನಕರುಗಳನ್ನು ಮೇಯಿಸುವುದು ಮತ್ತು ತೋಟಗಾರಿಕಾ ಮಾಡುವ ಕೆಲಸಗಳನ್ನು ಮಾಡುವುದು ಇತ್ಯಾದಿಗಳನ್ನು ಮಾಡಬಾರದೆಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಪ್ರಕಟಣೆಯನ್ನ ಭದ್ರಾ ಜಲಾಶಯ ಯೋಜನೆಯ ಕುಡಿಯುವ ನೀರಿನ ಸಮಿತಿ ಹಾಗೂ ಅಧೀಕ್ಷಕ ಅಭಿಯಂತರರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಭದ್ರಾ ಯೋಜನಾ ವೃತ್ತ ಬಿಆರ್ ಪ್ರಾಜೆಕ್ಟ್ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಆತ್ಮೀಯ ಕೇಳುಗರೇ, ಗಮನಿಸಿ, ಈ ಬೆಳಿಗ್ಗೆ 7:15 ಜಿಲ್ಲಾ ಪ್ರವಾಸಿ ತಾಣ ಕಾರ್ಯಕ್ರಮದಲ್ಲಿ ದಾವಣಗೆರೆ ಶಾಂತಿಸಾಗರ ಕುಮಾರನಹಳ್ಳಿ ರಂಗನಾಥ ಸ್ವಾಮಿ ಈ ಕುರಿತು ಮಾಹಿತಿ ನೀಡುತ್ತಾರೆ ಎಂಎನ್ ಸುಂದರ್ ರಾಜ್. ಏಳು ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಇಂದು ಡಾಕ್ಟರ್ ಕೃಪಾ ಅವರೊಂದಿಗೆ ಮಾತುಕತೆ. ಒಂಬತ್ತು ಗಂಟೆ 5 ನಿಮಿಷಕ್ಕೆ ಮಿಕ್ಸ್ ಮೇಲುಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಹಾಗೂ ದಿನದ ವಿಶೇಷತೆ. 9:35 ಭಾವಗೀತೆಗಳನ್ನು ಕೇಳುವಿರಿ. 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆಗಳನ್ನು ಕೇಳಲಾಗುವುದು. ಆಕಾಶವಾಣಿ ಭದ್ರಾವತಿ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಏಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ ನಾಡು. ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ

0: ಹಾಕಿಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ದದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡ ಪರ ಮತ್ತು ರೈತಪರ ಸಂಘಟನೆ ವಿರುದ್ದ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರೀ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ ಎಚ್ಎಂಟಿ ಘಟಕಕ್ಕೆ ಭೇಟಿ ನೀಡಿದ ಅವರು, ಎಚ್ಎಂಟಿ ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಆಯಾ ರಾಜ್ಯದಲ್ಲಿಯೇ ಸಿಇಟಿ ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ

0: ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೇ ತರಗತಿಯ ಅಂಕದ ಶೇಕಡ 50 ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, ಜೂನ್ 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಜೂನ್ 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ಹಾಗೂ ಜೂನ್ 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು ಜೂನ್ 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ HD ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ KDP ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
1: ಮೊನ್ನೆ ಏನು ಅನಾಹುತ ಆಗಿದೆ, ಮತ್ತೆ ಅಡಿಕೆ ಮರಗಳು ಇವೆಲ್ಲರೂ ಕೂಡ ಅವತ್ತು ನಾನು ಕೂಡ ಹೋಗಿದ್ದೆ, ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ, SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ, ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡ್ಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂತ ಹೇಳ್ತೇನೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ JT ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29 ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ BDT ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ CP ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ CET ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
3: ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೆ.
2: ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ MN ಸುಂದರ್ ರಾಜ್.
4: ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ಸ್ಥಳಗಳ ಬಗ್ಗೆ ನಾವು ಇದುವರೆಗೂ ತಿಳ್ಕೊಂಡ್ವಿ. ಈಗ ದಾವಣಗೆರೆ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ತಕ್ಕಂಥದ್ದು ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ದಾವಣಗೆರೆ ಜಿಲ್ಲೆ ಚಿತ್ರದುರ್ಗದಿಂದ ಬೇರೆಯಾಗಿ ಸ್ವತಂತ್ರ ಜಿಲ್ಲೆಯಾಗಿದ್ದು ಆಗಸ್ಟ್ 15, 1997 ಇಲ್ಲಿ ಹತ್ತಿ ಗಿರಣಿಗಳು ಜಾಸ್ತಿ ಇದ್ದಿದ್ರಿಂದ ಇದನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾ ಇದ್ರು. ಈ ಜಿಲ್ಲೆ ಐತಿಹಾಸಿಕವಾಗೂ ಸಹ ಬಹಳ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂಥ ಜಿಲ್ಲೆಯಾಗಿದೆ. ದಾವಣಗೆರೆ ಅಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರ್ತಕ್ಕಂಥದ್ದು ಬೆಣ್ಣೆ ದೋಸೆ. ಅದು ನೆನೆಸ್ತಂಡ್ರಷ್ಟು ನಮ್ಮ ಬಾಯಿನಲ್ಲಿ ನೀರು ಇರೋದು ಸಹಜ. ಬರೀ ಅಷ್ಟೇ ಅಲ್ಲ, ಈ ಜಿಲ್ಲೆಯ ಕೆಲವು ಮುಖ್ಯ ಪ್ರವಾಸಿ ಸ್ಥಳಗಳ ಬಗ್ಗೆ ಒಂದು ಸುತ್ತ ಹಾಕಿ ಬರೋಣ ಬನ್ನಿ. ಮೊದಲನೇದು ಶಾಂತಿ ಸಾಗರ, ಅಥವಾ ಬಹಳ ಜನ ಅದನ್ನ ಕರೀತಕ್ಕಂಥದ್ದು ಸೂಳೆಕೆರೆ ಅಂತಾನೆ, ಆದ್ರೆ ಅದಕ್ಕೆ ಒಳ್ಳೆ ಹೆಸರಿದೆ ಶಾಂತಿ ಸಾಗರ ಅಂತ. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಒಂದು ಪ್ರಸಿದ್ಧ ಕೆರೆ. ಇದು ಇದಕ್ಕೊಂದು ಇತಿಹಾಸ ಇದೆ. ಇದು ಏಷ್ಯಾ ಖಂಡದ 2ನೇ ಅತೀ ದೊಡ್ಡ ಮಾನವ ನಿರ್ಮಿತವಾಗಿರ್ತಕ್ಕಂಥ ಕೆರೆ. 30 ಕಿಲೋಮೀಟರ್ ಸುತ್ತಳತೆ ಇರತಕ್ಕಂಥ ಈ ಕೆರೆ ಸುಮಾರು 6,550 ಎಕರೆಗಳಷ್ಟು ಭೂಮಿಗೆ ನೀರನ್ನ ಉಣಿಸುತ್ತೆ ಪ್ರತಿ ವರ್ಷ. ಇದನ್ನ 11ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ. ಈ ಕೆರೆ ಆಳ ಸುಮಾರು 8 ಮೀಟರ್ ಇದೆ. ಇದು ನೋಡೋದಕ್ಕೆ ಒಳ್ಳೆ ಸಮುದ್ರ ಕಂಡಂಗೆ ಕಾಣುತ್ತೆ, ಅಷ್ಟು ನೀರಿಂದ ತುಂಬಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇದನ್ನ ಶಾಂತಿ ಸಾಗರ ಅಂತ ಕರೀತಾರೆ. ಈ ಶಾಂತಿ ಸಾಗರ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಅದಕ್ಕೊಂದು ಸಣ್ಣ ಒಂದು ನಿದರ್ಶನ ಇದೆ. ಹಿಂದೆ ಇಲ್ಲಿ ಒಬ್ಬ ರಾಜ ಇದ್ದ, ಅವನಿಗೊಬ್ಳು ಮಗಳಿದ್ಲು ಶಾಂತಲಾ ದೇವಿ ಅಂತ. ಆ ಶಾಂತಲಾ ದೇವಿ ಇದನ್ನ ಹಿಂದೆ ಒಂದು ಈ ನಗರದ ಹೆಸರು ಸ್ವರ್ಗವತಿ ಅಂತ ಹೆಸರಿದ್ಲು. ಆ ಸ್ವರ್ಗವತಿ ಅಂತ ಒಂದು ಹೆಸರಿತ್ತು ಇದಕ್ಕೆ. ಅಲ್ಲಿ ವಿಕ್ರಮರಾಯ ಅಂತ ಒಬ್ಬ ದೊರೆ ಆಳ್ತಾ ಇದ್ದ. ಬಹಳ ವರ್ಷದ ಮೇಲೆ ಅವನಿಗೊಬ್ಳು ಹೆಣ್ಮಗಳು ಜನಿಸಿದ್ಲು, ಅವಳೇನೆ ಶಾಂತಲಾ ದೇವಿ. ಅವಳು ಯೌವನಕ್ಕೆ ಬಂದಾಗ ಬಹಳ ಅವಳ ಅನುಪಮ ಸೌಂದರ್ಯವನ್ನ ಕಂಡು ಅನೇಕ ರಾಜಕುಮಾರರು ನಾ ಮುಂದೆ ತಾ ಮುಂದೆ ಅಂತ ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಬರ್ತಾ ಇದ್ರು. ಆದ್ರೆ ವಿಧಿಯಾಟ ಬೇರೆ ಇತ್ತು. ಆ ಶಾಂತಲಾ ದೇವಿ ಒಬ್ಬ ಬಡ ಕುಟುಂಬಕ್ಕೆ ಸೇರಿದ ಸಿದ್ದೇಶ್ವರ ಅಂತ ಒಬ್ಬ ಸಾಧಾರಣ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ಲು. ಅವನು ತುಂಬಾ ಬಡವ, ಅವನು ಅವನಿಗೆ ಯಾವ ಐಶ್ವರ್ಯನೂ ಇರಲಿಲ್ಲ, ಆಸ್ತಿನೂ ಇರಲಿಲ್ಲ. ಅವನ್ನೇ ಮದುವೆ ಆಗಬೇಕು ಅಂತ ನಿಶ್ಚಯಿಸಿದ್ಲು. ಅವ್ರ ತಂದೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ನೀನು ರಾಜಕುಮಾರಿ ಸಾಮಾನ್ಯ ಆಗಿರ್ತಕ್ಕಂಥವ್ರ ಮದುವೆ ಆಗಬೇಡ ಅಂತ ಹೇಳಿದ್ರೂ ಕೇಳಲಿಲ್ಲ. ಅವಳು ಸಿದ್ದೇಶ್ವರನೇ ಮದುವೆ ಆಗತಕ್ಕಂತಹ ಒಂದು ನಿರ್ಧಾರವನ್ನು ಮಾಡಿದ್ಲು. ಇದರಿಂದ ಆ ರಾಜನಿಗೆ ಬಹಳ ಸಿಟ್ಟು ಬಂದು ನೀನು ಮಂಥನದ ಮರ್ಯಾದೆಯನ್ನು ಹಾಳು ಮಾಡದ ಕುಲಟೆ ಅಂತ ಅವಳನ್ನ ಮನೆಯಿಂದ ಹೊರಗಟ್ಟುಬಿಡ್ತಾನೆ. ಆದರೂ ಎದೆಗುಂದದ ಶಾಂತಲೆ ತನ್ನ ಪತಿಯೊಡನೆ ಒಂದು ಪುಟ್ಟ ಗುಡಿಸಿನಲ್ಲಿ ಜೀವನ ಮಾಡ್ತಾ ಇರ್ತಾಳೆ. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಜನರಿಗೆ ಉಪಕಾರವಾಗಂತ ಒಂದು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಅವಳು ಮನಸ್ಸಿನಲ್ಲೇ ನಿರ್ಧಾರ ಮಾಡಿಕೊಂಡು ಇಲ್ಲಿ ಒಂದು ಕೆರೆಯನ್ನ ನಿರ್ಮಾಣ ಮಾಡೋಣ. ಯಾಕೆಂದ್ರೆ ಸುತ್ತಮುತ್ತ ಅನೇಕ ಜಮೀನುಗಳಿಗೆ ನೀರು ಇರೋದಿಲ್ಲ, ಮಳೆ ಆಧರಿಸಿರ್ತಕ್ಕಂಥ ವ್ಯವಸಾಯ ಇರ್ತಿತ್ತು. ಅವ್ರಿಗೇನಾದ್ರು ಒಂದು ಒಳ್ಳೇದು ಮಾಡಬೇಕು ಅಂತ ಇಲ್ಲೊಂದು ಕೆರೆ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಅದಕ್ಕಾಗಿ ಅವಳ ಹತ್ರ ಜಾಗನೂ ಇಲ್ಲ, ಹಣನೂ ಇರಲಿಲ್ಲ. ಅಲ್ಲೇ ಊರ್ ಹೊರಗೆ ಒಂದು ಸೂಳೆಯರ ಕೇರಿ ಇತ್ತು, ವೈಶ್ಯರ ಒಂದು ಕೇರಿ. ಅವರೆಲ್ಲ ಜೀವನೋಪಾಯಕ್ಕಾಗಿ ದೇಹ ಮಾರ್ಕೊಂಡು ಜೀವಿಸ್ತಾ ಇದ್ರು. ಶಾಂತಲೆ ಅವ್ರ ಜೊತೆಗೆ ಅವ್ರ ಬಳಿ ಹೋಗಿ ಈ ಕೇರಿಯನ್ನ ನನಗೆ ಬಿಟ್ಕೊಡಿ, ಇಲ್ಲೊಂದು ದೊಡ್ಡ ವಿಶಾಲವಾದ ಕೆರೆಯನ್ನ ನಿರ್ಮಿಸ್ತೀನಿ, ಅದರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಅಂತಂದು ಅವ್ರನ್ನ ಮನವಿ ಮಾಡ್ಕೊಂಡ್ರು. ಇಷ್ಟೇ ಆಗ್ರೆ ಅವಳು ರಾಜಕುಮಾರಿ ಆಗಿದ್ದಳು, ಅವಳ ಮಾತಿಗೆ ಕಟ್ಟು ಬಿದ್ದು ಅಲ್ಲಿದ್ದಂತಹ ಎಲ್ಲ ವೇಶ್ಯರು ಆ ಕೇರಿಯನ್ನೇ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ತೆರಳಿದರು. ಆಗ ಶಾಂತಲಾ ಮತ್ತು ಅವಳ ಪತಿ ಇಬ್ರು ಹಗಲು ರಾತ್ರಿ ದುಡಿದು ಆ ಕೆರೆಯನ್ನ ನಿರ್ಮಿಸಿದ್ರು. ಇದು ಸೂಳೆಯರ ಕೇರಿ ಆಗಿದ್ದರಿಂದ ಅದನ್ನ ಸೂಳೆಕೆರೆ ಅಂತ ಕರೆಯಕ್ ಪ್ರಾರಂಭ ಮಾಡಿದ್ರು. ಈ ಕೆರೆಯ ನಿರ್ಮಾತೃ ಶಾಂತಲಾ ಕೊನೆಗೆ ಅದೇ ಕೆರೆಯಲ್ಲಿ ಮುಳುಗಿ ತನ್ನ ದೇಹ ತ್ಯಾಗವನ್ನ ಮಾಡಿದ್ಲು. ಅವಳ ಪತಿ ಸಿದ್ದೇಶ್ವರನು ಸಹ ಪತ್ನಿಯ ವಿರಹವನ್ನ ತಾಳಲಾರದೆ ಅವನು ಸಹ ಅನ್ನ ನೀರು ತ್ಯಜಿಸಿ ಮರಣ ಹೊಂದ. ಈಗ ಆಕೆಯ ನೆನಪಿಗೆ ಅದನ್ನ ಶಾಂತಿ ಸಾಗರ ಅಂತ ನಾಮಕರಣ ಮಾಡಿದ್ದಾರೆ. ಆ ಸಿದ್ದೇಶ್ವರ ನೆನಪಿಗಾಗಿ ಅಲ್ಲಿಯೇ ಬೆಟ್ಟದ ಮೇಲೆ ಒಂದು ಸಿದ್ದೇಶ್ವರ ದೇವರ ಗುಡಿಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಆ ಸಿದ್ದೇಶ್ವರ ಗುಡಿಯಿಂದ ನಿಂತ್ಕೊಂಡು ನೋಡಿದ್ರೆ ಈ ಶಾಂತ ಸಾಗರದ ವಿಹಂಗಮ ನೋಟ ನಮಗೆ ಕಂಡು ಬರುತ್ತೆ. ಅದರ ಸುತ್ತಲೂ ಇರತಕ್ಕಂಥ ಅಡಿಕೆ ತೋಟಗಳು, ಗದ್ದೆಗಳು ಇವೆಲ್ಲ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡತಕ್ಕಂಥ ಒಂದು ದೃಶ್ಯ. ಆ ಕೆರೆಯಲ್ಲಿ ಈಗ ದೋಣಿ ವಿಹಾರ ಮಾಡತಕ್ಕಂಥವ್ರು ಸಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಚನ್ನಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಈ ವಿಶಾಲವಾದ ಕೆರೆ ಒಂದು ಹೆಣ್ಣಿನ ಪ್ರೇಮ ಮತ್ತು ತ್ಯಾಗದ ಫಲವಾಗಿ ಇಂದು ಸಹಸ್ರಾರು ಕುಟುಂಬಗಳಿಗೆ ಆಸರಿಯಾಗಿ ನಿಂತಿರ್ತಕ್ಕಂಥದ್ದು ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಜೀವನಾಧಾರವಾಗಿ ಕಂಗೊಳಿಸ್ತಾ ಇದೆ. ಪ್ರತಿ ವರ್ಷ ಶಿವರಾತ್ರಿ ದಿನ ಇಲ್ಲಿ ಸಿದ್ದೇಶ್ವರ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಹಸ್ರಾರು ಜನ ಬಂದು ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇದೇ ಸಂದರ್ಭದಲ್ಲಿ ಶಾಂತಲೆಯ ಹೆಸರನ್ನು ಚಿರಸ್ಥಾಯಿಯನ್ನಾಗಿ ಮಾಡಲು ಉಡಿ ತುಂಬುವ ಶಾಸ್ತ್ರವನ್ನ ಬಹಳ ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸೂಳೆಕೆರೆ ಅರ್ಥಾತ್ ಶಾಂತ ಸಾಗರ ದಾವಣಗೆರೆಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಬೇಕಾದಷ್ಟು ಬಸ್ಸು ಸೌಕರ್ಯನೂ ಇದೆ. ತಾಲೂಕು ಕೇಂದ್ರ ಚನ್ನಗಿರಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ಒಂದು ಸ್ಥಳಕ್ಕೆ ಒಂದು ಅರ್ಧ ದಿವಸ ಪ್ರವಾಸ ಮಾಡೋದಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಸ್ಥಳ ಇದು. ತಂಪಾದ ವಾತಾವರಣ, ಆಮೇಲೆ ಅಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯ ಇವೆಲ್ಲವೂ ಸಹ ನಮಗೆ ಮನಸ್ಸಿಗೆ ಮುದವನ್ನು ನೀಡತಕ್ಕಂಥದ್ದು. ವರ್ಷದ 365 ದಿನಗಳು ಸಹ ಈ ಕೆರೆಯಲ್ಲಿ ನೀರು ಯಾವಾಗ್ಲೂ ಇರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚು ನೀರಿರಬಹುದು. ಅಂತ ದೃಶ್ಯವನ್ನ ನೋಡೋದಕ್ಕೆ ನಮಗೆ ಅಲ್ಲಿ ಹೋಗಿ ನಾವು ಅದನ್ನ ನೋಡಿದ್ರೆ ಮಾತ್ರ ನಮಗೆ ಅದರ ಒಂದು ಸೌಂದರ್ಯದ ಅರ್ಥ ಉಂಟಾಗುತ್ತೆ. ಆಮೇಲೆ ಅಲ್ಲಿ ಸೂರ್ಯಾಸ್ತದ ದೃಶ್ಯ ಬಹಳ ಅದ್ಭುತವಾಗಿ ಕಾಣುತ್ತದೆ. ಹೀಗಾಗಿ ಇದನ್ನ ನೋಡೋದಕ್ಕೆ ಬೇರೆ ಬೇರೆ ಕಡೆಯಿಂದ ತುಂಬಾ ಜನ ಬಂದು ಅಲ್ಲಿನ ಒಂದು ಸೌಂದರ್ಯವನ್ನ ವೀಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂತ ಸ್ಥಳ ಅಂತಂದ್ರೆ ಒಂದು ಶಾಂತಸಾಗರ ಮತ್ತು ಸಿದ್ದೇಶ್ವರ ದೇವಸ್ಥಾನ. ಇದಿಷ್ಟು ಶಾಂತಸಾಗರದ ಬಗ್ಗೆ ನಾವು ತಿಳ್ಕೋಬೇಕು. ನಾವು ಸಹ ಅಲ್ಲಿ ಹೋಗಿ ಒಂದ್ಸರಿ ನೋಡಿ ಅದರ ಮಹತ್ವವನ್ನ ತಿಳ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯನೂ ಆಗಿದೆ.
3: ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ.
4: ಇನ್ನು ಈ ದಾವಣಗೆರೆ ಜಿಲ್ಲೆಯಲ್ಲಿ 3 ರಂಗನಾಥ ಸ್ವಾಮಿ ದೇವಾಲಯಗಳನ್ನ ನಾವು ಕಾಣಬಹುದು. ಒಂದು ಕುಮಾರನಹಳ್ಳಿ ಇಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ, ಇನ್ನೊಂದು ದೇವರಹಳ್ಳಿಯ ರಂಗನಾಥ ಸ್ವಾಮಿ ದೇವಸ್ಥಾನ, ಮತ್ತೊಂದು ನೀರ್ತಡಿಯ ರಂಗನಾಥ ಅಂತ. ಈ 3 ರಂಗನಾಥ ಸ್ವಾಮಿಗಳ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಗಳಾಗಿದೆ. ಅದರಲ್ಲಿ ಮೊದಲನೇದು ಕುಮಾರನಹಳ್ಳಿ ರಂಗನಾಥ ಸ್ವಾಮಿ. ಈ ಕುಮಾರನಹಳ್ಳಿ ಅಂತಕ್ಕಂಥದ್ದು ಒಂದು ಸಣ್ಣ ಹಳ್ಳಿ. ಅದು ಹೊನ್ನಾಳಿಯಿಂದ ಹರಿಹರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಮಗೆ ಈ ಕುಮಾರನಹಳ್ಳಿ ಸಿಗುತ್ತದೆ. ಅಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ ಅಂತ ಬಹಳ ದೊಡ್ಡ ದೈವ ಭಕ್ತ ಇದ್ಲು. ಆ ದೈವ ಭಕ್ತ ಗಿರಿಯಮ್ಮನ ಆರಾಧ್ಯ ದೈವ ರಂಗನಾಥ ಸ್ವಾಮಿಯ ದೇವಸ್ಥಾನ ಇರ್ತಕ್ಕಂಥ ಒಂದು ಪುಣ್ಯ ಸ್ಥಳ ಅಂತಂದ್ರೆ ಅದು ಕುಮಾರನಹಳ್ಳಿ. ಎತ್ತರದ ಸ್ಥಳದಲ್ಲಿರ್ತಕ್ಕಂಥ ಈ ದೇವಸ್ಥಾನ, ಅದರ ಒಳಗಡೆ ಗರ್ಭಗುಡಿಯಲ್ಲಿ ಲಕ್ಷ್ಮೀ ರಂಗನಾಥ ಅಂತ ಕರೀತಕ್ಕಂಥ ಒಂದು ನೈಸರ್ಗಿಕ ಬಂಡೆ, ಬಂಡೆನೇ ಒಂದು ಅಪರೂಪದ ಒಂದು ದೇವ ತಾಣ ಆಗಿದೆ. ಇದೇ ಬಂಡೆಯಲ್ಲಿ ಶಿವಲಿಂಗನೂ ಇದೆ ಮತ್ತು ರಂಗನಾಥ ಸ್ವಾಮಿಯನ್ನು ಸಹ ನಾವು ಕಾಣಬಹುದು. ಇದು ಏನ್ ತಿಳಿಸುತ್ತೆ ಅಂತಂದ್ರೆ ಹರಿಹರರಲ್ಲಿ ಭೇದ ಇಲ್ಲ ಅಂತಕ್ಕಂಥದನ್ನ ಅದು ಸಾರೆ ಹೇಳ್ತಕ್ಕಂಥ ಒಂದು ಪ್ರಸಿದ್ಧವಾದ ಒಂದು ಸ್ಥಳ ಇದು. ರಂಗನಾಥ ಮತ್ತು ಈಶ್ವರಲಿಂಗ ಇಲ್ಲಿ ಬಂಡೆಯಲ್ಲಿ ಒಡಮೂಡಿರುವುದು ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಹಿಂದೆ ಹೆಳವನಕಟ್ಟೆ ಗಿರಿಯಮ್ಮ ವಾಸವಾಗಿದ್ರು. ಹೆಳವನಕಟ್ಟೆ ಗಿರಿಯಮ್ಮ ದಾಸ ಸಾಹಿತ್ಯದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ರು. ಅವರು ರಚಿಸಿರ್ತಕ್ಕಂತಹ ಅನೇಕ ಕೀರ್ತನೆಗಳು ಇವತ್ತಿಗೂ ಸಹ ಜನಪ್ರಿಯವಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅನೇಕ ಗಾಯಕರು ಅವರ ಗೀತೆಗಳನ್ನು ಹಾಡಿ ಇವತ್ತು ಸಹ ನಮ್ಮ ಮನಸ್ಸನ್ನ ಸಂತೋಷಗೊಳಿಸ್ತಕ್ಕಂಥದ್ದು ನಾವು ಕಾಣಬಹುದು. ಇಲ್ಲಿರ್ತಕ್ಕಂಥ ದೇವಾಲಯ 17ನೇ ಶತಮಾನದಲ್ಲಿ ನಿರ್ಮಿಸಿರಬಹುದು ಅಂತ ಒಂದು ಅಂದಾಜಿದೆ. ಯಾಕೆಂದ್ರೆ ಇಲ್ಲಿನ ಶಿಲ್ಪಕಲೆ ವಿಜಯನಗರದ ನಂತರದ ಶೈಲಿಯಲ್ಲಿ ಇರುವಂತಹದ್ದು. ಹೀಗಾಗಿ ಇದು 17ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂತ ಸಂಶೋಧಕರು ಇದನ್ನ ಪತ್ತೆ ಹಚ್ಚಿದ್ದಾರೆ. ಇತ್ತೀಚೆಗೆ ಇಲ್ಲಿ ಬಹಳ ಅಭಿವೃದ್ಧಿಯನ್ನು ಸಹ ಪಡಿಸಿದ್ದಾರೆ. ದೇವಾಲಯದ ಪ್ರವೇಶ ದ್ವಾರವನ್ನ ಕಳೆದ ಶತಮಾನದಲ್ಲಿ ನಿರ್ಮಿಸಿ ಪ್ರವಾಸಿಗರಿಗೆ ಅದು ಒಂದು ರೀತಿಯ ಸ್ವಾಗತವನ್ನು ಕೊರ್ತಕ್ಕಂತ ಒಂದು ಕಮಾನಾಗಿದೆ. ಧಾರ್ಮಿಕ ಸೌಹಾರ್ದತೆಗೆ ಹೆಸರಾಗಿರುವ ರಂಗನಾಥನ ದೇವಾಲಯದ ಪಕ್ಕದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹನೂ ಇರ್ತಕ್ಕಂತ ಒಂದು ದೇವಸ್ಥಾನನೂ ಇದೆ. ಅದನ್ನ ಜನ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೆ. ಗರ್ಭಗುಡಿ ಮತ್ತು ಸಭಾಮಂಟಪವನ್ನು ಹೊಂದಿದ್ದು ಪುರಾತನ ದೇವಾಲಯದ ಕಂಬಗಳನ್ನು ಇಲ್ಲಿ ಬಳಸಿಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಲಕ್ಷ್ಮೀ ರಂಗನಾಥನ ಭಕ್ತಿಯಾಗಿದ್ದ ಗಿರಿಯಮ್ಮ ಅವರ ದೇವಾಲಯನೂ ಸಹ ಇದೆ. ಇಲ್ಲಿ ಅವರ ಮೂರ್ತಿಯನ್ನಿಟ್ಟು ಅಲ್ಲಿ ಪೂಜೆ ಮಾಡತಕ್ಕಂಥ ಒಂದು ಸಂಪ್ರದಾಯವನ್ನು ನಾವು ನೋಡಬಹುದು. ಇದು ಇತ್ತೀಚೆಗೆ ನಿರ್ಮಿಸಿರ್ತಕ್ಕಂಥದ್ದು. ದೇವರ ಜೊತೆ ದೇವರ ಭಕ್ತಿಗೂ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ಹೊಸ ಕಲ್ಪನೆ ಇದು. ಇಲ್ಲಿ ಆಗಾಗ್ಗೆ ಸಾಹಿತ್ಯಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾನೆ ಇರುತ್ತೆ. ಈ ದೇವಾಲಯಕ್ಕೆ ಹೊಂದಿಕೊಂಡಂತೆ ಒಂದು ಆಂಜನೇಯನ ದೇವಸ್ಥಾನ ಇದೆ. ಅದರ ಗರ್ಭಗುಡಿಯ ಲಲಾಟದಲ್ಲಿ ಸುಂದರವಾದ ಗಜಲಕ್ಷ್ಮಿಯನ್ನ ಕೆತ್ತಿದ್ದಾರೆ. ಲಕ್ಷ್ಮೀ ರಂಗನಾಥ ದೇವಾಲಯದ ಆವರಣದಲ್ಲಿ ಶ್ರೀ ಶಂಕರ್ಲಿಂಗ ಭಗವಾನರ ಆಶ್ರಮವನ್ನು ಸಹ ಇದೆ. ಶಂಕರ್ಲಿಂಗ ಭಗವಾನರು ಒಬ್ಬ ಮಹಾನ್ ಸಾಧಕರಾಗಿದ್ರು. ಅವರು ಇಲ್ಲೇ ಕೆಲ ಕಾಲ ನೆಲೆಸಿದ್ರು. ಅವರ ಅಂತ್ಯದ ನಂತರ ಅವರ ಸಮಾಧಿಯನ್ನು ಸಹ ಇಲ್ಲಿ ಕಟ್ಟಿಸಿದ್ದಾರೆ. ಆ ಸಮಾಧಿಯನ್ನು ಜನ ದರ್ಶನ ಪಡೆದು ತಮ್ಮ ಗೌರವವನ್ನು ಸಲ್ಲಿಸತಕ್ಕಂಥ ದೃಶ್ಯ ಅಸಾಮಾನ್ಯವಾಗಿರ್ತಕ್ಕಂಥದ್ದು. ಈಗಲೂ ಅವರ ಪಾದುಕೆಗಳು ಮತ್ತು ಅವರು ಬಳಸ್ತಿದ್ದಂತಹ ವಸ್ತುಗಳು ಅದರ ದರ್ಶನವನ್ನು ಭಕ್ತರು ಪಡಿತಾರೆ. ಇಲ್ಲಿನ ಪ್ರಶಾಂತ ವಾತಾವರಣ ಆಧ್ಯಾತ್ಮಿಕ ಚಿಂತನೆಗೆ ಅತ್ಯಂತ ಪ್ರಶಸ್ತವಾಗಿದೆ. ಕೊಮಾರನಹಳ್ಳಿಯ ಸಮೀಪ ಒಂದು ಜಿಗಲಿ ಅಂತ ಒಂದು ಹಳ್ಳಿ ಇದೆ. ಅಲ್ಲಿರ್ತಕ್ಕಂಥ ವೀರಭದ್ರ ದೇವರ ಒಂದು ದೇವಸ್ಥಾನ ಸಹ ಐತಿಹಾಸಿಕವಾಗಿ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರತಕ್ಕಂಥ ಒಂದು ದೇವಾಲಯ. ಮೂಲತಃ ಬೇಟೆಗಾರರ ಆರಾಧ್ಯ ದೈವವಾಗಿದ್ದ ರಂಗನಾಥ ಎಲ್ಲರ ಆರಾಧ್ಯ ದೈವವಾಗಿದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ. ಈ ಕೊಮಾರನಹಳ್ಳಿ ಆಗಲೇ ಹೇಳಿದಾಗೆ ಹೊನ್ನಾಳಿ ಹರಿಹರ ಮಾರ್ಗದಲ್ಲಿ ಹೆದ್ದಾರಿಗೆ ಅಂಟಿಕೊಂಡೇ ಇರತಕ್ಕಂಥದ್ದು. ದಾವಣಗೆರೆಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಪ್ರತಿನಿತ್ಯ ದಾಸೋಹದ ಅನುಕೂಲತೆನೂ ಇದೆ. ಬೆಳಿಗ್ಗೆ 8:30 to 11:00, ಸಂಜೆ 4:00 to 8:00 ದೇವಾಲಯದ ಬಾಗಿಲು ಭಕ್ತರಿಗಾಗಿ ತೆರೆದಿರುತ್ತೆ. ಇದು ಕೊಮಾರನಹಳ್ಳಿ ರಂಗನಾಥ ಸ್ವಾಮಿಯ ದೇವಸ್ಥಾನದ ಒಂದು ಪರಿಚಯ.
3: ಬಾಗಿಲೋಡು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ.
2: ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ರಾಜ್, ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.

0: ಸಮಯ ಆಗಿದೆ ಸರಿಯಾಗಿ 7:30. ನೀವು ಕೇಳ್ತಾ ಇದ್ರ FM 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ, ಮೀಡಿಯಂ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: SSLC ಮುಗಿಸಿ PUCUT IIT ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ 100,000 ಅಧಿಕ IITN ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ

0: ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 8:30 ನೇರ ಫೋನ್ ನೋಟ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಪಾ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನ ಆಲಿಸಬಹುದು. 9:35 ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗುವುದು. ಅದಕ್ಕೆ ನೀವು ಸಂದೇಶದ ಮೂಲಕ ಉತ್ತರಗಳನ್ನು ನೀಡ್ತಾ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆಯಾಗಬಹುದು. ನೀವು ಉತ್ತರಗಳನ್ನು ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481 5726 00. 11:00 ನೇರ ಫೋನ್ ಇನ್ ಕಾರ್ಯಕ್ರಮ. ಮಳೆಗಾಲದಲ್ಲಿ ಪರಿಸರಕ್ಕೆ ನನ್ನ ಕೊಡುಗೆ, ಈ ವಿಷಯವಾಗಿ ನನ್ನೊಂದಿಗೆ ನೀವು ಮಾತನಾಡಬಹುದು. ಕರೆ ಮಾಡಲು ದೂರವಾಣಿ ಸಂಖ್ಯೆ 08282 82 20 07 04. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಗಳು 08282 20 07 04. ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಹನ್ನೊಂದು ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನ ಕೇಳುವಿರಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹೊದಿಗೆರೆಯ ಶ್ರೀಮತಿ ಸುಜಾತ ಹಾಗೂ ತಂಡದವರಿಂದ ಮದುವೆ ಶಾಸ್ತ್ರದ ಪದಗಳನ್ನು ಕೇಳುವಿರಿ. ಆಕಾಶವಾಣಿ ಭದ್ರಾವತಿ, ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಪ್ಪಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ. ಹೆಣ್ಣು ಮಗುವನ್ನು

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಪಿ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12 ಲಕ್ಷ ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026ರಿಂದ 2031ರ ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರುಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025 ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷಾ ಅವರು ಪ್ರಸ್ತುತ

ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019ರಲ್ಲಿ ಮೇಜರ್ ಸುಮನ್ ಗವಾನಿ ಹಾಗೂ 2023ರಲ್ಲಿ ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30ರಿಂದ ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್ ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಸಮಯ ಸರಿಯಾಗಿ 7:45:28. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು
1: ಸಮಯ ಸರಿಯಾಗಿ 7:46. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮ.
2: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
3: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 ಕ್ಲಿಕ್ನಲ್ಲಿ. ಅರೆ
7: ವಾಹ್!
8: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
11: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆ ಆಶಯ.
10: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ನಾನು ನನ್ನ ಹೆಂಡತಿ ಚಿತ್ರದ ಒಂದು ಗೀತೆಯನ್ನ. ಈ ಚಿತ್ರ ತೆರೆ ಕಂಡದ್ದು 1985. ಡಿ ರಾಜೇಂದ್ರ ಬಾಬು ಅವರು ಈ ಸಿನಿಮಾವನ್ನ ನಿರ್ದೇಶಿಸಿದ್ದಾರೆ. ಮುಖ್ಯ ಪಾತ್ರ ವರ್ಗದಲ್ಲಿ ವಿ ರವಿಚಂದ್ರನ್ ಹಾಗೂ ಊರ್ವಶಿ, ಲೀಲಾವತಿ ಮುಂತಾದವರು ಅಭಿನಯಿಸಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳಿ ಈ ಗೀತೆಯನ್ನ. ಸಾಹಿತ್ಯ ಹಂಸಲೇಖ ಅವರದು, ಸಂಗೀತ ಶಂಕರ್ ಗಣೇಶ್.

1999ರಲ್ಲಿ ತೆರೆ ಕಂಡಂತಹ ಸ್ನೇಹಲೋಕ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಕೇಳಿಬರುವ ಸ್ವರಗಳು ರಾಜೇಶ್ ಹಾಗೂ ಚಿತ್ರ ಅವರದು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಇನ್ನು ಪಾತ್ರ ವರ್ಗದಲ್ಲಿ ಇದ್ದಾರೆ ರಮೇಶ್, ಅರವಿಂದ್, ರಾಮ್ಕುಮಾರ್, ಶಶಿಕುಮಾರ್, ವಿನೋದ್ ರಾಜ್ ಮತ್ತು ಅನು ಪ್ರಭಾಕರ್. ಮಹೇಂದರ್ ನಿರ್ದೇಶಿಸಿದ್ದಾರೆ ಜಯಶ್ರೀ ದೇವಿಯವರ ನಿರ್ಮಾಣದಲ್ಲಿ ಮೂಡಿಬಂದಿರುವಂತಹ ಈ ಚಿತ್ರ.

ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದಿರಿ. ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 8:30 ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಪಾ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ. 11:00 ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪರಿಸರ ಮಳೆಗಾಲದಲ್ಲಿ ಪರಿಸರಕ್ಕೆ ನನ್ನ ಕೊಡುಗೆ, ಈ ವಿಷಯವಾಗಿ ನನ್ನೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 08282200074. ಸಮಯ 8:00 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆತ್ಮೀಯ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳನ್ನ ಹೇಳ್ತಾ ಈಗ ನೇರ ಫೋನ್ ಔಟ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಆತ್ಮೀಯ ಕೇಳುಗರೆ, ನಮ್ಮೆಲ್ಲರ ಜೀವನದಲ್ಲಿ ಅಪ್ಪ ಅಮ್ಮ ಗುರುಗಳು ಹೇಗೆ ಮುಖ್ಯವೋ ಹಾಗೆ ವೈದ್ಯರು ಕೂಡ ಅಷ್ಟೇ ಮುಖ್ಯ. ನಮ್ಗೆ ಯಾವ್ದಾದ್ರೂ ಕಾಯಿಲೆಗಳು ಅನಾರೋಗ್ಯದ ಸಂದರ್ಭದಲ್ಲಿ ವೈದ್ಯರು ನಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚಿನ ಸೇವೆಯನ್ನ ಮಾಡ್ತಾ ನಮ್ಮನ್ನ ಆರೈಕೆ ಮಾಡಿ ನಮ್ಮನ್ನ ಲಾಲನೆಯನ್ನ ಮಾಡಿ ನಮ್ಮನ್ನ ಸರಿಯಾಗಿ ಆರೋಗ್ಯವಂತರನ್ನಾಗಿ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತು ಅದನ್ನ ಸರಿಯಾಗಿ ನಿಭಾಯಿಸಿ ನಮ್ಮನ್ನ ಮತ್ತೆ ಆರೋಗ್ಯದಿಂದ ಚಟುವಟಿಕೆಯಿಂದ ಇರೋದಕ್ಕೆ ಸಹಾಯವನ್ನ ಮಾಡ್ತಾರೆ. ಹಾಗಾಗಿ ವೈದ್ಯ ನಾರಾಯಣ ಹರಿ ಅಂತನ್ಬಿಟ್ಟು

0: ಅವರನ್ನ ದೇವರ ಸ್ಥಾನದಲ್ಲಿ ಕೂಡ ಇಟ್ಟು ಪೂಜೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಎಲ್ಲ ವೈದ್ಯರಿಗೂ ಕೂಡ ಒಂದು ನಮನಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಅವರೇ ಡಾಕ್ಟರ್ ಕೃಪಾ. ಇವರು ನಮ್ಮ ಮಲೆನಾಡಿಗೆ ಆಗಾಗ್ಗೆ ಬಂದು ಹೆಚ್ಚಿನ ಕಾಲವನ್ನ ಕಳೆದು ಇಲ್ಲಿಯ ಪರಿಸರವನ್ನ ತುಂಬಾನೇ ಇಷ್ಟಪಟ್ಟು ಇಲ್ಲಿಯ ಒಂದು ವಾತಾವರಣವನ್ನ ತುಂಬಾನೇ ಆಸ್ವಾದಿಸಿ ನಮ್ಮ ಮಲೆನಾಡನ್ನ ತುಂಬಾನೇ ಹೋಗಲಿದ್ದಾರೆ. ಹಾಗೆ ಡಾಕ್ಟರ್ ಕೃಪಾ ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿದ್ದಾಗೆ ಇದ್ದಾರೆ. ಅವರೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇನೆ. ಅವರ ವೃತ್ತಿ ಜೀವನ ಹಾಗೂ ಅವರ ಬಾಲ್ಯ ಜೀವನ, ಮುಂದಿನ ಜೀವನ, ಹಾಗೆ ಅವರು ಏನೆಲ್ಲ ಮಾಡಬೇಕು ಅಂತ ಅವರ ಜೀವನದಲ್ಲಿ ಒಂದು ಗುರಿಗಳನ್ನ ಇಟ್ಕೊಂಡಿದ್ದಾರೆ ಮುಂತಾದ ಎಲ್ಲ ವಿಷಯಗಳನ್ನ ಅವರೊಟ್ಟಿಗೆ ಮಾತಾಡೋಣ. ಹಾಗೆ ಮುಂಬರುವಂತಹ ವೈದ್ಯಕೀಯ ರಂಗವನ್ನ ಒಂದು ಆಯ್ಕೆ ಮಾಡಿಕೊಳ್ಳುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇವರು ಕೆಲವೊಂದು ಸಲಹೆಗಳನ್ನ ಕೂಡ ನೀಡ್ತಾರ ಅಂತ ನೋಡೋಣ. ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತವನ್ನ ಕೋರೋಣ. ಮೊದಲಿಗೆ ಡಾಕ್ಟರ್ ಕೃಪಾ ಅವರೇ, ನಮ್ಮ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮಕ್ಕೆ, ನೇರ ಫೋನೋಡ್ ಕಾರ್ಯಕ್ರಮಕ್ಕೆ ನಿಮ್ಗೆ ಪ್ರೀತಿಯಿಂದ ನಮ್ಮ ಎಲ್ಲ ಕೇಳುಗರು ಹಾಗೂ ನಾವು ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಪ್ರೇಮಸಂದಿರವರೇ, ಮತ್ತು ಆಕಾಶವಾಣಿಯ ಇಡೀ ತಂಡಕ್ಕೆ ನನ್ನ ಸುತ್ತಮುತ್ತ ಧನ್ಯವಾದಗಳು. ಇಂಥ ಒಂದು ಅದ್ಭುತವಾದ ಅವಕಾಶ ನೀಡಿದ್ದೀರಾ.
0: ತುಂಬಾ ಸಂತೋಷ ಆಯ್ತು ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾ ಇರೋದಕ್ಕೆ. ನಿಮ್ಮ ಪರಿಚಯವನ್ನ ನಾನು ಸ್ವಲ್ಪ ಮಾಡಿದ್ದೇನೆ, ನಿಮ್ಮ ಬಾಯಿಂದನೇ ಕೂಡ ನಿಮ್ಮ ಪರಿಚಯ ಆಗ್ಲಿ. ನೀವು ಎಲ್ಲಿಯವರು, ಹಾಗೆ ನಿಮಗೂ ಮತ್ತು ಮಲೆನಾಡಿಗೂ ಏನು ಸಂಬಂಧ ಇದೆ, ಹಾಗೆ ನಿಮ್ಮ ತಂದೆ ತಾಯಿ ಗುರುಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ ನಿಮ್ಮ ಮೂಲಕ.
1: ಬ್ಯಾಂಗ್ಳೂರಿಂದ MBBS ಅನ್ನ ಕಂಪ್ಲೀಟ್ ಮಾಡಿದ್ದೆ. ನನ್ಗೂ ಮಲೆನಾಡಿಗೆ ಇರುವಂತ ನಂತು ಬಹಳ ಹತ್ರದ್ದು, ಯಾಕಂದ್ರೆ ನನ್ನ ಹುಟ್ಟೂರು ಬಂದು ಕೊಡಗು ಸೋಮಾರ್ಪೇಟೆ ತಾಲೂಕು. ಮತ್ತು ನನ್ನ ಚಿಕ್ಕ ತಾತ ಇದ್ದಾರಲ್ಲ, ಅವರು ಇಂದ್ರ ಮಚ್ಚಯ್ಯ ಇರ್ಬೋದು, ಶ್ರೀನಿವಾಸ್ ಹೆಗ್ಡೆ, ಪ್ರಕಾಶ್ ಅವರು, ಅವರೆಲ್ಲ ತೀರ್ಥಹಳ್ಳಿ ತಾಲೂಕವರು. ಹಾಗಾಗಿ ಮಲೆನಾಡಿಗೂ ನಂಗೂ ಬಹಳ ಹತ್ರದ ನಂತು. ಮತ್ತು ನಾನು ಮುಂಚೆಯಿಂದನೂ ಕವಿತೆ ಕವನಗಳೆಲ್ಲ ಬರೆಸಿರೋದು ಪ್ರಕೃತಿಯಿಂದ, ಪ್ರಕೃತಿ ಅಂತಾನೆ ಹೇಳ್ಬೋದು. ಸೊ ಅಂತಹ ಒಂದು ಅದ್ಭುತವಾದ ನಾಡು ನನ್ನ ಹುಟ್ಟೂರಾದ್ರಿಂದ, ಅದ್ರ ಬಗ್ಗೆ ಕವಿತೆ ಕವನಗಳು ಬರೀಲಿಲ್ಲನೇ ಅದು ದೊಡ್ಡ ಅಪರಾಧ ಅಂತಾನೆ ಹೇಳ್ಬೋದು. ಹಾಗಾಗಿ ನನ್ನ ಕವಿತೆ ಕವನಗಳೆಲ್ಲ ಪ್ರಕೃತಿಗೆ ಮೀಸಲಾಗಿತ್ತು. ಅದಾದ ನಂತರ ನಮ್ಮ ತಾತಂದಿರಿಬ್ರು ಹಲವಾರು ಅಲ್ಲಿ ನಮ್ಮ ನಾಡಿನ ಕತ್ತೆಗಳನ್ನ ಮಾಡ್ತಿರೋರು. ಹಾಗಾಗಿ ನಮ್ಮ ಊರು, ನಮ್ಮ ಜನರ ತೊಬಗು, ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲರಿಗೂ ತಿಳಿಬೇಕು ಅನ್ನೋ ಒಂದು ಚಿಕ್ಕ ಆಸೆಯಿಂದ ನೈಜ ಕತೆಗಳ ಬಗ್ಗೆ ಬರೆಯ ಶುರು ಮಾಡಿದೆ. ವೈದ್ಯ ಸಂಪಾದನ ಮಾಡಿ ಬರೆಯ ಶುರು ಮಾಡಿದೆ. ಮತ್ತು ನಾನು ಸುಮಾರು 14 ವರ್ಷದವರೆಗೂ ನಾನು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ದೀನಿ. ನಮ್ಮ ಗುರುಗಳಾದಂತ ಶ್ರೀಮತಿ ಸರ್ವಮಂಗಲ ಶಂಕರ್ ಅವರು ಮತ್ತು ಶ್ರೀಮತಿ ಅವರು ಬರೀ ಒಂದು ಕಲೆನ ನನಗೆ ಕಲ್ಸ್ಕೊಡ್ಲಿಲ್ಲ, ಅದರೊಂದಿಗೆ ಬಹಳಷ್ಟು ಶಿಸ್ತು, ಪರಿಶ್ರಮದ ಬೆಲೆ, ಮತ್ತೆ ನನ್ನ ನಡವಳಿಕೆನೆ ಒಂದು ರೂಪಿಸ್ಕೊಟ್ಟಿದ್ದಾರೆ ಅವರು. ಮತ್ತೆ ನಮ್ಮ ಅಮ್ಮ ಅವರ ಕೆಲ್ಸಕ್ಕೆ ಹೋಗ್ತಿದ್ದ್ರಿಂದ ನಮ್ಮ ಅಜ್ಜಿ ತಾತ ಆಕ್ಚುಲಿ ನನ್ನ ಈ ಎಲ್ಲಾ ಕ್ಲಾಸಸ್ಗಳಿಗೆ ಕರ್ಕೊಂಡು ಹೋಗೋದಿರ್ಬೋದು, ತುಂಬಾ ಪ್ರೀತಿಯಿಂದ ಬೆಳೆಸಿದ್ದಾರೆ. ಸೊ ಹಾಗಾಗಿ ನಾನು ಹೇಳೋದಷ್ಟೇ, ಎಲ್ಲಾ ಚಿಕ್ಕ ವಯಸ್ಸಿನ ಐ ತಿಂಕ್ ಎಲ್ರಿಗೂ ಒಂದು ಈ ತರ ಒಂದು ಹೊಂದೊಂದ ಕಲೆ ಮತ್ತೆ ಬಹಳ ಪ್ರೀತಿ ಕೊಟ್ಟು ಸಾಕುವಂತ ಅಜ್ಜಿ ತಾತ ಇರ್ಲೇಬೇಕು ಅನ್ಸುತ್ತೆ.
0: ಹೌದು ಹೌದು, ಅವರಿಂದ ಸಿಗುವಂತ ಪ್ರೀತಿ ಅದನ್ನ ವರ್ಣನೆ ಮಾಡಕ್ ಸಾಧ್ಯನೇ ಇಲ್ಲ ಅಲ್ವಾ. ನಮಗ್ ಗೊತ್ತಿಲ್ದಲೇ ಇರುವಂತ ಎಷ್ಟೊಂದು ಪುರಾತನ ವಿಚಾರಗಳನ್ನೆಲ್ಲ ನಮಗ್ ತಿಳಿಸ್ತಾ ಹೋಗ್ತಾರೆ, ಅದ್ ಯಾವ ತರ ತಿಳಿಸ್ತಾರೆ ಅಂತ ಗೊತ್ತಾಗದೇ ಇಲ್ಲ, ಪ್ರತಿದಿನ ಅವ್ರ ಒಡನಾಟದಲ್ಲಿ ನಮಗ್ ತಿಳಿತಾ ಹೋಗುತ್ತೆ ಅಲ್ವಾ. ಹೌದು ಹೌದು, ನಿಮ್ಮ ತಂದೆ ತಾಯಿ ಪರಿಚಯವನ್ನು ಮಾಡ್ಕೊಡ್ತೀರಾ?
1: ನನ್ನ ತಾಯಿ 10 ಹಿಂದೆ IT ಫರ್ಮರ್ ಕೆಲಸ ಮಾಡ್ತಾ ಇದ್ದು, ಅದಾದ ನಂತರ ಈಗ ಹೋಮ್ ಮೇಕರ್ ಆಗಿದ್ದಾರೆ. ನಮ್ ತಂದೆ ಬಂದು ಇದು ಸಿವಿಲ್ ಕಾಂಟ್ರಾಕ್ಟ್, ನಮ್ದೇ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ, ಕೋರ್ ಕನ್ಸ್ಟ್ರಕ್ಷನ್ಸ್ ಅಂತ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನ್ ಎಲ್ಲಾ ತಂದೆ ತಾಯಂದಿರು ಅವ್ರ ಮಕ್ಳಿಗೆ ಖಂಡಿತ ಒಳ್ಳೇದೇ ಬಯಸ್ತಾರೆ. ಅದೇ ನಾನೀಗ ಒಂದು ಟ್ರೆಂಡ್ ನೋಡಿರೋದೇನಂದ್ರೆ, ಮಕ್ಳಿಗೆ ಏನಾದ್ರು ಬುದ್ಧಿವಾದ

0: ಹೇಳಕ್ಕೆ ಅಥವಾ ತಿದ್ದಕ್ಕೆ ತಂದೆ ತಾಯಿಗಳು ತುಂಬಾ ಭಯ ಪಡ್ತಾರೆ. ಎಲ್ಲ ಕಣ್ಣಲ್ಲಿ ನಿಷ್ಠುರ ಆಗ್ಬಿಡ್ತೀವೋ ಅಥವಾ ಎಲ್ಲಿ ನಮ್ ಸ್ವಂತ ಮಕ್ಳ ಹತ್ರನೇ ನಾವು ಕೆಟ್ಟವ್ರ ಆಗ್ಬಿಡ್ತೀವೋ ಅನ್ನೋ ಭಯ. ಆದ್ರೆ ನನ್ನ ಅದೃಷ್ಟನೇ ಅಂತ ಹೇಳ್ಬೋದು, ನಮ್ಮ ಅಮ್ಮಂಗ ಭಯ ಇಲ್ಲ. ಅವರಿಗೆ ಇರೋ ಒಂದೇ ಗುರಿ ಬೇರೆಯವರು ನನ್ ಕಡೆ ಬೆಳ್ ಮಾಡ್ತು ಅಂತ ಮುಂಚೆ ನಾನು ಅದನ್ನ ತಿದ್ದಿ ತೀರ್ಬೇಕು ಅನ್ನೋದೊಂದು ಗುರಿ. ಇಲ್ಲ, ನನ್ನ ತಂದೆ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನನ್ನ ಅಪ್ಪಾರ ನಂಬಿಕೆ ಇರ್ತಾರೆ. ನೀವು ನನ್ನ ಮಧ್ಯರಾತ್ರಿ ಎಷ್ಟು ಕೇಳಿದ್ರು ಇಲ್ಲ ನನ್ ಮಗ್ಳು ಸಾಧಿಸ್ತಾಳೆ, ನನ್ ಮಗ್ಳು ಮಾಡ್ತಾಳೆ ಅನ್ನೋದೊಂದೇ ಅವ್ರ ಬಾಯಿ ಬರೋದು. ಸೊ ಐ ಥಿಂಕ್ ನನ್ ಪೇರೆಂಟ್ಸ್ ಅಲ್ಲಿ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಸಿಕ್ಕಿದೆ ನನ್ಗೆ. ಒಂದ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಪಾರವಾದ ನಂಬಿಕೆ ಪ್ರೀತಿ. ಹಾಗಾಗಿ ಈ ಬ್ಯಾಲೆನ್ಸ್ ನನ್ಗೆ ಯಾವಾಗ್ಲೂ ಒಂದು ಸಕ್ಸಸ್ಫುಲ್ ಪಾರ್ಟ್ ಅಲ್ಲಿ ನಡೆಯಕ್ಕೆ ಸಹಾಯ ಮಾಡುತ್ತೆ.
1: ಅಂದ್ರೆ ನೀವು ಅಷ್ಟೊಂದು ಒಳ್ಳೆ ಗುಣಗಳನ್ನ ಇಟ್ಕೊಂಡಿರೋದ್ರಿಂದ ನಿಮ್ಮ ಮೇಲೆ ಅಪಾರ ನಂಬಿಕೆ ಅವ್ರಿಗೆ ಬರೋದಕ್ಕೆ ಕಾರಣ ಆಗಿದೆ ಅಂತ ಕೂಡ ಹೇಳ್ಬೋದಲ್ವಾ? ಅವರಿಂದನೇ ಬಂದಿದೆ. ತುಂಬಾ ಸಂತೋಷ. ಈಗ ನೀವು ನಿಮ್ಮ ಪರಿಚಯನ ಮಾಡ್ಕೊಳ್ತಾ ಹೇಳಿದ್ರಿ, ಕವಿತೆಗಳನ್ನ ಬರಿತೀನಿ ಮತ್ತೆ ಕಾದಂಬರಿಗಳನ್ನ ಕೂಡ ಬರಿತೀನಿ, ಈಗ ತಾನೇ MBBS ಅನ್ನ ಮುಗಿಸಿ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೇನೆ, ಹಾಗೆ IMA ಕೂಡ ನೀವು ಕೆಲವೊಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ವಿ. ಆಮೇಲೆ ಮ್ಯಾಗ್ಝಿನ್ಗಳಿಗೆ ಕೂಡ ಲೇಖನವನ್ನ ಕೂಡ IMAಗೆ ನಿಮ್ಮ ಕೆಲಸಗಳು ನಡೀತಾ ಇದೆ IMAಗೆ ಅಂತ ಕೇಳ್ಪಟ್ಟಿದೀವಿ, ಲೇಖನಗಳನ್ನ ಕೂಡ ಬರಿತಾ ಇದ್ದೀರಾ ಅಂತ ಕೇಳ್ಪಟ್ವಿ. ಬರೀ ವೈದ್ಯ ವೃತ್ತಿನಲ್ಲಿ ಬರೀ ಪೇಷಂಟ್ ಗಳನ್ನ ನೋಡೋದು, ಕಾಯಿಲೆಗಳನ್ನ ವಾಸಿ ಮಾಡೋದು, ಮುಂದೆ ಏನ್ ಓದ್ಬೇಕು ಅನ್ನೋದು ಅಷ್ಟನ್ನ ಮಾತ್ರ ಗಮನ ಕೊಡ್ತಾರೆ ಹಲವಾರು ವೈದ್ಯರು. ಆದ್ರೆ ನೀವು ವಿಶೇಷ ಗುಣಗಳನ್ನ ತಮ್ಮೊಳಗೆ ಅಳವಡಿಸ್ಕೊಂಡಿದ್ದೀರಾ, ಇದ್ರ ಕುರಿತು ಸ್ವಲ್ಪ ಮಾಹಿತಿನ ನೀಡಿ ನಮಗೋಸ್ಕರ.
0: ನಾನು ಆಗ್ಲೇ ಹೇಳ್ದಂಗೆ ನಾನು ಕವಿತೆ ಕವನಗಳೆಲ್ಲ ಶುರು ಮಾಡಿದ್ದು ಆ ಪ್ರಕೃತಿ ಸೌಂದರ್ಯನ ನೋಡಿ. ಇನ್ಫ್ಯಾಕ್ಟ್ ನೂರಾರು ಕವಿತೆಗಳು ಬರೆದ್ರು ನಮ್ಮ ಮಲೆನಾಡಿನ ಪ್ರಕೃತಿನ ವರ್ಣಿಸೋದು ನಿಲ್ಸೋಕೆ ಆಗಲ್ಲ. ಅದಾದ ನಂತರ ನೈಜ ಕತೆಗಳ ಬಗ್ಗೆ ಬರುತ್ತೆ. ಅಂಡ್ ಈಗ ಕೆಲವು ದಿನಗಳಿಂದ ಏನಂದ್ರೆ ನಾನು ಮಾಡ್ತಿರೋಂತಹ ಕೆಲವು ಅಬ್ಸರ್ವೇಷನ್ ಬೇಸಸ್ ಮೇಲೆ ಬರೀತಾ ಇದ್ದೀನಿ. ಅದರೊಂದಿಗೆ IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಸ್ಕೂಲ್ನ ಹೆಸರು. ಆಕ್ಚುಲಿ ನಾನು IMA ಜಾಯ್ನ್ ಆಗೋ ಒಂದು ಆಪರ್ಚುನಿಟಿ ಬಂದಾಗ ನಾನು ತುಂಬಾ ಗೊಂದಲದಲ್ಲಿದ್ದೆ. MBBS ಜೊತೆ ಜೊತೆಗೆ ಇದನ್ನ ಮಾಡ್ಬೋದಾ, ಇದು ಸೇರ್ಕೋಬಹುದಾ, ಕಷ್ಟ ಆಗುತ್ತಾ ಅಂತ. ಅದೇ ಆಕ್ಚುಲಿ ನಮ್ ತಂದೆ ಅವರು ಇದಕ್ಕೆ ಬಹಳ ದೃಢವಾಗಿ ಸಪೋರ್ಟ್ ಮಾಡಿದ್ರು, ಇಲ್ಲ ನೀವು ಸೇರ್ಲೇಬೇಕು ಅಂತ. ಅವ್ರ ಒಂದು ಉದ್ದೇಶ ಏನಾಗಿತ್ತಂದ್ರೆ ನಮ್ ಯೂತ್ ಏನಿದೆ ಹಲವಾರು ಬಾರಿ ನಾವು ಸಿಸ್ಟಮ್ ಇಂದ ಆಚೆ ನಿಂತು ಸಿಸ್ಟಮ್ ಬಗ್ಗೆ ಟೀಕೆ ಮಾಡ್ತೀವಿ. ಇದು ಸರಿ, ಹಿಂಗಿರ್ಬೇಕಿತ್ತು, ಹಿಂಗಾಗ್ಬೇಕಿತ್ತು, ಈ ಪಾಲಿಸಿ ಬರ್ಬೇಕಿತ್ತು ಅನ್ನೋದು. ಅದಕ್ಕೆ ನಮ್ಮ ತಂದ್ರದ ಒಂದೇ ಉದ್ದೇಶ ಏನಂದ್ರೆ ಯಾವ್ದು ನನ್ನ ತಂದೆ ಸಂಸ್ಥೆಗೆ ಸೇರಿದಾಗ್ಲೇನೆ ಹೇಗೆ ಒಂದು ಸಾವಿರಾರು ಮನಸ್ಥಿತಿಗಳು ಅಭಿಪ್ರಾಯಗಳನ್ನ ಕೂಡಿರೋ ಒಂದು ಕಾರ್ಯಕ್ರಮ ನಡೆಸ್ಬೋದು ಅನ್ನೋದು ಕಲಿತೀನಿ. ಇನ್ನೊಂದು ಒಂದು ಜನ ಇದ್ದಲ್ಲಿ ರಾಜಕೀಯ ಅನ್ನೋದು ಇದ್ದಿರುತ್ತೆ, ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಪಾಲಿಟಿಕ್ಸ್ ಏನನ್ನೋದು ಕಲ್ತಿದ್ದೀನಿ. ಆಮೇಲೆ ಎಲ್ಲ ವಯಸ್ಸಿನ ವರ್ಗದವ್ರು ಇರ್ಬೋದು, ಎಲ್ಲ ಮನಸ್ಥಿತಿಯವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು. ಕೆಲವೊಂದ್ಸಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೆಲವೊಂದು ಪಾಲಿಸಿ ಇರ್ಬೋದು, ಕೆಲವೊಂದು ಕಾರ್ಯಕ್ರಮಗಳು ನಿರ್ವಹಣೆ ಆಗ್ದೇನೂ ಇರ್ಬೋದು, ಲೂಪ್ ಹೋಲ್ಸ್ ಗಳನ್ನ ಕಲಿಯಕ್ ಶುರು ಮಾಡ್ತೀವಿ. ಗುರಿ ಇದೆ ಅಂತ ನಾವು ಗುರುತಿಸೋದನ್ನ ಶುರು ಮಾಡ್ತೀವಿ. ಹಾಗಾಗಿ IMA ಅನ್ನೋದು ನನ್ಗೆ ಈ ರೀತಿಗೆ ಸುಮಾರು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು.
1: ಈ ತರದ IMA ಒಳಗಡೆ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಂಡಾಗ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತೀರಾ, ಸಮಾಜದಲ್ಲಿ ಏನೇನ್ ಆಗ್ತಿದೆ ಅಂತ ತಿಳಿಯುತ್ತೆ, ಎಲ್ಲ ವಿಚಾರಗಳ ಸಂಗ್ರಹ ಆಗತ್ತೆ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ ಅನ್ಕೊಳ್ತೀನಿ. ಇನ್ನು ನೀವು ಮ್ಯಾಗ್ಝಿನ್ಗೆ ಲೇಖನ ಕೂಡ ಬರೀತೀರಾ ಅಂತ ಕೇಳ್ಪಟ್ವಿ.
0: ಹೌದು, ನಮ್ಮ IMA ಅವರೇ ಸ್ಪಾನ್ಸರ್ ಮಾಡುವಂತ ವೈದ್ಯ ಸಂಸದ ಮ್ಯಾಗ್ಝಿನ್ಗೆ ನಾನು ಕಥೆಗಳು ಬರೀತಾ ಇರ್ತೀನಿ, ಕವನಗಳು ಕೂಡ ಕಳಿಸ್ತಾ ಇರ್ತೀನಿ.
1: ಯಾವ ಯಾವ ವಿಚಾರ ವಸ್ತುಗಳು ನಿಮ್ದಾಗಿರುತ್ತೆ ನಿಮ್ಮ ಮ್ಯಾಗ್ಝಿನ್ ಅಲ್ಲಿ? ನಿಮ್ಮ ವಿಚಾರಧಾರೆಗಳು ಯಾವ್ದನ್ನೆಲ್ಲ ಪ್ರಸ್ತುತಪಡಿಸ್ತೀರಾ ಮ್ಯಾಗ್ಝಿನ್ಗಳಲ್ಲಿ?
0: ಸುಮಾರು ಕತೆ ಅಥವಾ ಕವನಗಳು ನನ್ನ ಚಿಂತನೆ ಆಗಿದ್ದೇ ಇರುತ್ತೆ.
1: ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಇಲ್ಲ ಎಲ್ಲ ಕ್ಷೇತ್ರನೂ ಬರುತ್ತೆ ಅದರಲ್ಲಿ?
0: ಇಲ್ಲ, ಮೆಜಾರಿಟಿ ಆಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುತ್ತೆ, ಇಲ್ಲಾಂದ್ರೆ ಪ್ರಕೃತಿಗಳ ಬಗ್ಗೆ ಬರೀತೀನಿ.
1: ಪ್ರಕೃತಿಯೊಂದಿಗೆ ಮಾನವನ ಜೀವನ ಸಾಗ್ಬೇಕಲ್ವಾ, ಹಾಗಾಗಿ ಆಗ ಮಾತ್ರ ಆರೋಗ್ಯದಿಂದ ಇರೋದಕ್ಕೆ ಸಾಧ್ಯ ಮಾನವ ಅಲ್ವಾ? ಈಗ ಶಾಸ್ತ್ರೀಯ ಸಂಗೀತ ಕೂಡ ಮಾಡಿದ್ದೀರಾ, ಅಭ್ಯಾಸವನ್ನ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ. ನಿಮ್ಮ ಗುರುಗಳು ಯಾರು?
0: ನಮ್ಮ ಗುರುಗಳು ಶ್ರೀಮತಿ

0: ಸರ್ವಮಂಗಲ ಶಂಕರ್ ಅವರು ಮತ್ತು ಶ್ರೀಮತಿ ಶೈಲಜಾ.
1: ಒಂದು ಸಣ್ಣ ಒಂದು ಗೀತೆಯನ್ನ ನಿಮ್ಮ ಮೂಲಕ ಕೇಳೋದಕ್ಕೆ ಇಷ್ಟ ಪಡ್ತಿದ್ದೀವಿ, ಹಾಡ್ತೀರಾ ಒಂದು ಸಣ್ಣ? ಹೇಳಿ.
0: ಶರಣು ವಿರೂಪ ಶಶಿ ಶೇಖರ, ಶರಣು ವಿರೂಪ ಶಶಿ ಶೇಖರ, ಪಂಪಾವತಿ ಪ್ರಣಯ ಪರಮೇಶ್ವರ, ಶರಣು ವಿರೂಪಾಕ್ಷ ಶಶಿ

0: ತುಂಬಾ ಚೆನ್ನಾಗಿ ಗಾಯನವನ್ನ ಪ್ರಸ್ತುತಪಡಿಸಿದ್ರಿ. ಭಕ್ತಿ ಗೀತೆ ತುಂಬಾ ಚೆನ್ನಾಗಿ ಮೂಡಿ ಬಂತು ನಿಮ್ಮ ಸ್ವರ ಮಾಧುರ್ಯದಲ್ಲಿ. ಧನ್ಯವಾದಗಳು. ಇನ್ನು ನೀವು ವೈದ್ಯಕೀಯ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ, ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರ ಅನ್ನೋದು ಮುಂಚೆ ಎಲ್ಲ ಕೇವಲ MBBS ಅನ್ನ ಮಾಡಿದ್ರೆ ಮುಗ್ದೋಗ್ತಿತ್ತು, ಅದ್ರ ಮೇಲೆ ಒಂದು ಕೋರ್ಸ್ ಮಾಡಿದ್ರೆ ಆಗ್ತಿತ್ತು. ಆದ್ರೆ ಈಗ ಹಾಗಿಲ್ಲ, MBBS ಅನ್ನ ಮಾಡಿ MD ಮಾಡಬೇಕು, ಹಾಗೆ ಬಹಳಷ್ಟು ಕಷ್ಟ ಇರುತ್ತೆ ಇತ್ತೀಚೆಗೆ. ಹಾಗಾಗಿ ಬಹಳಷ್ಟು ಈಸಿ ಆಗಿರುವಂತಹ ಕ್ಷೇತ್ರವನ್ನ ಎಲ್ಲರೂ ಆಯ್ಕೆ ಮಾಡ್ಕೊಳ್ತಾರೆ ಹೆಚ್ಚಿನ ವಿದ್ಯಾರ್ಥಿಗಳು. ನೀವು ವೈದ್ಯಕೀಯ ಕ್ಷೇತ್ರವನ್ನ ಆಯ್ಕೆ ಮಾಡೋದಕ್ಕೆ ಕಾರಣ ಏನು?
1: ನನ್ಗೆ ವೈದ್ಯಕೀಯ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ ಒಂದೇ ಕಾರಣ ಅಂದ್ರೆ, ನನಗೆ ಯಾವಾಗ್ಲೂ ಜನರೊಂದಿಗೆ ಒಡನಾಟ ಇರೋದು ನನಗ್ ಬಹಳ ಇಷ್ಟ. ಕಂಪ್ಯೂಟರ್ ಮುಂದೆ ಕೂರಕ್ ನನಗೆ ಆಗೋದೇ ಇಲ್ಲ. ಹಾಗಾಗಿ ನನ್ಗೆ ನಿಜ ಹೇಳ್ಬೇಕು, ನಂಗೆ ಇದ್ದಿದ್ ಆಪ್ಷನ್ ಇತ್ತು, ನಿಜವಾಗ್ಲೂ ಒಂದ್ ಬ್ಯೂಟಿಫುಲ್ ಆಪ್ಷನ್ ಇದು, ನನ್ ಕ್ಯಾರೆಕ್ಟರ್ಗೆ ನನ್ ಪರ್ಸನಾಲಿಟಿಗೆ ಸೂಟ್ ಆಗುವಂತದ್ದು. ಆಮೇಲೆ ಈಗ ಬರ್ತಿರೋಂತ ಎಲ್ಲ ನೀಟ್ ಆಸ್ಪಿರೆಂಟ್ಸ್ ಇರ್ಬೋದು, ಅವ್ರಿಗ್ ನಾನ್ ಒಂದು ಕಿವಿಮಾತು ಏನಂತ ಕೊಡ್ಬೋದಂದ್ರೆ, ಈ MBBS ಚೂಸ್ ಮಾಡೋದ್ ಮುಂಚೆ ನೀವ್ ಹೇಳ್ದಂಗೆ, ನೀವ್ ಬರೀ MBBS ಅನ್ನೋದು 5 ವರ್ಷದ ಕೋರ್ಸ್ ಆಗಿಲ್ಲ. ಈಗ ಬೇರೆ ಹಲವಾರು ಕೋರ್ಸ್ ಗಳು 3-4 ವರ್ಷಕ್ ಮುಗಿಯೋದು. ನಮ್ಮ MBBS ಜರ್ನಿ ಏನಿದೆ, ಮೆಡಿಕಲ್ ಜರ್ನಿ MBBS ಅಂತ ಅಲ್ಲ, ಆಲ್ಮೋಸ್ಟ್ 8-10 ವರ್ಷದವರೆಗೂ ಹೋಗುತ್ತೆ. ಸಮಯದಲ್ಲಿ ನಿಮ್ಮ ಸಹಪಾಠಿಗಳು ಯಾರಿರ್ತಾರೆ, ಬೇರೆ ವೃತ್ತಿಗೆ ಸೇರ್ತವರು, ಆಲ್ರೆಡಿ ದುಡಿಯಕ್ ಸ್ಟಾರ್ಟ್ ಮಾಡಿರ್ಬೋದು, ಕೆಲಸಗಳು ಸೇರಿರ್ತಾರೆ, ಕೆಲವೊಬ್ರು 2 ಡಿಗ್ರಿನೇ ಮುಗಿಸಿರ್ತಾರೆ, ಕೆಲವ್ರು ಮದುವೆ ಆಗಿ ಒಂದು ಮುಂದಿನ ಫೇಸ್ ಗೆ ಹೋಗಿರ್ತಾರೆ. ಸೊ ಹಾಗಾಗಿ ಅಂತ ಸಮಯದಲ್ಲಿ ನೀವು ದೃಢವಾಗಿ ನಿಮ್ಮ ವೃತ್ತಿಯ ಇಂಪಾರ್ಟೆನ್ಸ್ ನ ನೀವು ತಿಳ್ಕೊಬೇಕಾಗತ್ತೆ.
0: ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಷನ್ ಆಗಕ್ ಹೋಗ್ಬಾರ್ದು,
1: ಡಿಸ್ಟ್ರಾಕ್ಷನ್ ಆಗ್ಬಾರ್ದು. ನಿಮ್ಮ ವೃತ್ತಿಗೆ ಈ ದೇಶದಲ್ಲಿರೋ ಬೆಲೆನ ತಿಳ್ಕೊಬೇಕಾಗತ್ತೆ, ಮತ್ತು ನಿಮ್ಮ ವೃತ್ತಿನ ಒಂದು ದೇವರಿಗೆ ಹೋಲಿಸ್ತಾರೆ ಅನ್ನೋ ಒಂದು ಪಾಯಿಂಟ್ ಕೂಡ ನಿಮ್ಗೆ ನೆನಪಿರ್ಬೇಕಾಗತ್ತೆ. ನಿಮಗೆಲ್ಲ ನಿಮಗ್ ನೆನಪಾಗೋದು ಈ ಕೆಲಸದ ಮೇಲೆ ನಿಮಗ್ ಪ್ಯಾಷನ್ ಇದ್ರೆ ಮಾತ್ರ. ಹಾಗಾಗಿ ಈ MBBS ವೃತ್ತಿಗೆ ಇಳಿಯೋರು ಬರೀ ನೀವೊಬ್ಬೇ ಇಳಿಯಲಿಲ್ಲ, ಇದಕ್ಕೆ ನಿಮ್ ಇಡೀ ಕುಟುಂಬನೇ ಇಳಿಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಬೇರೆ ಫ್ರೆಂಡ್ಸ್ ಗಿಂತನೂ ಹೆಚ್ಚು ಕಾಲ ನಿಮ್ಮ ತಂದೆ ತಾಯಿ ನಿಮ್ಮ ಸಾಕ್ಬೇಕಾಗಿ ಬರುತ್ತೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ತುಂಬಾ ಲೇಟ್ ಆಗ್ತಿರುತ್ತೆ,
0: ಯಾಕಂದ್ರೆ ನಿಮ್ದು ಅರ್ನಿಂಗ್ ಸ್ಟಾರ್ಟ್ ಆಗದೆ ತುಂಬಾ ಲೇಟ್ ಆಗತ್ತೆ.
1: ಹೌದು ಹೌದು, ಅದೇ ನನಗೆ ಕೆಲವರು ಎಲ್ಲರೂ ದುಡಿಯಕ್ ಶುರು ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ದುಡಿಯಕ್ ಶುರು ಮಾಡಿರ್ತಾರೆ, ನಾವಿನ್ನು ಕಾಲೇಜ್ ಫೀಸ್ ಕಟ್ಟೋದ್ರಲ್ಲೇ
0: ಇರ್ತೀವಿ.
1: ಹಂಗಾಗಿ ಇದು ಬರೀ ನೀವೊಬ್ರು ಅಷ್ಟೇ ಇಳಿಯೋದಲ್ಲ, ನಿಮ್ ಇಡೀ ಕುಟುಂಬನೇ ಈ ಜರ್ನಿ ಇಳಿಯಕ್ ರೆಡಿ ಆಗಿದ್ರೆ ಮಾತ್ರ ಈ ವೃತ್ತಿನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಒಟ್ಟು ವೈದ್ಯಕೀಯ ವೃತ್ತಿನ ನೀವು ಹಣಕ್ಕೋಸ್ಕರ ಅಲ್ದಲೆ ನೀವು ಸಾಮಾಜಿಕ ಕಳಕಳಿ ಇಟ್ಕೊಂಡು ಜನರೊಂದಿಗೆ ನೀವು ನಂಟನ್ನ ಬೆಳೆಸ್ಕೊಂಡು ಬಾಂಧವ್ಯನ ಬೆಳೆಸ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೀವು ವೈದ್ಯಕೀಯ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ತುಂಬಾ ಸಂತೋಷ ಆಯ್ತು. ಇಂಥ ಚಿಕ್ಕ ವಯಸ್ಸಿನಲ್ಲಿ ಈ ತರದ ಮನೋಭಾವನೆ ಎಲ್ಲಾ ಮಕ್ಕಳಲ್ಲೂ ಕೂಡ ಬಂದ್ರೆ ನಮ್ಮ ಸಮಾಜ ಹೇಗಿರುತ್ತೆ ಅಂದ್ರೆ ಆರೋಗ್ಯವಾಗಿರುತ್ತೆ ಅಂತ ಹೇಳ್ಬಹುದು, ಒಂದೇ ಮಾತಲ್ಲಿ ಹೇಳ್ಬಹುದು ಅಂತಂದ್ರೆ. ಇನ್ನ ನಿಮ್ಮ ರೋಲ್ ಮಾಡೆಲ್ ಎಲ್ರಿಗೂ ಕೂಡ ರೋಲ್ ಮಾಡೆಲ್ ಅಂತ ಇರ್ತಾರೆ, ನೀವು ಚಿಕ್ಕವರಿದ್ದಾಗಿಂದನು ಯಾರನ್ನಾರು ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೀರಾ, ಯಾರು ಆ ರೋಲ್ ಮಾಡೆಲ್ ಅಂತ ತಿಳಿಸ್ತೀರಾ?
1: ಚಿಕ್ಕದಿಲ್ಲ ಅಂದ್ರೆ ನನ್ಗೆ ನಮ್ ತಂದೆ ತಾಯಿನೇ ನನ್ನ ಬಿಗ್ಗೆಸ್ಟ್ ರೋಲ್ ಮಾಡೆಲ್. ಪ್ರತಿಯೊಂದು ಹೆಜ್ಜೆಲ್ಲೂ ನಾನು ಅವ್ರ ಹತ್ರ ತುಂಬಾ ಒಳ್ಳೆ ಒಡನಾಟದಲ್ಲಿದ್ದೀನಿ, ಎಲ್ಲಾನು ಶೇರ್ ಮಾಡ್ಕೊತೀನಿ ಅವ್ರ ಹತ್ರ. ಅಂಡ್ ಪ್ರತಿಯೊಂದು ವಿಷಯದಲ್ಲೂ ನನಗೆ ದಾರಿ ದೀಪ ನಿಂತಿದ್ದಾರೆ. ಅಂಡ್ ನೀವ್ ಹೇಳ್ದಂಗೆ ದೇ ಮೈ ಬಿಗ್ಗೆಸ್ಟ್ ರೋಲ್ ಮಾಡೆಲ್. ಅದಾದ ನಂತರ ನಾನು ಕಿಮ್ಸಿಗ್ ಸೇರಿದಾಗ ನನ್ಗೆ ಬಹಳಷ್ಟು ಒಳ್ಳೆ ಜನರು ಪರಿಚಯ ಆಯ್ತು. ಕಿಮ್ಸಿಗ್ ನಾನು ಇನ್ಫ್ಯಾಕ್ಟ್ ನಾನೊಂದು ವಿದ್ಯಾರ್ಥಿಯಾಗಿ ಸೇರಿದವಳು, ಹೊರಬರಾಗ ಅದೊಂದು ಕುಟುಂಬ ತರ

0: ಆಗಿ ಹೋಗಿರ್ತಾನೆ ಕಿಮ್ಸ್ ನಿಜವಾಗ್ಲು. ಅಲ್ಲಿ ಜನರನ್ನ ಬರೀ ಮಾತ್ರೆ ಎಂಬ ಅಷ್ಟೇ ಅಲ್ಲ, ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಟ್ರೀಟ್ ಮಾಡಬೇಕು. ಮೆಡಿಟೇಷನ್ ವಿತ್ ಮೆಡಿಟೇಷನ್ ಅಂತ ಯಾವಾಗ್ಲೂ ಹೇಳ್ತಿದ್ದಂತ ನಮ್ ಡರ್ಮಾಟ್ ಪ್ರೊಫೆಸರ್ ಡಾಕ್ಟರ್ ಶರತ್ ಅವ್ರು ಇರ್ಬೋದು. ಮತ್ತೆ ರೋಗಿಗಳನ್ನ ಯಾವಾಗ್ಲೂ ಎಕ್ಸ್ರೇ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಕಂಪ್ಯೂಟರ್ ಸಹ ಹೇಳುತ್ತೆ ಏನ್ ಕಾಯಿಲೆ ಅಂತ. ಬಟ್ ಆ ಕಾಯಿಲೆಯನ್ನು ನಿಮ್ಮ ಬುದ್ಧಿ ತೀಕ್ಷ್ಣತೆ ನಿಮ್ಮ ಬುದ್ಧಿವಂತಿಕೆಯಿಂದ ಡಯಾಗ್ನೋಸ್ ಮಾಡೋದು ಒಬ್ಬ ವೈದ್ಯನ ರಿಯಲ್ ಪವರ್ ಅಂತ ಯಾವಾಗ್ಲೂ ಹೇಳ್ತಿದ್ದಂತ ನಮ್ಮ ಆರ್ಥೋ ಡಾಕ್ಟರ್ ಜಯರಾಮ್ ಸರ್ ಇರ್ಬೋದು. ಮತ್ತೆ ಬರೀ ತತ್ವ ಅಧಿಕಾರದಿಂದನೇ ನಡಿಬೇಕಂತಲ್ಲ, ಪ್ರೀತಿ ವಾತ್ಸಲ್ಯ ಒಂದು ಬಾಂಧವ್ಯದಿಂದನೂ ಒಂದು ವಿಭಾಗನ ನಡೆಸಬಹುದು ಅಂತ ತೋರ್ಕೊಟ್ಟಂತ ಡಾಕ್ಟರ್ ಆರ್ಸಿಪಿ ಸರ್ ಇರ್ಬೋದು. ಇವರೆಲ್ಲ ಖಂಡಿತ ನನ್ನ ಪ್ರತಿಯೊಂದು ಹೆಜ್ಜೆಲೂ ನನ್ಗೆ ಇನ್ಸ್ಪಿರೇಷನ್ ನಿಂತಿದ್ದಾರೆ.
1: ನಾವು ಕೂಡ ತುಂಬಾ ನೋಡಿರ್ತೀವಿ, ಕೆಲವೊಬ್ರು ವೈದ್ಯರ ಹತ್ರ ಹೋಗ್ತಾ ಇದ್ದಂಗ್ಲೇನೆ ನಮ್ಮ ಅರ್ಧ ಕಾಲ ವಾಸಿ ಆಗಿರುತ್ತೆ. ಅವ್ರು ಮಾತಾಡೋಂತ ಪ್ರೀತಿಯ ಒಂದು ಮಾತು, ಅವ್ರು ಮಾತಾಡಬೇಕಾದ್ರೆ ಅರ್ಧ ಕಾಯಿಲೆ ನಮ್ ಗುಣಮುಖ ಆಗಿರುತ್ತೆ. ಹಾಗಾಗಿ ವೈದ್ಯರಲ್ಲಿ ಒಂದು ಮಾನವೀಯತೆ, ಅಂತಃಕರಣ, ಒಂದು ಪ್ರೀತಿ ವಾತ್ಸಲ್ಯ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಬರೀ ಏನ್ ಕಾಯಿಲೆ ಈ ಔಷಧಿ ತಗೊಳ್ರಿ ಸರಿಯಾಗತ್ತೆ ಹೋಗ್ ಬನ್ನಿ ಅಂತ ಹೇಳೋದಕ್ಕಿಂತ ಅವರನ್ನ ಅರ್ಥ ಮಾಡ್ಕೊಬೇಕು, ಯಾಕೆ ಕಾಯಿಲೆ ಬಂದಿದೆ, ಅದಕ್ಕೆ ಕಾರಣ ಏನು. ಕೆಲವೊಂದು ಮನೆಯ ಒಳಗಡೆ ಮತ್ತೆ ಸಮಾಜದಲ್ಲಿ ನಡೀತಿರೋ ಘಟನೆಯಿಂದ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ. ಅದೆಲ್ಲ ಮಾತ್ರೆಯಿಂದ ಕೇವಲ ಮಾತ್ರೆಯಿಂದನೇ ಕಾಯಿಲೆ ವಾಸಿ ಆಗೋದಿಲ್ಲ, ಮಾತಿನಿಂದ ಕೂಡ ವಾಸಿ ಆಗೋದನ್ನ ಕೂಡ ನಾವು ಕಾಣ್ತೇವೆ. ಹಾಗಾಗಿ ವೈದ್ಯರಲ್ಲಿ ಆ ಗುಣನ ತುಂಬಾ ಇರಬೇಕು ಅನ್ನೋದು ಅನ್ಸತ್ತೆ. ನೀವೇನ್ ಹೇಳ್ತೀರಾ ಈ ಕುರಿತಾಗಿ?
0: ಹೌದು ಖಂಡಿತ, ನೀವ್ ಹೇಳ್ತಿರೋ ಪ್ರತಿ ಮಾತು ನಿಜಾನೇ.
1: ನಿಮ್ಮಲ್ಲೂ ಕೂಡ ಆ ಗುಣಗಳು ಅಳವಡಿಸಿಕೊಂಡಿದ್ದೀರಾ ಅನ್ಕೊಳ್ತೀನಿ.
0: ಖಂಡಿತ, ಯಾಕಂದ್ರೆ ನಮ್ಮಲ್ಲಿ ನಮ್ಮಅಮ್ಮ ಯಾವಾಗ್ಲೂ ಅದೇ ಹೇಳೋರು, ಪ್ರತಿಯೊಂದು ಪೇಷಂಟ್ ನಿಮ್ ಮುಂದೆ ಯಾರು ಬಂದ್ ಕೂರ್ತಾರಲ್ಲ ಅವ್ರ ಪೇಷಂಟ್ ಅಲ್ಲ, ಯು ಶುಡ್ ಟ್ರೀಟ್ ದಮ್ ಲೈಕ್ ನಿಮ್ಮ ಅಜ್ಜಿ ತಾತ ಬಂದ್ ಕೂತ್ರೆ ನೀನ್ ಹೇಗ್ ಟ್ರೀಟ್ ಮಾಡ್ತೀಯ, ಇಲ್ಲ ನಿಮ್ಮ ಅಪ್ಪ ಅಮ್ಮ ಅದೇ ಜಾಗದಲ್ಲಿ ಕೂತ್ರೆ ನೀನ್ ಹೇಗ್ ಮಾತಾಡಿಸ್ತಾ ಅವ್ರನ್ನ. ಸೊ ಆ ಮನು ಯೋಚನೆಯಲ್ಲಿ ನೀವು ಯಾವುದೇ ಪೇಷಂಟ್ ನ ಟ್ರೀಟ್ ಮಾಡಿದ್ರು ನನ್ಗಂತೋ ಪ್ರಕಾರ ಅದು ಖಂಡಿತ ವಾಸಿ ಆಗಿ ಆಗುತ್ತೆ. ಒಂದು ಥರ್ಡ್ ಪಾರ್ಟಿ ಅಂತ ನೋಡಕ್ಕಿಂತ ನಮ್ಮೋರು ಅಂತ ನೋಡ್ದಾಗ್ಲೇ ಅದು ಕಾಯಿಲೆ ವಾಸಿ ಆಗುದು ಅಂತ ನಂಬ್ತೀನಿ.
1: ಹೌದೌದು, ನಿಮ್ ಹತ್ರ ಯಾವ್ಯಾವ ಪೇಷಂಟ್ ಗಳು ಬರ್ತಾರೋ ಬೇಗನೆ ಆರೋಗ್ಯ ಸರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಹುದು. ಇನ್ನು ನಿಮ್ಮ ಜೀವನದ ಗೋಲ್, ಎಲ್ಲರೂ ಕೂಡ ಲಾಸ್ಟ್ ಗೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಸಮಾಜಕ್ಕೆ ಏನಾರ ನನ್ ಕೊಡುಗೆ ಕೊಡ್ಬೇಕು ಅಂತ ಒಂದು ಆಲೋಚನೆಯನ್ನ ಒಳ್ಳೆ ವಿದ್ಯಾರ್ಥಿಗಳೆಲ್ಲ ಇಟ್ಕೊಂಡೇ ಇರ್ತಾರೆ. ಹಾಗಾಗಿ ನಿಮ್ಮ ಒಂದು ಗೋಲ್ ಏನು, ಜೀವನದ ಒಂದು ಗುರಿ ಏನು?
0: ನಂದು ಈ ಹೆಲ್ತ್ ಸೆಕ್ಟರ್ ಬಂದ್ಮೇಲೆ ನನ್ನೊಂದು ಮುಖ್ಯ ಯೋಚನೆ ಅಥವಾ ನನ್ನೊಂದು ಗೋಲ್ ಏನಂತೆ, ನಾವು ಸುಮಾರು ಸಲ ನೋಡಿರ್ತೀವಿ ಯಾವ್ದೇ ಹೆಲ್ತ್ ಕ್ಯಾಂಪ್ ಗಳು ಮಾಡಿದ್ರು, ಉಚಿತ ಮೆಡಿಕೇಶನ್ಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಅದೆಲ್ಲ ಲೋವರ್ ಸ್ಟಾಟ್ ಅವ್ರಿಗೆ ಮಾಡ್ತೀವಿ, ಬಡವರಿಗೆ ಅಥವಾ ಲೋವರ್ ಸ್ಟಾಟ್ ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾಡ್ತೀವಿ. ಇನ್ನು ಹೈಯರ್ ಸ್ಟೇಟಸ್ ಅಲ್ಲಿರೋರ್ಗೆ ಆರೋಗ್ಯದ ವೆಚ್ಚ ಅಂತ ದೊಡ್ಡ ಭಾರ ಆಗದೆ ಇರ್ಬೋದು. ಇನ್ನು ನಮ್ಮ ಲೋವರ್ ಸ್ಟಾರ್ಟದವ್ರಿಗೆ ಅದೇ ನಾ ಹೇಳ್ದಂಗೆ ಬಿಪಿಎಲ್ ಕಾರ್ಡ್ ಇಂದ ಬಹಳಷ್ಟು ಸರ್ಕಾರದವರು ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ಆ ವ್ಯವಸ್ಥೆಗಳನ್ನ ಜನರು ಸಹ ಪಡಿತಾನು ಇದ್ದಾರೆ. ಆದ್ರೆ ಇಲ್ಲಿ ಮಧ್ಯೆ ಸಿಕ್ಕಾಕೊಂಡಿರೋದು ನಮ್ಮ ಮಧ್ಯ ವರ್ಗದವರು, ಆ ಕಡೆಯವರಿಗೆ ಈ ಸರ್ಕಾರಿ ಉಚಿತ ಸೌಲಭ್ಯಗಳನ್ನ ಪಡೆಯ ಬಿಪಿಎಲ್ ಕಾರ್ಡ್ ಇಲ್ಲ, ಅಥವಾ ಅವ್ರ ಸ್ವಾಭಿಮಾನನು ಕೆಲವೊಂದ್ಸಲ ಅಡ್ಡ ಬರ್ಬೋದು. ಇನ್ನು ಹಣ ವೆಚ್ಚ ಮಾಡೋಕೆ ಅವರಿಗೆ ಚೌಕಟ್ಟಿನ ಬದುಕಲ್ ಬದುಕ್ತಿರೋದ್ರಿಂದ ಹಣದ ತುಂಬಾ ಅಭಾವ ಕೂಡ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಂದು ಒಂದು ಉದ್ದೇಶ ಏನಂದ್ರೆ ಈ ಮೆಡಿಕೇಶನ್ಸ್ ಇರ್ಬೋದು ಅಥವಾ ಹೆಲ್ತ್ ಸರ್ವಿಸಸ್ ಮಿಡಲ್ ಕ್ಲಾಸ್ ಸ್ಟ್ರಾಟ ಅವ್ರಿಗೂ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತಲುಪಬೇಕು, ಅವ್ರಿಗೂ ಸಹ ಫ್ರೀ ಹೆಲ್ತ್ ಕ್ಯಾಂಪ್ಸ್ ಅಂಡ್ ಚೆಕ್ಅಪ್ಸ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಯ್ತು. ನಾನ್ ಹೆಲ್ತ್ ಕ್ಯಾಂಪ್ಸ್ ಗಳು ಮಾಡುವಾಗ ಮತ್ತು ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಕ್ಯಾಂಪ್ಸ್ ಕೂಡ ಮಾಡಿದೀವಿ, ಅದು ಇದೇ ಉದ್ದೇಶದಿಂದ. ಮಾರ್ಕೆಟ್ ಪ್ರೈಸ್ ಗಿಂತ ಆಲ್ಮೋಸ್ಟ್ 50-70% ಲೆಸ್ ಪ್ರೈಸ್ ಗೆ ನಮ್ಮ ಎಲ್ಲ ವರ್ಗದವ್ರಿಗೂ ಅದು ತಲುಪಬೇಕು ಅನ್ನೋದೊಂದು ಉದ್ದೇಶ.
1: ಯಾಕಂದ್ರೆ ತುಂಬಾನೇ ಎಷ್ಟೊಂದು ಹೆಲ್ತ್ ಕ್ಯಾಂಪ್ ಗಳನ್ನ ಮಾಡಿದೀನಿ ಅಂತ ಹೇಳ್ತಿದ್ದೀರಾ, ಬಹಳಷ್ಟು ಕ್ಯಾಂಪ್ ಗಳಲ್ಲಿ ಅಟೆಂಡ್ ಮಾಡಿದೀನಿ ಅಂತ ಹೇಳ್ತೀರಾ. ನಿಮ್ಗೆ ಒಂದು ಅಂಶ ನೀವು ಗಮನಿಸಿರ್ಬೋದು, ಫ್ರೀಯಾಗಿ ಸಿಗುತ್ತೆ ಅಂತಂದ್ರೆ ಒಂಥರ ಆಲಸ್ಯ ಜಾಸ್ತಿ ಒಂದು ನಮ್ಮ ಜನಗಳಿಗೆ, ಫ್ರೀಯಾಗಿ ಸಿಗುತ್ತೆ ಬಿಡು ಏನು ಹೋದ್ರೆ ಆಯ್ತು ಅಂತಾರೆ. ತಗೊಂಡೋಗಿರೋ ಮೆಡಿಸಿನ್ ನ ತಗೊಳ್ಳೋದಿಲ್ಲ, ಕರೆಕ್ಟ್ ಆಗಿ ಅದು ಕೋರ್ಸ್ ಇರುತ್ತೆ, ಆ ಕೋರ್ಸ್ ನ ಕರೆಕ್ಟ್ ಆಗಿ ನಾವು ಸೇವನೆ ಮಾಡಿದಾಗ ನಮ್ಮ ರೋಗ ಗುಣಮುಖ ಆಗುತ್ತೆ. ಒಂದ್ ದಿವಸ ತಗೊಳ್ಳೋದು ಮತ್ತೆ ಅದನ್ನೆಲ್ಲ ಬಿಸಾಡೋದು ಈ ರೀತಿ ಎಲ್ಲ ಮಾಡ್ತಾರೆ. ಆ ಕುರಿತಾಗಿ ಒಂದು ಜನರಿಗೆ ಎಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ನೀಡಬೇಕು ಅಂತಂದ್ರೆ ಏನ್ ಮಾಹಿತಿನ ನೀಡ್ತೀರಾ?
0: ಹೇಳೋದು ನಿಜ, ಯಾಕಂದ್ರೆ ಸುಧಾಮೂರ್ತಿ ಅವರು ಸಹ ಅವ್ರದ್ದೊಂದು

0: ನಾನು ಅದನ್ನೇ ಹೇಳ್ತಾರೆ. ಫಿಲಾಂಥ್ರೋಪಿ ಮಾಡೋದು ತುಂಬಾ ಸುಲಭ, ಆದ್ರೆ ನಿಜವಾದ ಅವಶ್ಯಕತೆ ಯಾರಿಗಿದೆ ಅಂತ ಗುರ್ಕೋದ್ ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ನಾನೊಂದು ಉದಾಹರಣೆ ಕೊಡಕ್ ಇಷ್ಟಪಡ್ತೀನಿ. ಇವಾಗ ಹಲವಾರು ಜನ ಈಗ ನಾವೇ ನೋಡ್ತೀವಿ, ಮದ್ಯಪಾನ ಮಾಡಿ ಅಥವಾ ಸಿಗರೇಟ್ ಸ್ಮೋಕಿಂಗ್ ಮೇಲೆ ದುಡ್ಡು ಖರ್ಚು ಮಾಡಿ ಅವ್ರ ಕುಟುಂಬನ ಬಡತನ ತಳ್ತಾರೆ. ಆದ್ರೆ ಅದೇ ಅವ್ರ ಆರೋಗ್ಯನ ಚಿಕಿತ್ಸೆ ಪಡೆಯೋಕ್ಕೋಸ್ಕರ ಬಂದಾಗ ಬಹಳ ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಸೊ ಇದು ನಿಜವಾದ ಬಡತನನ ಏನು ಅನ್ನೋದು ನನ್ನದೊಂದು ಪ್ರಶ್ನೆ. ಅದೇ ಕ್ಯಾನ್ಸರ್ ಪೇಷಂಟ್ ಗಳಿರ್ಬೋದು, ಕುಷ್ಠ ರೋಗಿಗಳು, ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕಂಜನೈಟಲ್ ಡಿಸೀಸ್ ಇಂದ ಬಳಲ್ತಿರ್ತಾರಲ್ಲ, ಅಂತವ್ರಿಗೆ ಆಕ್ಚುಲಿ ಆರ್ಥಿಕವಾಗಿ ಸಹಾಯ ಮಾಡೋದು ಇನ್ನಷ್ಟು ಉತ್ತಮ ಅಂತ ನನಗನ್ಸುತ್ತೆ. ಮತ್ತು ನೀವು ಹೇಳ್ದಂಗೆ ನಾನು ಕಣ್ಣಾರೆ ನೋಡಿದೀನಿ, ಈಗ ಜನೌಷಧಿಯಲ್ಲಿ ಸಿಗುವಂತಹ ಫ್ರೀ ಮೆಡಿಕೇಶನ್ ಗಳನ್ನ ಜನ ಒಂದೇ ಮಾತ್ರೆಯಲ್ಲಿ ಇಡೀ ಪ್ಯಾಕೆಟ್ ನ ಬಿಸಾಕ್ಬಿಡ್ತಾರೆ. ಆಮೇಲೆ ಅಂಗನವಾಡಿ ಸಿಗುವಂತ ಪುಷ್ಟಿ ಪೌಡರ್ ಗಳು ಎಷ್ಟೋ ಜನ ಹಸುಗ್ ಹಾಕ್ತಾರೆ, ಅಟ್ಟದ್ ನೆನ್ ಬಿಸಾಕ್ತಾರೆ, ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲದೆ.
1: ಅದ್ರಲ್ಲಿ ಎಷ್ಟು ಪೌಷ್ಟಿಕಾಂಶ ಇರುತ್ತೆ ಅದನ್ನ, ಅದೇ ಫ್ರೀಯಾಗಿ ಸಿಕ್ಕಾಗ ಅದು ನೆಗ್ಲೆಜೆನ್ಸಿ ಜಾಸ್ತಿ ಇರುತ್ತೆ. ಅದು ಕೊಟ್ಟು ತಗೊಂಡಾಗ ಮಾತ್ರ ಅದಕ್ಕೆ ಬೆಲೆ ಕೊಡ್ತಾರೆ, ಫ್ರೀಯಾಗಿ ಸಿಕ್ಕಿದಾಗ ಬೆಲೆನೆ ಇರೋದಿಲ್ಲ. ಈ ಒಂದು ಮನೋಭಾವನೆಯಿಂದ ಹೊರಗಡೆ ಬರ್ಬೇಕು ಎಲ್ಲ, ಒಂದು ನಮ್ಮ ಯಾರು ಕೇಳುಗರು ಹಾಗೆ ಎಲ್ಲ ಜನಗಳು ಕೂಡ ಫ್ರೀಯಾಗಿ ಸಿಗುತ್ತೆ ಅಂದ ತಕ್ಷಣ ಅದರಲ್ಲಿ ಏನು ಉತ್ತಮ ಅಂಶ ಇರಲ್ಲ ಅಂತಲ್ಲ, ಅದರಲ್ಲೇ ಕೂಡ ಉತ್ತಮ ಅಂಶ ಇರುತ್ತೆ. ಕರ್ನಾಟಕ ಸರ್ಕಾರದಿಂದ ಒಂದು ಅದನ್ನೆಲ್ಲ ಟೆಸ್ಟ್ ಮಾಡಲಾಗಿರುತ್ತೆ, ಹಾಗಾಗಿ ಅದು ಸಂಪೂರ್ಣವಾಗಿ ಅದು ಸೇವನೆಗೆ ತುಂಬಾ ಅರ್ಹವಾಗಿರುತ್ತೆ. ಹಾಗಾಗಿ ಅದನ್ನ ವೇಸ್ಟ್ ಮಾಡದಲೇನೆ ಅದನ್ನ ಕನ್ಸ್ಯೂಮ್ ಮಾಡೋದು, ಅದನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ನಾಗರಿಕರಾಗಿ ಜವಾಬ್ದಾರಿಯುತವಾಗಿ ಅದನ್ನೆಲ್ಲ ನಿಭಾಯಿಸಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಬಹುದು.
0: ಉಚಿತ ಮಾತ್ರೆಗಳಿರ್ಬೋದು, ಉಚಿತ ಸರ್ವಿಸ್ ಗಳ ಕೇಳೋ ಜೊತೆಗೆ ನೀವು ಅದ್ ಉಚಿತವಾಗಿ ಸಿಕ್ಕಿನ ಎಷ್ಟು ಜವಾಬ್ದಾರಿಯಾಗಿ ಉಪಯೋಗಿಸ್ತೀರ ಅನ್ನೋದು ಒಂದು ಡಾಕ್ಟರ್ ಆಗಿ ನಾನು ಜನರಿಗೆ ಹಾಕೋ ಪ್ರಶ್ನೆ.
1: ಹೌದೌದು, ಆಮೇಲೆ ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಈಗ ಮೀಡಿಯಾ ತುಂಬಾ ಪ್ರಭಾವ ಬೀರ್ತಾ ಇದೆ, ಫೇಸ್ಬುಕ್ ಅಲ್ಲಿ ಆಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ, ಆಮೇಲೆ ಭಿತ್ತಿ ಪತ್ರಗಳನ್ನ ಹಾಕಿರ್ತಾರೆ ಎಲ್ಲೆಲ್ಲಿ ಉಚಿತವಾಗಿ ಮೆಡಿಸನ್ ಎಲ್ಲ ಸಿಗುತ್ತೆ, ಔಷಧಿ ಸಿಗುತ್ತೆ, ಮತ್ತೆ ಆರೈಕೆ ಸಿಗುತ್ತೆ ಅಂತ ಹಾಕಿರ್ತಾರೆ. ಅದನ್ನ ಉಪಯೋಗವನ್ನ ಪಡ್ಕೋಬೇಕು. ಹಾಗೆ ಏನು ಉಚಿತ ಅದ್ರಲ್ಲಿ ಏನು ಚೆನ್ನಾಗಿರಲ್ಲ, ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಡಾಕ್ಟರ್ಸ್ ಹೇಗೋ ನೋಡ್ಕೊಂತಾರೆ ಅನ್ನೋ ಒಂದು ಮನೋಭಾವನೆಯನ್ನ ಬಿಡ್ಬೇಕು. ಎಲ್ಲರೂ ಹೋದಾಗ ಎಲ್ಲ ಡಾಕ್ಟರ್ಸ್ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡು ಆರೈಕೆನ ಮಾಡ್ತಾರೆ. ಹಾಗಾಗಿ ಯಾವುದೇ ಒಂದು ವಿಚಾರಗಳಾಗ್ಲಿ ಒಂದು ಫ್ರೀಯಾಗಿ ಸರ್ಕಾರದಿಂದ ಸೌಲಭ್ಯ ಸಿಕ್ಕಾಗ ಅದನ್ನ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹೋಗಿ ಅದನ್ನ ಪಡ್ಕೊಂಡ್ರೆ ಸರ್ಕಾರ ಮಾಡಿದಂತಹ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣ ಎಲ್ರು ಕೂಡ ಆಗ್ಬಹುದು ಅಂತ ಹೇಳ್ಬಹುದು. ಇನ್ನು ಮುಂಬರುವಂತಹ MBBS ಮಾಡುವಂತಹ ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳುವಂತಹ ಮುಂದಿನ ಒಂದು ವಿದ್ಯಾರ್ಥಿಗಳಿಗೆ ಏನನ್ನ ಹೇಳೋದಕ್ಕೆ ಬಯಸ್ತೀರಾ? ನಮ್ಮ ಜೀವನ ಕ್ರಮ ಹೇಗಿರ್ಬೇಕು ಒಬ್ಬ ವಿದ್ಯಾರ್ಥಿಗಳಾಗಿ? ಇತ್ತೀಚೆಗೆ ನಾನು ನಿಮ್ಗೆ ಈಗ ಒಂದು ಪ್ರಶ್ನೆನ ಕೇಳ್ತೇನೆ. ನೀವು ಕೂಡ ಮೊಬೈಲ್ ಯುಗದಲ್ಲೇ ಹುಟ್ಟಿದ್ದೀರಾ, ಹಾಗಾಗಿ ನೀವು ಮೊಬೈಲ್ ಅನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ತೀರಾ, ನಿಮ್ಗೆ ಡಿಸ್ಟ್ರಾಕ್ಷನ್ ಆಗಿರುವ ಮೊಬೈಲ್ ಇಂದ ಅಂತ?
0: ನಾನ್ ಈ ಮೊಬೈಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನೀವೊಂದು ವಿಷಯ ತಿಳಿಸಿದ್ರಿ, ಅಂದ್ರೆ ಎಲ್ಲಾ ಸಿಸ್ಟಮ್ಗಳು ಇವಾಗ ಎಲ್ಲದಕ್ಕೂ ಆಕ್ಸೆಸ್ ಇದೆ ಅವರಿಗೆ, ಎಲ್ಲಾ ರೀತಿಯ ನಾಲೆಜ್, ChatGPT ಇರ್ಬೋದು, ಗೂಗಲ್ ಇರ್ಬೋದು, ಎಲ್ಲದಕ್ಕೂ ಆಕ್ಸೆಸ್ ಇದೆ ಅವರಿಗೆ. ಅದರಿಂದ ನಾವು ವೈದ್ಯರಿಗೆ ಒಂದು ಬಹಳ ದೊಡ್ಡ ತೊಂದರೆ ಆಗಿರೋದೇನಂದ್ರೆ ಬರೋ ಪೇಷಂಟ್ ನಮ್ ಆಲ್ರೆಡಿ ಒಂದ್ 50% ಹಾಫ್ ನಾಲೆಜ್ ಅಲ್ಲಿ ಬರ್ತಾರೆ. ಕಾಯಿಲೆನ ಟ್ರೀಟ್ ಮಾಡೋದು ಆಕ್ಚುಲಿ ನಮ್ಗೆ ದೊಡ್ಡ ಕಷ್ಟ ಆಗಿಲ್ಲ, ಅವರಲ್ಲಿ ಇರುವಂತಹ ಕೆಲವು ನಂಬಿಕೆಗಳು, ಹಾಫ್ ನಾಲೆಜ್ ಗಳು, ಅಲ್ಲಿ ಇಲ್ಲಿ ಕೇಳಿರುವಂತಹ ಸುದ್ದಿಗಳನ್ನ ನಾವು ಫಸ್ಟ್ ತಿದ್ದಿ ತೀಡಿ ಅದ್ರ ಮೇಲೆ ನಮ್ಮ ಜ್ಞಾನನ ಅವ್ರಿಗೆ ಕೊಡ್ಬೇಕಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ನಮ್ದು 80% ಎನರ್ಜಿ ಅವ್ರ ನಮ್ ಮೇಲೆ ನಂಬಿಕೆ ಇರೋದು, ನಂಬಿಕೆ ಗಳಿಸೋದ್ರಲ್ಲೇ ಹೋಗುತ್ತೆ. ಇನ್ 20% ಎನರ್ಜಿ ಅಷ್ಟೇ ಅವ್ರ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿರುತ್ತೆ. ಹಾಗೆ ನಾನು ಸುಮಾರು ಜನಕ್ಕೆ ಅದೇ ಹೇಳಕ್ ಇಷ್ಟಪಡ್ತೀನಿ, ನಾಲೆಜ್ ಇಸ್ ರಿಯಲಿ ಇಂಪಾರ್ಟೆಂಟ್. ಹೌದು, ನೀವು ಯಾವ ಸೋರ್ಸ್ ಇಂದ ನಾಲೆಜ್ ತಗೋತೀರಾ ಅನ್ನೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ನಾ ಯಾರು ಟ್ರೀಟ್ ಮಾಡ್ತಿದ್ದಾರೆ ಡಾಕ್ಟರ್, ಅವ್ರನ್ನ ಸಂಪೂರ್ಣವಾಗಿ ನಂಬಿಕೆ ಇಟ್ಟರೇನೆ ನಿಮ್ಮ ಕಾಯಿಲೆ ವಾಸಿ ಆಗೋದು. ಅದೊಂದು. ಅಂಡ್ ಅದೇ ನೀವು ಹೇಳ್ದಂಗೆ ಫೋನ್ ಹೇಗ್ ಇನ್ಫ್ಲುಯೆನ್ಸ್ ಮಾಡಿದೆ ಅಂದ್ರು, ಖಂಡಿತ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಫೋನ್ ಅಂತ ಅಲ್ಲ, ಸೋಷಿಯಲ್ ಮೀಡಿಯಾ ಅನ್ನೋದು ಖಂಡಿತ ಡಿಸ್ಟ್ರಾಕ್ಷನ್. ಅದ್ ನಾನು ಒಪ್ಪಿಸ್ತೀನಿ. ಸುಮಾರು ಜನ ಸ್ಟೂಡೆಂಟ್ಸ್ ಗಳು ಬೇರೆ ಕಲೆಗಳನ್ನ ಕಲಿಯೋ ಅಂತ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿ ಕೂತಿರೋದು ಇದೆ.
1: ಸಮಯ ಸುಮ್ನೆ ವ್ಯರ್ಥ ಮಾಡ್ತಾ ಇದಾರೆ, ಯಾವುದೇ ಸಾಧನೆ ಕಡೆ ಗಮನ ಇಲ್ಲ. ಸಾಧನೆ ಮಾಡಿರೋನ ನೋಡ್ತಾರೆ, ಆದ್ರೆ ತಾವು ಸಾಧನೆಯನ್ನ ಮಾಡ್ತಾ ಇಲ್ಲ. ಸುಮ್ನೆ ಒಂದು ರೀಲ್ಸ್ ಗಳನ್ನ ನೋಡೋದು, ಬೇಡವಾಗಿರುವಂತಹ ವಿಚಾರಗಳು.

0: ಅತ್ತ ಗಮನವನ್ನ ಹರಿಸೋದ್ರ ಮೂಲಕ ಸಮಯ ಸುಮ್ಮನೆ ನಿರುಪಯುಕ್ತ ಆಗ್ತಾ ಇದೆ ಅಲ್ವಾ?
1: ಹೌದು ಖಂಡಿತ. ನಾನಾಗ್ಲೇ ಹೇಳ್ದಂಗೆ ಎಲ್ಲ ಯೂತ್ಗಳು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಪ್ರತಿಭಟನೆಗಳಿರ್ಬೋದು, ಪ್ರೊಟೆಸ್ಟ್ ಇರ್ಬೋದು, ಸ್ಟೋರಿ ಶೇರ್ ಮಾಡೋದ್ರಿಂದ ಅದರಿಂದ ಒಂದ್ ಸ್ಮಾಲ್ ಇಂಪ್ಯಾಕ್ಟ್ ಇರ್ಬೋದು ನಿಜ. ಬಟ್ ನಿಜವಾದ ಇಂಪ್ಯಾಕ್ಟ್ ನೀವು ತರ್ಬೇಕು ಅಂದ್ರೆ ನೀವ್ ಸಿಸ್ಟಮ್ ಒಳಗೆ ಇಳಿಬೇಕಾಗತ್ತೆ. ನೀವು ನಿಮ್ಮದೇ ಆದ ವೃತ್ತಿಗಳದ್ದು ಚಿಕ್ಕದ್ರಿಂದ ಶುರು ಮಾಡ್ಬೋದು. ಏನ್ ಓವರ್ ನೈಟ್ ಇಡೀ ಗವರ್ಮೆಂಟ್ ನ ಚೇಂಜ್ ಮಾಡ್ಬೇಕು ಅನ್ನೋದಲ್ಲ. ಚಿಕ್ಕದ್ರಿಂದ ಇಲ್ದಂಗೆ ಒಂದ್ ಚಿಕ್ಕ ಚಿಕ್ಕ ನಿಮ್ಮ ವೃತ್ತಿಯ ಸಂಸ್ಥೆ ಸಂಘಗಳಿಗೆ ಸೇರ್ಬೋದು. ಅಂಡ್ ನಾನ್ ಮುಖ್ಯವಾಗಿ ಹೇಳೋದು ಎಲ್ಲಾ ಯೂತ್ಗೆ ನಾನ್ ಪೊಲಿಟಿಕಲ್ ಪ್ರೊಪಗ್ಯಾಂಡಾ ಇರುವಂತಹ ಸಂಘಗಳಿಗೆ ಸೇರಿ. ಇಲ್ಲಾಂದ್ರೆ ತುಂಬಾ ಜನ ಮಿಸ್ಲೀಡ್ ಮಾಡ್ತಾರೆ ಇದೀನ್ ಯೂತ್. ಅವ್ರಿಗಿರೋ ಎನರ್ಜಿ, ಅವ್ರಿಗಿರೋ ಝೀಲ್ ನ ಮಿಸ್ಯೂಸ್ ಮಾಡ್ಕೋತಾರೆ. ಸೊ ಹಾಗಾಗಿ ಒಂದು ನಾನ್ ಪೊಲಿಟಿಕಲ್ ಪ್ರೊಪಗ್ಯಾಂಡಾ ಇರುವಂತಹ ಸಂಸ್ಥೆ ಸಂಘಗಳಲ್ಲಿ ಸೇರಿ ನಿಮ್ಮ ನಿಮ್ಮದೇ ಆದಂತ ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್ ನ ಕೊಡಕ್ ಹೋಗಿ ನಮ್ಮ ಸೊಸೈಟಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ತುಂಬಾ ಚೆನ್ನಾಗಿ ಒಂದು ಮುಂಬರುವಂತಹ ವೈದ್ಯಕೀಯ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸಲಹೆಯನ್ನ ನೀಡಿದಿರಾ. ಉತ್ತಮವಾದ ಅಂಶಗಳನ್ನ ನಮ್ಮೊಂದಿಗೆ ಇದುವರೆಗೂ ಬಹಳಷ್ಟು ಚೆನ್ನಾಗಿ ಹಂಚಿಕೊಂಡಿದ್ದೀರಾ. ಇದೇ ತರ ನಿಮ್ಮ ರೀತಿಯಲ್ಲೇ ಒಂದು ಕೇವಲ ಓದೋದಷ್ಟೇ ಅಲ್ದಲೆ ನೀವು ನೋಡಿ ಕವನಗಳನ್ನ ಬರೀತೀರಾ, ಶಾಸ್ತ್ರೀಯ ಸಂಗೀತದ ಕಡೆ ಕೂಡ ಗಮನ ಕೊಟ್ಟಿದ್ದೀರಾ. ಈ ಶಾಸ್ತ್ರೀಯ ಸಂಗೀತ ಕವನಗಳನ್ನ ಬರೆಯೋದು, ಹಾಡುಗಾರಿಕೆ, ಹಾಗೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನ ಕಲಿಯೋದ್ರ ಮೂಲಕ ಕೂಡ ನಮ್ಗೆ ಏಕಾಗ್ರತೆ, ನಾವೆಲ್ಲ ಓದಿದೀವಿ, ಏಕಾಗ್ರತೆ ಜಾಸ್ತಿ ಆಗತ್ತೆ. ಮತ್ತೆ ಒಂದು ಏನಾರ ಸಾಧನೆ ಮಾಡ್ಬೇಕಾದ್ರೆ ಇವೆಲ್ಲ ಕೂಡ ಪೂರಕ ಅಂಶಗಳಾಗಿ ನಮ್ಗೆ ಒಂದು ದಾರಿಯನ್ನ ತೋರಿಸತ್ತೆ. ನಾವು ಬೇಡವಾದ ದಾರಿನಲ್ಲಿ ಹೋಗೋದನ್ನ ಕೂಡ ತಡೆಯುತ್ತೆ. ಒಂದು ಕ್ರಮಬದ್ಧವಾದ ಜೀವನವನ್ನ ಸಾಗಿಸೋದಕ್ಕೆ ಈ ಎಲ್ಲಾ ಮಾರ್ಗಗಳು ಕೂಡ ನಮ್ಗೆ ಉಪಕಾರಿ ಆಗತ್ತೆ ಅನ್ನೋದು ಕೂಡ ನಿಮ್ಮಂತಹ ವಿದ್ಯಾರ್ಥಿಗಳನ್ನ ನೋಡಿದಾಗ್ಲೇ ನಮ್ಗೆ ತಿಳಿಯತ್ತೆ. ಹಾಗಾಗಿ ರೇಡಿಯೋ ಕೇಳ್ತಾರುವಂತಹ ಎಲ್ಲಾ ಕೇಳುಗರು ಹಾಗೂ ಪೋಷಕರು ಈ ರೀತಿಯ ಹವ್ಯಾಸಗಳನ್ನ ಮಕ್ಕಳಲ್ಲಿ ರೂಢಿಸ್ಕೊಳ್ಳೋದಕ್ಕೆ ನೀವು ವಾತಾವರಣನ ಸೃಷ್ಟಿ ಮಾಡಬೇಕು. ಅವರಾಗೆ ಅವರು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲ್ಲ. ಚಿಕ್ಕಂದಿನಿಂದನೇ ಉತ್ತಮವಾದ ವಾತಾವರಣಗಳು, ಸಂಗೀತ, ಕಲೆ, ಒಂದು ಕವನ ಬರೆಯೋದು ಇತ್ಯಾದಿ ಒಂದು ಬೇರೆ ಬೇರೆ ಕಲೆಗಳಲ್ಲಿ ಅವರನ್ನ ತೊಡಗಿಸ್ತಾ ಹೋದ್ರೆ ಅವರು ಕೆಟ್ಟ ದಾರಿಯನ್ನ ಹಿಡಿಯೋ ಬದಲು ಉತ್ತಮವಾದ ದಾರಿಯನ್ನ ಆಯ್ಕೆ ಮಾಡಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಗಳಾಗಿ ಅವರ ಕೊಡುಗೆಗಳನ್ನ ನೀಡ್ತಾರೆ ಅನ್ನೋದು ಈ ಮೂಲಕ ನಾನು ತಿಳಿಸೋದಕ್ಕೂ ಕೂಡ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ಡಾಕ್ಟರ್ ಕೃಪಾ ಅವರು ಕೂಡ ನಮ್ಮೊಂದಿಗೆ ಇದುವರೆಗೆ ಅವರನ್ನ ಕೂಡ ನಾವು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಉತ್ತಮವಾದ ಅಂಶಗಳನ್ನ ನಮ್ಮೆಲ್ಲರೊಟ್ಟಿಗೆ ತುಂಬಾ ಚೆನ್ನಾಗಿ ಅವರು ಹಂಚಿಕೊಂಡ್ರು. ನಮ್ಮ ಆಕಾಶವಾಣಿ ಭದ್ರಾವತಿಯ ನೇರ ಫೋನ್ ನೋಟ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಇವರು ಭಾಗವಹಿಸಿದ್ದಕ್ಕಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೆ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ನಿಮ್ಮಿಂದ ಸಮಾಜಕ್ಕೆ ಉತ್ತಮ ಅತ್ಯುತ್ತಮ ಕೊಡುಗೆಗಳು ಸಿಗ್ಲಿ, ಉತ್ತಮ ವೈದ್ಯರಾಗಿ ಸಾಮಾಜಿಕ ಪ್ರಜ್ಞೆಯನ್ನ ಇಟ್ಕೊಂಡಂತಹ ವೈದ್ಯರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು ಕೃಪಾ ಅವರೇ.
1: ತುಂಬಾ ಧನ್ಯವಾದಗಳು ಪ್ರೇಮ ಅವರೇ. ನಿಮಗೂ ಆಕಾಶವಾಣಿ ತಂಡಕ್ಕೂ ಮತ್ತು ನನ್ನ ಎಂದೆಂದಿಗೂ ಮನಸಾರೆ ಹರಿಸುವಂತ ನನ್ನ ಎಲ್ಲ ಸಂಬಂಧಿಕರು ಸ್ನೇಹಿತರಿಗೆ ಬಹಳ ಧನ್ಯವಾದಗಳು.
0: ಧನ್ಯವಾದಗಳು ಮತ್ತೊಮ್ಮೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾತನಾಡ್ತಾ ಆ ಉತ್ತಮವಾದ ಒಂದು ಅಂಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಏನು ಮಾಡಬೇಕು ಅನ್ನೋದ್ರಲ್ಲಿ ಗುರಿಯನ್ನ ಇಟ್ಕೊಂಡಿದ್ದಾರೆ, ಹಾಗೆ ವಿಚಾರಧಾರೆಗಳನ್ನ ಹಂಚ್ಕೊಳ್ಳೋದಕ್ಕೆ ಜನರೊಟ್ಟಿಗೆ ನಾವು ನಿಕಟ ಸಂಬಂಧವನ್ನ ಹೊಂದಿದ್ರೆ ಮಾತ್ರ ನಾವು ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ಅದು ಸಾಕಾರ ಆಗತ್ತೆ ಅಂತ ಕೂಡ ಇವರು ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇವರಿಗೆ ಅನಂತ ಧನ್ಯವಾದಗಳನ್ನ ನಮ್ಮ ಆಕಾಶವಾಣಿ ಭದ್ರಾವತಿ ನಿಲಯದ ಮೂಲಕ ತಿಳಿಸೋಣ ಅಂತ ಹೇಳ್ತಾ ಈಗ ಅವರು ಮೆಚ್ಚಿರುವಂತಹ ಒಂದು ಗೀತೆಯ ತುಣುಕನ್ನ ಒಂದ್ ಸ್ವಲ್ಪ ಕೇಳಿಸೋಣ. ಏನಂತೀರಾ?

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ಇಕ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಆತ್ಮೀಯ ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 11 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರುವುದು. ವಿಷಯ, ಮಳೆಗಾಲದಲ್ಲಿ ಪರಿಸರಕ್ಕೆ ನನ್ನ ಕೊಡುಗೆ. ಈ ವಿಷಯವಾಗಿ ನನ್ನೊಂದಿಗೆ ನಿಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 08282200704. ಮತ್ತೊಮ್ಮೆ 08282200704. ಮರೆಯದೆ ಕರೆ ಮಾಡಿ. ಈ ಬೆಳಿಗ್ಗೆ 11 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ರ FM 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ, ಮೀಡಿಯಂ 675 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನು. ಸಮಯ ಆಗಿದೆ ಸರಿಯಾಗಿ 9:06.

ನಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆ ನಿಮಗಾಗಿ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಿರೋದು ನಾನು ನಿಮ್ಮ ರೇಡಿಯೋ ಗಳತಿ ಪ್ರೇಮ ಸಾಲೇರಾ.

ಆರಂಭದಲ್ಲಿ ಒಂದು ಇಂಪಾದ ಗೀತೆಯನ್ನ ಕೇಳಿ ಬಂದು ನಂತರ ದಿನದ ವಿಶೇಷತೆಗಳನ್ನ ನೋಡೋಣ. ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಸುಮಧುರ ಕಂಠದಲ್ಲಿ ಗಂಗಾ ಯಮುನಾ ಚಿತ್ರದ ಒಂದು ಗೀತೆಯನ್ನ

ಇಂಪಾದ ಗೀತೆಯನ್ನ ಕೇಳಿ ಬಂದ್ರಲ್ಲ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಇನ್ನು ಈ ದಿನದ ವಿಶೇಷತೆಯಲ್ಲಿ ಪ್ರಥಮ ವಿಶೇಷತೆಯನ್ನ ನೋಡೋಣ. ನಾಡು ನುಡಿಗಾಗಿ ಶ್ರಮಿಸಿದಂತಹ ಶಿಕ್ಷಣ ತಜ್ಞ, ಕನ್ನಡದ ವಿದ್ವಾಂಸರಾದ ಡಾಕ್ಟರ್ ಎಎನ್ ನರಸಿಂಹಯ್ಯ ಅವರು ಹುಟ್ಟಿದಂತಹ ದಿನ ಇಂದು. ಇವರು ಚಾಮರಾಜನಗರದ ಯಳಂದೂರಿನಲ್ಲಿ 1890 ಮೇ 23 ತಾರೀಕಿನಂದು ಜನಿಸ್ತಾರೆ. ಚಾರಿತ್ರಿಕ ನಾಟಕಕಾರರಾಗಿದ್ದ ಇವರು ಕಿರಿಯ ಸಹೋದರ ಅಧ್ಯಾಪಕ, ಪ್ರಾಂಶುಪಾಲ, ಮೈಸೂರು ರಾಜ್ಯ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯಾಗಿ ಕೂಡ

ಕೆಲಸವನ್ನ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಸೇರಿದಂತೆ ಡಾಕ್ಟರ್ ಎಎನ್ ನರಸಿಂಹಯ್ಯ ಅವರು ನಿರ್ವಹಿಸಿದ ಹುದ್ದೆಗಳು, ಹಲವಾರು ಹುದ್ದೆಗಳನ್ನ ಇವರು ಮಾಡಿದ್ದಾರೆ ತಮ್ಮ ಜೀವಿತಾವಧಿಯಲ್ಲಿ. ಬಂಗಾಳಿ ಭಾಷೆಯನ್ನ ಅಧ್ಯಯನ ಮಾಡಿ ರವೀಂದ್ರನಾಥ ಟಾಗೋರರ ಸಾಹಿತ್ಯ ಪ್ರಬಂಧಗಳನ್ನ ಇವರು ಕನ್ನಡಕ್ಕೆ ಒಂದು ಅವತರಣಿಕೆಯನ್ನ ಮಾಡಿ ತಂದಂತಹ ಕೀರ್ತಿ ಇವರಿಗೆ ಸಲ್ಲತ್ತೆ. 1980 ಮೇ 20 ಇವರು ನಮ್ಮನ್ನೆಲ್ಲ ಅಗಲುತ್ತಾರೆ. ಆದ್ರೆ ಇವರು ಶ್ರಮಿಸಿದಂತಹ ಕಾರ್ಯಗಳು ಮಾತ್ರ ನಮ್ಮೊಂದಿಗೆ ಸದಾ ಅಜರಾಮರವಾಗಿರುತ್ತೆ ಅಂತ ಹೇಳ್ತಾ ಈಗ ಮುಂದಿನ ಗೀತೆಯನ್ನ ಕೇಳಿ. ವಿನೋದ್ ರಾಥೋಡ್, ಅಲ್ಕಾ ಯಾಜ್ಞಿಕ್ ಅವರ ಕಂಠದಲ್ಲಿ ಬಾಸಿಗರ್ ಚಿತ್ರದ ಒಂದು ಇಂಪಾದ ಗೀತೆ

ನ್ಯೂಗೆಲ್ದರ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನ ಕೇಳ್ತಾ ಇದ್ದೀರಾ. ಮತ್ತೊಂದು ವಿಶೇಷತೆಯನ್ನ ನೋಡೋಣ. ಜೀವಶಾಸ್ತ್ರದಲ್ಲಿ ಅತಿ ವಿಶಿಷ್ಟ ಸ್ಥಾನವನ್ನ ಪಡೆದಿರುವಂತಹ ಜೀವಿ ಯಾವುದು ಅಂತ ಅಂದ್ರೆ ಎಲ್ರಿಗೂ ಗೊತ್ತೇ ಇದೆ, ಅದು ಆಮೆ. ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಮೇಲಿರುವ ಆಮೆಯ ಮಹತ್ವದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವಂತಹ ದಿನವಾಗಿ ವಿಶ್ವ ಆಮೆ ದಿನವನ್ನಾಗಿ ಇಂದು ಮೇ 23ರಂದು ಆಚರಣೆ ಮಾಡಲಾಗುತ್ತೆ. ಪ್ರಾಣಿಗಳ ಬಗ್ಗೆ ಮಾಹಿತಿಯನ್ನು ಹರಡುವುದು ಮತ್ತು ಅವುಗಳನ್ನು ರಕ್ಷಿಸಲು ಕೆಲಸ ಮಾಡಲು ಜನರನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದು ವಿಶ್ವದ ದೀರ್ಘಾಯುಷಿ ಅಂತಾನೆ ಹೆಸರನ್ನು ಪಡೆದಿದೆ. ಆಮೆಗಳ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು 2000ನೇ ಇಸವಿಯಿಂದ ವಿಶ್ವ ಆಮೆ ದಿನವನ್ನಾಗಿ ಇಂದು ಆಚರಣೆ ಮಾಡಲಾಗುತ್ತೆ. ಆಮೆಗಳು 40ರಿಂದ 300 ವರ್ಷಗಳ ತನಕ ಆಯಸ್ಸನ್ನು ಹೊಂದಿರುವಂತಹ ಉದಾಹರಣೆಗಳನ್ನ ನಾವು ಕಾಣಬಹುದಾಗಿದೆ. ಹಾಗಾಗಿ ಆಮೆಗಳನ್ನ ಸಂರಕ್ಷಿಸೋಣ ಅಂತ ಹೇಳ್ತಾ ಈಗ ಮುಂದಿನ ಗೀತೆಯನ್ನ ಕೇಳಿ. ಚಿತ್ರ ಹಾಗೂ ಮನು ಅವರ ಕಂಠದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಒಂದು ಗೀತೆಯನ್ನ

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮಿಕ್ಸ್ ಮೇಲುಡಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆಗಿರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ಇಂದು ಸಂಯುಕ್ತ ಬೆಳವಾಡಿ, ಸಂಯುಕ್ತ ಹೊರನಾಡ ಅಂತ ಕೂಡ ಇವರನ್ನ ಕರೀತಾರೆ. ಇವರ ಹುಟ್ಟುಹಬ್ಬ ಎಂದು ಇವರು 1991 ಮೇ 23ನೇ ತಾರೀಕಿನಂದು ಇವರು ಜನನ ಆಗತ್ತೆ. ಇವರ ಜನನ ಭಾರತೀಯ ಚಲನಚಿತ್ರ ಕಲಾವಿದೆ. ಕನ್ನಡ ಚಲನಚಿತ್ರದಲ್ಲಿ ಅಭಿನೇತ್ರಿಯಾಗಿ ಲೈಫ್ ಇಷ್ಟೇನೆ ಎನ್ನುವ ಕನ್ನಡ ಚಿತ್ರದಿಂದ ಇವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಮೊದಲನೇ ಚಿತ್ರದಲ್ಲೇ ಯಶಸ್ಸನ್ನ ಪಡೆದು

ಹೆಸರನ್ನ ಗಳಿಸಿದಂತಹ ಕೀರ್ತಿ ಇವರದಾಗತ್ತೆ. 2013ರಲ್ಲಿ ದಕ್ಷಿಣ ಭಾರತದಿಂದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ನಾಮಿನೇಟ್ ಕೂಡ ಇವರು ಸೈಮಾಗೆ ನಾಮಿನೇಟ್ ಕೂಡ ಆಗಿದ್ರು. ಇವರು ಅಷ್ಟೇ ಅಲ್ಲದೆ ಒಬ್ಬ ರೂಪದರ್ಶಿ ಆಗಿ ಕೂಡ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಪದವಿ ಶಿಕ್ಷಣವನ್ನ ಇಂಗ್ಲಿಷ್ ಹಾಗೂ ಮನಃಶಾಸ್ತ್ರದಲ್ಲಿ ಮಾಡಿದ್ದಾರೆ. ಹಾಗೆ ಕಿರುತೆರೆಯ ಕಾರ್ಯಕ್ರಮ ನಿರೂಪಕಿ ಹಾಗೂ ಕೂಡ ಆಂಕರಿಂಗ್ ಆಗಿ ಆಂಕರಿಂಗ್ ಅನ್ನ ಕೂಡ ಇವರು ಮಾಡ್ತಾ ಇದ್ದಾರೆ. ಹಾಗೆ ಅಭಿನಯದ ಕಡೆ ಇವರು ಜೊತೆಗೆ ರಂಗಭೂಮಿಯಲ್ಲೂ ಕೂಡ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಭಿನಯದ ಜೊತೆಗೆ ಅಂತ ಹೇಳಬಹುದು. ಹಾಗೆ ಇವರು ಆ ದಿನಗಳು ಚಿತ್ರದಲ್ಲಿ ಲೈಫ್ ಇಷ್ಟೇನೆ ಹಾಗೆ ಪ್ರಕಾಶ್ ರಾಜರತ್ಗೆ ನಡೆಸಿದಂತಹ ಮೂರು ಭಾಷೆಗಳಲ್ಲಿ ತಯಾರಾದಂತಹ ತಮಿಳು ಹಾಗೂ ತೆಲುಗು ಸಿನಿಮಾದಲ್ಲೂ ಕೂಡ ಇವರು ಒಂದು ಪಾತ್ರವನ್ನ ನಿರ್ವಹಿಸಿದ್ದಾರೆ. ರಾಜ್ಯ ಪ್ರಶಸ್ತಿ ಗಳಿಸಿದಂತಹ ಚಿತ್ರ ಜಿಗರ್ ತಂಡ ಇದರಲ್ಲೂ ಕೂಡ ಇವರು ಇರೋದನ್ನ ಕಾಣಬಹುದು. ಹಾಗೆ ಇವರು ಹಲವು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಹಳ ಕ್ರಿಯಾಶೀಲವಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಸಂಯುಕ್ತ ಹೊರನಾಡವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಮುಂದಿನ ಗೀತೆ ಕೇಳಿ. ಪರಿಣೀತ ಚಿತ್ರದ ಒಂದು ಗೀತೆಯನ್ನ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನ ಕೇಳಿದ್ರಿ. ಇದುವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.

ನೀವು ಕೇಳ್ತಾ ಇದ್ರೆ ಎಫ್ ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ. ಆರ್ ಗಾಯತ್ರಿಯವರ ಕಂಠದಲ್ಲಿ ಕುವೆಂಪು ಅವರ ಕವನ ಎಲ್ಲಿ ಹೋಗಲೇ

ಸಮಯಾಗಿದೆ ಸರಿಯಾಗಿ 9:45 ಕೇಳ್ತಾ ಇದ್ದೀರ ಭಾವಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಮುಂದಿನ ಗೀತೆ ಬಿಆರ್ ಲಕ್ಷ್ಮಣರಾವ್ ಹಾಗೂ ಎಂಡಿ ಪಲ್ಲವಿ ಅವರ ದನಿಯಲ್ಲಿ ಬಿಆರ್ ಲಕ್ಷ್ಮಣರಾವ್ ಅವರ ಒಂದು ಕವನವನ್ನ ಕೇಳಿ ಹೇಳಿ ಹೋಗು ಇನಿಯನೇ

ಭಾವಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಟಿಜಿ ಭಟ್ ಅಸನಗಿ ಅವರ ಒಂದು ಕವನ ಹಾಡಿದ್ದಾರೆ. ಮೇಘವಿ ಜೆ ನಿಲ್ಲು ಮಲ್ಲಿಗೆ

ಭಾವಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಕೇಳುಗರು ಬೆಳಗಿನಿಂದ ಕಾರ್ಯಕ್ರಮಗಳನ್ನ ಕೇಳಿ ಅವರ ಅನಿಸಿಕೆಗಳನ್ನ ಸಂದೇಶದ ಮೂಲಕ ತಿಳಿಸಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡುವ ಹೊತ್ತು ಬೆಳಿಗ್ಗೆ ಮುಂಜಾನೆ 4:20 ಸಂದೇಶ ಬಂದಿದೆ ನಮ್ಮ ಆಕಾಶವಾಣಿಗೆ. ಪ್ರೀತಿ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ ಅಂತ ಹೇಳ್ತಿದ್ದಾರೆ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಅವರು. ಇನ್ನು ಒನ್ನೂರ್ ಹಲಿಯವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ, ಶುಭವ ತರಲಿ ಅಂತ ಕೂಡ ಹೇಳಿದ್ದಾರೆ. ಇಂದು ವಿಶ್ವ ಕುಸ್ತಿ ದಿನದ ಮಸ್ತಿ ಕುಸ್ತಿಪಟು ದೇಹದಾಢ್ಯದ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ಜಯದ ಗುರಿಯನ್ನ ಪಟ್ಟು ಕುಸ್ತಿ ನಾನಾ ಪಟ್ಟು ವರಸೆಗಳಿಂದ ಕಸರತ್ತಿನ ಉಪಾಯಗಳು ಕಟ್ಟುಮಸ್ತು ಮಸ್ತಿ ರಾಜರುಗಳ ಕುಸ್ತಿ ಪಂದ್ಯ ಕ್ರೀಡೆಯಾಗಿ ಬೆಳೆದಿರುವ ಹಾದಿ ಭಾರತೀಯರದು. ಈ ನಿಟ್ಟಿನಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ವಿಶ್ವವು ಕುಸ್ತಿ ನಾಮಾಂಕಿತವು ವಿಶ್ವ ಮಾನ್ಯತೆಯನ್ನ ಪಡ್ಕೊಂಡಿದೆ. ನಿತ್ಯವೂ ಆಹಾರಕ್ಕಿಂತ ಬೆಳಗಿನ ವ್ಯಾಯಾಮ ಕಸರತ್ತಿನ ಅಭ್ಯಾಸ ಕುಸ್ತಿಗೆ ಮೂಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸತತ ಪರಿಶ್ರಮ ದೇಹ ಮನಸ್ಸಿನ ಬುದ್ಧಿಯ ಮಸಲತ್ತು ಸ್ಪರ್ಧೆಗೆ ಆತ್ಮ ಬಲ ನೀಡುತ್ತೆ ಅಂತ ಹೇಳ್ತಿದ್ದಾರೆ. ಕುತೂಹಲಕಾರಿ ಸ್ಪರ್ಧೆಗಳ ಮೈಸೂರು ದಸರಾ ಕುಸ್ತಿ ಸ್ಪರ್ಧೆ ಕನ್ನಡ ನಾಡಿನ ಹಿರಿಮೆಯಲ್ಲಿ ಇದು ಕೂಡ ಗರಿಮೆಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವ ಮಟ್ಟದಲ್ಲಿ ಕುಸ್ತಿ ಪಂದ್ಯದಲ್ಲಿ ಭಾರತೀಯರದೇ ಅದಮ್ಯ ಸಾಧನೆಯ ಗರಿಮೆಯಾಗಿದೆ. ಶಾಲಾ ಹಂತದಲ್ಲಿ ಮಕ್ಕಳ ಚುರುಕುತನವನ್ನ ದೈಹಿಕವಾಗಿ ತರಬೇತಿಗೊಳಿಸೋಣ, ಕ್ರಿಕೆಟ್ ಅಂಟಿಕೊಂಡಿರುವ ಕ್ರೀಡೆಯನ್ನ ಕುಸ್ತಿಯಲ್ಲಿ ತೊಡಗಲು ಪ್ರೇರೇಪಿಸೋಣ ಅಂತ ಸಂದೇಶದ ಮೂಲಕ ತಿಳಿಸಿದ್ದಾರೆ. ನಿಮ್ಮ ಸಂದೇಶ ಒಂದು ಮಾಹಿತಿಪೂರ್ಣವಾಗಿತ್ತು, ಹಾಗಾಗಿ ಇದನ್ನ ಓದಿದ್ದೆ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಗೀತಾರಾಧನದಲ್ಲಿ ಧಾರವಾಡದ ನುಗ್ಗೇಕೇರಿಯ ಹನುಮಂತ ದೇವಸ್ಥಾನದ ಬಗ್ಗೆ ಮಾಹಿತಿ. ಕರ್ಜಗಿಯವರ ಕಥನಕದಲ್ಲಿ ಪ್ರೀತಿಯು ದೊಡ್ಡ ಆವಿಷ್ಕಾರಕ್ಕೆ ಕಾರಣವಾಗಬಹುದು ಅಂತನ್ಬಿಟ್ಟು ಚೆನ್ನಾಗಿತ್ತು ಅದನ್ನು ಹೇಳಿದ್ದು ರೀತಿ ಅಂತನ್ಬಿಟ್ಟು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಪ್ರತಿಮಾ ನಾಯಕರು ಶಿವಮೊಗ್ಗದಿಂದ. ಇನ್ನು ಪಿಕ್ಚರ್ ಮೆಸೇಜಸ್ ಅನ್ನ ಕಳಿಸಿದರೆ ಕಳಿಸಬೇಡಿ, ಯಾಕಂದ್ರೆ ಸಿಸ್ಟಮ್ ಹ್ಯಾಂಗ್ ಆಗುತ್ತೆ ಅಂತ ಹೇಳೋಣ. ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ. ದೇಸಾಯಿ ಅವರು ಶಿವಮೊಗ್ಗದಿಂದ. ಮುಂಬರುವ ದಿನಗಳಲ್ಲಿ ನೀವು ಮುಂದಿನ ಸಂದೇಶಗಳನ್ನ ಸಂದೇಶ ಟೈಪ್ ಮಾಡಿದ ಸಂದೇಶವನ್ನ ಮಾತ್ರ ಕಳುಹಿಸ್ತೀರಾ ಅನ್ನುವಂತ ನಂಬಿಕೆ ನಂಬದಾಗಿರುತ್ತೆ ಅಂತ ಹೇಳ್ತಾ ಇನ್ನು ಈ ದಿನದ ಚಿಂತನ ಕರ್ನಾಟಕ ಬಗ್ಗೆ ಹಾಗೆ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು. ಬ್ಯಾಂಡೇಜ್ ಜಾರಿಗೆ ಬಂದ ಮಾಹಿತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರಿನಿಂದ. ಹಂಪಣ್ಣ ಅವರು ನ್ಯಾಮತಿಯಿಂದ ದಾವಣಗೆರೆ ಪ್ರವಾಸಿ ತಾಣಗಳ ಬಗ್ಗೆ ಸರಣಿ ಕಾರ್ಯಕ್ರಮ ಆರಂಭಿಸುವುದಕ್ಕೆ ತುಂಬಾ ಧನ್ಯವಾದಗಳು. ಹಿಂದೂ ಶಾಂತಿ ಸಾಗರದ ಬಗ್ಗೆ, ಇದರ ಇತಿಹಾಸದ ಬಗ್ಗೆ, ಇದರ ವಿಸ್ತೀರ್ಣದ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಿದ್ರು. ಮತ್ತು ಕುಮಾರನಹಳ್ಳಿಯ ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ, ಹೆಳವನಕಟ್ಟೆ ಗಿರಿಯಮ್ಮನ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು. ಸುಂದರ್ ರಾಜ್ ಅವರಿಗೂ ಮತ್ತು ಆಕಾಶವಾಣಿಗೂ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಹಂಪಣ್ಣ ಅವರು. ಇನ್ನು ದಾವಣಗೆರೆ ಜಿಲ್ಲೆಯ ಶ್ರೀ ಕುಮಾರನಹಳ್ಳಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ವಿಶೇಷತೆಗಳ ಜೊತೆಗೆ ಪ್ರತಿದಿನ ಅಲ್ಲಿ ಉಚಿತವಾಗಿ ದಾಸೋಹ ಕಾರ್ಯಕ್ರಮ ಕೂಡ ವ್ಯವಸ್ಥೆ ಇದೆಯಂತೆ. ಸುತ್ತಮುತ್ತಲಿನ ಬಡ ಭಕ್ತರ ಸಾರ್ಥಕ ಸೇವೆಗೆ ವರವಾಗಿ ಪರಿಣಮಿಸಿತು ಅಂತ ಹೇಳ್ತಾ ಇದ್ದಾರೆ. ಉಮೇಶ್ ಅವರು ಸಿರಿಗೆರೆ ದಾವಣಗೆರೆಯಿಂದ ಒಂದು ಮಾಹಿತಿಯನ್ನ ಕೂಡ ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣಗಾಲ ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಚನ್ನಗಿರಿ ತಾಲೂಕಿನ ಶಾಂತಿ ಸಾಗರ, ಹರಿಹರ ತಾಲೂಕಿನ ಹಳವನಕಟ್ಟೆ ರಂಗನಾಥ ಸ್ವಾಮಿ ದೇವಾಲಯದ ಬಗ್ಗೆ ಎಂಎನ್ ಸುಂದರಾಜ್ ಅವರು ಉಪಯುಕ್ತ ಮಾಹಿತಿಯನ್ನು ನೀಡಿದ್ರು. ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಆಕಾಶವಾಣಿ ಒಪಿನಿಯನ್ ಪೋಲಿಂದ ನಮಸ್ತೆ ಪ್ರೇಮ ಮೇಡಮ್, ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು. ಸುಂದರ್ ರಾಜ್ ಅವರು ನೀಡಿದಂತಹ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ಶಾಂತಿ ಸಾಗರದ ಬಗ್ಗೆ ಒಂದು ಒಳ್ಳೆಯ ವಿಷಯನ ತಿಳಿಸಿದ್ರು. ಮಾಹಿತಿ ಇಷ್ಟ ಆಯ್ತಂತೆ. ಶಾಂತಿ ಸಾಗರ ಹೆಸರು ಬರಲು ಕಾರಣ ಅದರ ಹಿನ್ನೆಲೆ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಸುಂದರ್ ರಾಜ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು ಇಲ್ಲಿಂದ. ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೆ ಶುಭ ಮುಂಜಾನೆ. ಇಂದು ಮುಂಜಾನೆಯಿಂದ ಇವರಿಗೂ ಮೂಡಿ ಬಂದಂತಹ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ. ಇವರು ಕೂಡ ಪ್ರವಾಸಿ ತಾಣಗಳ ಪರಿಚಯ, ಮೂರನೇ ಸುತ್ತು ದಾವಣಗೆರೆ ಜಿಲ್ಲೆಯ ಶಾಂತಿ ಸಾಗರದ ಬಗ್ಗೆ ಮಾಹಿತಿ ಮತ್ತು ಕುಮಾರನಹಳ್ಳಿಯ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿ ಮೂಡಿ ಬಂತು. ಇಂದಿನಿಂದ ದಾವಣಗೆರೆ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳ ಮಾಹಿತಿಯನ್ನ ಆಲಿಸಲು ನಾವು ಕೂಡ ಉತ್ಸುಕರಾಗಿದ್ದೇವೆ ಅಂತ ಹೇಳ್ತಿದ್ದಾರೆ.
ಕಾರ್ಯಕ್ರಮದ ಆಯೋಜಕರಾದ ಎಸ್ ಆರ್ ಭಟ್ ಅವರಿಗೂ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ಎಂ ಎನ್ ಸುಂದರರಾಜ್ ಅವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕೆ ಜೆ ಎನ್ ಬಸವರಾಜಪ್ಪ ಹೊಸಮನೆ ಭದ್ರಾವತಿಯಿಂದ. ಇನ್ನು ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಣಿಗರ ವಿಜಯ್ ಕುಮಾರ್ ಅವರು ಕೂಡ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬಂದು ಅತ್ಯಂತ ಸುಂದರವಾಗಿ ಅರ್ಥಪೂರ್ಣವಾಗಿತ್ತು. ಸುಂದರರಾಜ್ ಅವರು ದಾವಣಗೆರೆ ಜಿಲ್ಲೆ ಶಾಂತಿ ಸಾಗರದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಅತ್ಯಂತ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಕತೆ ಬಹಳ ಸ್ವಾರಸ್ಯಕರವಾಗಿತ್ತು. ಪ್ರವಾಸಿ ಸ್ಥಳಗಳನ್ನು ಬೇಗನೆ ಭೇಟಿ ಮಾಡೋಣ ಮಾಡುವಂತಹ ಆಸಕ್ತಿಯನ್ನ ಮೂಡಿದೆ. ಚಿತ್ರಗೀತೆಗಳು, ಭಾವಗೀತೆಗಳು, ಸಾಧಕರ ಪರಿಚಯ ವಿಶೇಷವಾಗಿತ್ತು. ಹಾಗೆ ನಿಮ್ಮ ನಿರೂಪಣೆ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರಂತೆ. ಕಾಯಿರಿ ಕಾಯಿರಿ, ಇನ್ನೇನು ಸ್ಟಾರ್ಟ್ ಆಗತ್ತೆ ಕಾರ್ಯಕ್ರಮ ಅಂತ ಹೇಳೋಣ. ಇನ್ನು ಪ್ರೇಮಾ ಸಲೇರ ಮೇಡಮ್ ಅವರಿಗೆ ಶುಭೋದಯ. ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ 7:15ಕ್ಕೆ ಪ್ರಸಾರವಾದಂತಹ ಸುಂದರರಾಜ್ ಅವರು ನಡೆಸಿಕೊಟ್ಟಂತಹ ಶಾಂತಿ ಸಾಗರದ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಇತಿಹಾಸ ಚೆನ್ನಾಗಿತ್ತು. ಹಾಗೆ ಎಲ್ಲಾ ಕಾರ್ಯಕ್ರಮ, ಹಾಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೂಡ ಇಷ್ಟ ಆಯ್ತು. ಚಿಕ್ಕಪ್ಪ ಶಾರದ ರಮೇಶ್ವರ ಶಿವಮೊಗ್ಗದಿಂದ ಸಮೇಶ್ವರ ಕಳಿಸಿದ್ದಾರೆ. ಸದಾಶಿವಪ್ಪ ಮಂಡಘಟ್ಟ ನಮಸ್ತೆ. ಮೇಡಮ್, ಪ್ರೀತಿಗಾಗಿ ಬ್ಯಾಂಡೇಡ್ ಕಂಡಿಡಿದಂತಹ ಬಗ್ಗೆ ಮಾಹಿತಿಯನ್ನ ಗುರುರಾಜ್ ಕರ್ಜಗಿಯವರು ನೀಡಿದ್ದು ಉತ್ತಮವಾಗಿತ್ತು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಇಂದುಮತಿ ಎನ್ ಚೌಧರಿ ಕಲಬುರಗಿಯಿಂದ, ಮುಂಜಾನೆಯಿಂದ ಕಾರ್ಯಕ್ರಮ ಕೇಳ್ತಾ ಇದೀವಿ, ಚೆನ್ನಾಗಿ ಮುಡಿ ಬರ್ತಾ ಇದೆ ಅಂತ ಸಂಕ್ಷಿಪ್ತವಾಗಿ ತುಂಬಾ ಸುಂದರವಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರು, ಪ್ರೇಮಾ ಸಲೇರ ಮೇಡಮ್ ಅವರೇ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ರೆ, ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಹೇಗಿದ್ದೀರಾ? ಇನ್ನು ಎಲ್ಲಾ ಕಾರ್ಯಕ್ರಮಗಳು ಕುರಿತು ಹೇಳಿದ್ದಾರೆ.

ಪ್ರತಿಯೊಂದು ಕಾರ್ಯಕ್ರಮವನ್ನ ಕೂಡ ನಮೂದನೆ ಮಾಡಿದ್ದಾರೆ. ಸುಂದರರಾಜ್ ಅವರು ನಡೆಸಿಕೊಟ್ಟಂತಹ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು, ಕೇಳಿ ತುಂಬಾ ಸಂತೋಷವಾಯಿತು. ಹಾಗೆ ವೈದ್ಯರ ಸಾಧನೆ ಕೇಳಿ 8:30ಕ್ಕೆ ಪ್ರಸಾರವಾದಂತಹ ನೇರ ಫೋನ್ ಔಟ್ ಕಾರ್ಯಕ್ರಮ ಕೇಳಿ ತುಂಬಾ ಖುಷಿ ಆಯ್ತಂತೆ. ನಿಮ್ಮ ಸಂದರ್ಶನ ಕೂಡ ಚೆನ್ನಾಗಿ ಮೂಡಿಬಂತು. ನಮ್ಮಲ್ಲೇ ಎಂತೆಂತಹ ಸಾಧಕರಿದ್ದಾರೆ ನೋಡಿ, ಮತ್ತು ಮಿಕ್ಸ್ ಮೇಡಿಯಲ್ಲಿ ಪ್ರಸಾರವಾದ ಒಂದೊಂದು ಗೀತೆಗಳು ಅರ್ಥಪೂರ್ಣವಾಗಿದೆ. ಪ್ರಸಾರ ಆಗ್ತಿರುವಂತಹ ಭಾವಗೀತೆಗಳು ತುಂಬಾ ಅರ್ಥಪೂರ್ಣವಾಗಿವೆ. ವಿಶ್ವ ಆಮೆ ದಿನಾಚರಣೆಯ ಶುಭಾಶಯಗಳು. ನಮ್ಮ ನೀರಿನ ತೊಟ್ಟಿಯಲ್ಲಿ ಆಮೆಯನ್ನ ಸಾಕಿದ್ದೇವೆ, ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಸಾಕಿದ್ದಾರಂತೆ, ತುಂಬಾ ಸಂತೋಷ ಆಯ್ತು. ಹಾಗೂ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರುವಂತಹ ಎಲ್ಲಾ ಸಾಧಕರಿಗೆ ಶುಭಾಶಯಗಳು, ಮತ್ತು ಆಕಾಶವಾಣಿಗೂ ಕೂಡ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಅವರು ಪ್ರವೀಣ್ ಅವರು ಕೂಡ ಶುಭ ಮುಂಜಾನೆ ಪ್ರೇಮ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾವು ಕೂಡ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಒಂದು ಭಾವನೆ. ಕಾರ್ಯಕ್ರಮ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ. ಹಾಗೆ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು. ಸುಂದರರಾಜ್ ಅವರು ನಡೆಸಿಕೊಟ್ಟಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಕಾರ್ಯಕ್ರಮವನ್ನ ಕೇಳ್ಬಿಟ್ಟು ವೀಕ್ಷಿಸೋಣ ಅಂತನ್ಬಿಟ್ಟು ಅಂತ ಅನ್ಕೊಳ್ತಾ ಇದಾರಂತೆ. ಹಾಗೆ ನಿನ್ನೆ ಚಿತ್ರತರಂಗ ರಾಣಿ ಬಾಳೆಕೊಪ್ಪ ಅವರು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಸಾಕಷ್ಟು ಮಾಹಿತಿಗಳು ಕಾರ್ಯಕ್ರಮದ ಮೂಲಕ ತಿಳಿಯಿತು. ನಿಮ್ಮ ಸುಂದರವಾದ ಖುಷಿಯಾದ ನಿರೂಪಣೆಗೆ ಧನ್ಯವಾದಗಳು. ಹಾಡುಗಳು ಹಾಡು ಮಾತಾಡೋ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ ಇನ್ನೊಬ್ಬರ ಬಗ್ಗೆ ಮಾತನಾಡಬಾರದು ಅಂತನ್ಬಿಟ್ಟು ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂತು, ಮಿಕ್ಸ್ ಮೆಲೋಡಿ ಎಲ್ಲವೂ ಅಮೋಘವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಇಂದು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಕಾರ್ಯಕ್ರಮ ಪ್ರಶ್ನೋತ್ತರ ಮತ್ತು ಹಾಡುಗಳು ಚಂದವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಪ್ರಶ್ನೋತ್ತರ ಪ್ರಶ್ನೆ ಕೇಳಿಲ್ಲ ಇನ್ನು, ಇದು ನಿನ್ನೆದ ಸಂದೇಶ ಅನ್ಸತ್ತೆ. ಶುಭ ದಿನ ಮೇಡಮ್, ಬೆಳಗಿನಿಂದ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು. 7:15ಕ್ಕೆ ಪ್ರಸಾರವಾದಂತಹ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ನಾನು ಮಾರಿ ಕಣಿವೆ ಹಾಗೂ ಕುಂಬಾರನಹಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇನೆ. 2-3 ಬಾರಿ 2 ಸ್ಥಳಗಳು ತುಂಬಾ ಚೆನ್ನಾಗಿ 2-3 ಬಾರಿ ಹೋಗಿದಾರಂತೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹೇಳೋದಕ್ಕೆ ಒಳ್ಳೆ ಸುಮಧುರ ಚಲನಚಿತ್ರ ಗೀತೆಗಳು ಪ್ರಸಾರ ಆಯಿತು. 8:30ಕ್ಕೆ ಪ್ರಸಾರವಾದಂತಹ ಸಾಧಕರೊಂದಿಗಿನ ನೇರ ಫೋನ್ ಔಟ್ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯ, ಅವರ ಸಾಧನೆ, ಗುರಿಗಳ ಕುರಿತು ಒಳ್ಳೆಯ ಮಾಹಿತಿ ದೊರೆಯಿತು. ಆಕಾಶವಾಣಿಯ ಹೆಮ್ಮೆಯ ಸುಪ್ರಸಿದ್ಧ ಕಾರ್ಯಕ್ರಮ ದಿನದ ಮಾಹಿತಿ, ಮಿಕ್ಸ್ ಮೆಲೋಡಿಗಳ ಹಾಡುಗಳು ತುಂಬಾ ಚೆನ್ನಾಗಿ ಸೂಪರ್ ಆಗಿ ಮೂಡಿ ಬಂತು. ಈಗ ಮೂಡಿ ಬರ್ತಾರಂತಹ ಭಾವಗೀತೆಗಳು ಕೂಡ ಸೊಗಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ದಿನ ಎಂಜಾಯ್ ಮಾಡ್ತಾ ಇದಾರಂತೆ ತುಂಬಾ ಚೆನ್ನಾಗಿ ಅಂತ ಕೂಡ ಹೇಳ್ತಿದ್ದಾರೆ. ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ನಿಂದ ಡೈರಿಯಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಶುಭೋದಯ ಪ್ರೇಮ ಸಲೇರ ಮೇಡಮ್ ಅಂತ ಹೇಳ್ತಾರೆ. ತಮಗೂ ಕೂಡ 8:30ಕ್ಕೆ ಪ್ರಸಾರವಾದಂತಹ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಪಾ ಅವರ ಜೊತೆಗೆ ನಡೆಸಿದ ಸಂದರ್ಶನ ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿ ಸತ್ಯನಾರಾಯಣ ಹೆಚ್ಚು JH ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಈ ದಿನದ ಎಲ್ಲಾ ಕಾರ್ಯಕ್ರಮಗಳು ಸೂಪರ್ ಅಂತ ಉತ್ತಮವಾಗಿ ಸಂದೇಶವನ್ನ ಒಂದು ವಾಕ್ಯದಲ್ಲೇ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ವಿಶೇಷ ಧನ್ಯವಾದಗಳನ್ನ ತಿಳಿಸೋಣ ಇವರಿಗೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಮೇಡಮ್, ಪ್ರೇಮ ಸಲೇರ ಮೇಡಮ್ ಅಂತ ಹೇಳ್ತಾ, ಕೇಂದ್ರದ ಕಾರ್ಯಕ್ರಮಗಳು ಎಂದಿಗೂ ಮನಸ್ಸಿಗೆ ಆಪ್ತ. ಇಂದು ಬೆಳಗ್ಗೆಯಿಂದ ನಿರೂಪಕರಾದ ಪ್ರೇಮ ಸಲೇರ ಅವರು ನಡೆಸಿಕೊಟ್ಟಂತಹ ಮಿಕ್ಸ್ ಮೀನೋಡಿ ಭಾವಗೀತೆ ನಿಮ್ಮ ಮುಂಜಾವನ್ನ ನಮ್ಮ ಮುಂಜಾವನ್ನ ಮತ್ತಷ್ಟು ಹಿತವಾಗಿಸಿದೆ ಅಂತ ತಿಳಿಯೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಹಳೆಯ ಮಧುರ ಗೀತೆಗಳು ಮತ್ತು ಭಾವಗೀತೆಗಳ ಸಮ್ಮಿಲನವೇ ಹಾಗೆ ದಿನದ ಆರಂಭಕ್ಕೆ ಒಂದು ಅದ್ಭುತವಾದ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತೆ. ನಿಮ್ಮ ಈ ಆತ್ಮೀಯ ಹಾಗೂ ಪ್ರೋತ್ಸಾಹದಾಯಕ ನುಡಿಗಳು ಅಪಾರವಾದ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ದೊಡ್ಡ ಸ್ಫೂರ್ತಿಯನ್ನ ತುಂಬತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಾಹಿತಿ ತುಂಬಾ ಇಷ್ಟ ಆಯ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಅನಿಲ್ ಕುಮಾರ್ ತೊಳಕನಹಳ್ಳಿ ಹಿರೇಕೆರೂರು ಇಂದ ನಮಸ್ತೆ ಪ್ರೇಮ ಹಕ್ಕ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ ಸಹೋದರ. ಇನ್ನು ಬೆಳಗಿನಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ. ನಿಮ್ಮ ಸ್ವಚ್ಛವಾದ ಸುಂದರವಾದ ನಿರೂಪಣೆಯೊಂದಿಗೆ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗೀತಾರಾಧನದಲ್ಲಿ ಧಾರವಾಡದ ನುಗ್ಗಿಕೇರಿ ಶ್ರೀ ಹನುಮಾನ್ ದೇವಸ್ಥಾನದ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಜೊತೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸ
ಪ್ರವಾಸಿ ತಾಣದ ಕುರಿತು ವಿಶೇಷ ಕಾರ್ಯಕ್ರಮದಲ್ಲಿ ಶಾಂತಸಾಗರದ ಮಾಹಿತಿಯನ್ನ ಎಂ ಎನ್ ಸುಂದರಾಜ್ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಮಿಕ್ಸ್ ಮೆಲೋಡಿ ಅಂತೂ ಅದ್ಭುತವಾಗಿತ್ತು.

0: ಕಳಿಸಿದ್ದಾರೆ. ಇನ್ನು ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ ಪಡೆಯುವ ಮೇಡಮ್, ಶುಭೋದಯ ಅಂತ ಹೇಳ್ತಾರೆ. ತಮಗೂ ಕೂಡ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಪ್ರಸಾರವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳನ್ನ ಕೂಡ ಹೇಳ್ತಾ ಇದ್ದಾರೆ ನಿಮಗೂ ಕೂಡ. ಇನ್ನು ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ನಮಸ್ತೆ ಮೇಡಮ್. ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಸುಂದರವಾಗಿ ಮೂಡಿ ಬಂದವು. ಸುಂದರ ರಾಜ್ ಅವರು ನಡೆಸಿಕೊಟ್ಟಂತಹ ದಾವಣಗೆರೆ ಜಿಲ್ಲೆಯ ಶಾಂತಿ ಸಾಗರದ ಹಿನ್ನೆಲೆಯ ಬಗ್ಗೆ ತುಂಬಾ ಸುಂದರವಾಗಿ ಹೇಳಿದ್ರು. ಮಿಕ್ಸ್ ಮೆಲೋಡಿ ಭಾವಗೀತೆಗಳು ಅದ್ಭುತವಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್ ಪ್ರೇಮಕ್ಕ. ಮಾರ್ನಿಂಗ್ ಎಲ್ಲ ಕಾರ್ಯಕ್ರಮಗಳು ಅಂದ್ರೆ ಎಲ್ಲದನ್ನು ಸೇರಿಸಿದ್ದಾರೆ, ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಆಂಜನೇಯ ಬಿಎಸ್ ಶೋ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ. ಇನ್ನು ಭಾಗ್ಯ ಸದಾಶಿವನ್ ಅವರು ಕೇಶವಪುರ ಭದ್ರಾವತಿಯಿಂದ ಶುಭೋದಯ ಹೇಳ್ತಾ ಗೀತಾರಾಧನ ಹಾಗೆ ಎಲ್ಲ ಕಾರ್ಯಕ್ರಮಗಳು ಕೂಡ 7:15 ಪ್ರಸಾರವಾದಂತಹ ಶಾಂತಿ ಸಾಗರದ ಕುರಿತು ಮಾಹಿತಿ ಕೂಡ ಅದ್ಭುತವಾಗಿತ್ತು. ಇದುವರೆಗೂ ಅದರ ಬಗ್ಗೆ ಏನೂ ತಿಳಿದಿರಲಿಲ್ಲ. ವಿಷಯಗಳ ಗಣಿ ಆಕಾಶವಾಣಿ ಅವರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕು. ಮೇಡಮ್ ಶುಭೋದಯ, ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಶುಭ ಮುಂಜಾನೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ಬಹಳ ತೊಂದರೆ ಆಗ್ತಾ ಇದೆ ಅಂತೆ, ಕಾರ್ಯಕ್ರಮ ಸರಿಯಾಗಿ ಕೇಳಿ ಬರ್ತಾ ಇಲ್ಲ, ಎಸ್ ಆರ್ ಭಟ್ ಸರ್ ಅವರಿಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ನಮ್ಮ ನಿರ್ದೇಶಕರಿಗೆ ತಿಳಿಸ್ತೇವೆ ಅಂತ ಹೇಳೋಣ. ಇನ್ನು ಶುಭ ಮುಂಜಾನೆ ಮೇಡಮ್. ನಮ್ದಿ ತಾಲೂಕಿನ ಕುರುವಾದಿಂದ ಮಂಜುನಾಥ ಪಟೇಲ್, ನಾಗರತ್ನ ಪಟೇಲ್, ಗಗನ್ ಪಟೇಲ್, ಚೈತನ್ಯ ಪಟೇಲ್, ನಿಮ್ಮ ನಿರೂಪಣೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಶಾಂತಿ ಸಾಗರದ ಬಗೆಗಿನ ಮಾಹಿತಿ ತುಂಬಾ ಇಷ್ಟ ಆಯ್ತು ಅಂತ ಕೂಡ ಇವರು ಹೇಳ್ತಾ ಇದ್ದಾರೆ. ಇನ್ನು ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್, ಪ್ರೋಗ್ರಾಮ್ ಸೂಪರ್, ಫೈರೋಸ್ ಟೈಲರ್ ಶಿವಮೊಗ್ಗದಿಂದ. ಫೈರೋಸ್ ಟೈಲರ್ ಅವರು ಶಿವಮೊಗ್ಗದಿಂದ ಸಂದೇಶನ ಕಳಿಸಿದ್ದಾರೆ. ಮಹೇಶ್ವರಿ ಕಾಗೇಹಳ್ಳ, ಪ್ರೀತಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿರೂಪಣೆ ಮಾಡುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮೆಚ್ಚಿನ ಮುಖ್ಯಸ್ಥರಿಗೆ ಗೀತಾರಾಧನದಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಹೇಳಿ. ಗೀತಾರಾಧನದಲ್ಲಿ ಧಾರವಾಡದ ಹನುಮನ ಕಿರು ಪರಿಚಯ ಚೆನ್ನಾಗಿತ್ತು, ಹನುಮದೇವರ ಕಿರು ಪರಿಚಯ ಚೆನ್ನಾಗಿತ್ತು. ಗುರುರಾಜ್ ಕರ್ಜಗಿಯವರು ಒಂದು ಸರಣಿ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಕೂಡ ನೀಡಿದ್ರು. ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ದೇನೆ, ಉತ್ತಮವಾಗಿ ಪ್ರಸಾರ ಆಗ್ತಾ ಇದೆ, ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಇನ್ನು ಅದ್ಭುತವಾದ ನುಡಿ ಅಂತಂದ್ಬಿಟ್ಟು ನಮ್ಮ ಆಕಾಶವಾಣಿ ಒಪಿನಿಯನ್ ಪೂಲಿಂದ ಕೂಡ ಸಂದೇಶನ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಪ್ರೇಮ ಮೇಡಮ್, ಕನ್ನಡತಿ ರೇಖಾ ಗಣೇಶ್ ಓಟಿ ರಸ್ತೆ ಸಿಗಿಹಟ್ಟಿ ಶಿವಮೊಗ್ಗದಿಂದ. ಎಲ್ಲಾ ಪ್ರೋಗ್ರಾಮ್ ಸೂಪರ್ ಅಂತ ಸುಂದರವಾದ ಸಂದೇಶನ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ತಾರಾ ಸುಷ್ಮಿತಾ ಶೆಟ್ಟಿ ಕೋಪ, ಬೆಳಗಿನ ಶುಭೋದಯ ಮೇಡಮ್, ಎಲ್ಲಾ ಕಾರ್ಯಕ್ರಮ ಸೂಪರ್, ನಾವು ಮನೆಯಲ್ಲಿ ಆಮೆ ಸಾಕಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ಇನ್ನು ಬೆಳಗಿನ ಶುಭೋದಯ ಪ್ರೇಮಕ್ಕ, ನನ್ನದು ಹಾಜರಿ ಹಾಕಿಕೊಳ್ಳಿ ಮುರಳೀಧರ ಅವರು ಶಿವಮೊಗ್ಗದಿಂದ. ಖಂಡಿತ ಬಂದಿದ್ದೀರಾ ಅಲ್ವಾ, ಹಾಕೊಂಡಾಗಿದೆ ಅಂತ ಹೇಳೋಣ. ಇನ್ನು ಬೆಳಗಿನ ಶುಭೋದಯ ಪ್ರೇಮ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿ ಬರ್ತಾ, ನಾವು ಹುತ್ತ ಕಾಲೋನಿಯಿಂದ ಅಂತ ಹೇಳಿದ ತಕ್ಷಣ ನಮ್ಗೆ ಗೊತ್ತಿಲ್ಲ ಎಲ್ಲೇಗೌಡ್ರು ಅಂತ ಬಂದೇ ಬಿಡತ್ತೆ. ಎಲ್ಲ ಕೇಳುಗರು ಕೂಡ ಸಂದೇಶಗಳನ್ನ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಆಲಿಸಿ ಸಂದೇಶನ ಕಳಿಸಿದ್ರ, ತಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಸಂದೇಶ ಕಳಿಸಿದಕ್ಕೆ ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನೀವು ಕೇಳ್ತಾ ಇದ್ದೀರಾ FM 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನ.
1: ಎಸ್ಎಸ್ಎಲ್ಸಿ ಮುಗಿಸಿ PUCUT ಗೆ IIT ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ, ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ 100,000+ ಅಧಿಕ IITian ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ, ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036450471 ಅಥವಾ 9036450472.

ಕೇಳ್ತೇನೆ, ಅದಕ್ಕೆ ಉತ್ತರಗಳನ್ನ ನೀವು ಸಂದೇಶದ ಮೂಲಕ ಕಳಿಸ್ತಾ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಬಹುದು. ನಮ್ಮೊಂದಿಗೆ ಕಾರ್ಯಕ್ರಮವನ್ನ ಜೊತೆ ಜೊತೆಯಾಗಿ ಆಲಿಸ್ತಾ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ನಮ್ಮ ವಾಟ್ಸಪ್ ಸಂಖ್ಯೆನ ಹೇಳಿಲ್ಲ ಅಂದ್ರೆ ಹೇಗೇಳ್ರಿ ಅಲ್ವಾ? ನೀವು ಸಂದೇಶಗಳನ್ನ ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ ಹೇಳ್ಬೇಕಲ್ವೇ? ಇದು ನಮ್ಮ ಆಕಾಶವಾಣಿ ಭದ್ರಾವತಿಯ ವಾಟ್ಸಪ್ ಸಂಖ್ಯೆ, ಬರ್ಕೊಳ್ಳಿ 9481527260. ಮತ್ತೊಮ್ಮೆ 9481572600. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ಬರಲಿ. ಯಾವ ರೀತಿ ಉತ್ತರಗಳನ್ನ ಕಳಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಮೊದಲಿಗೆ ನಿಮ್ಮ ಹೆಸರು, ಊರಿನ ಹೆಸರು ಹಾಗೂ ಉತ್ತರ. ನೀವು ಕಳಿಸುವ ಉತ್ತರಗಳು ಹಾಗೂ ಮಾಹಿತಿಗಳು ಚಿಕ್ಕದಾಗಿರಲಿ ಹಾಗೆ ಚೊಕ್ಕದಾಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಎರಡು ಪ್ರಶ್ನೆಗಳನ್ನ ಕೇಳಿ ಬರ್ತೇನೆ, ಹಾಗೆ ಒಂದೆರಡು ಗೀತೆಗಳನ್ನ ಕೂಡ ಪ್ರಸಾರ ಮಾಡ್ತೇನೆ. ಮೊದಲನೇ ಪ್ರಶ್ನೆ ನಿಮಗೆ ಬರ್ತಾ ಇದೆ, ಬಹಳ ಸುಲಭದ ಪ್ರಶ್ನೆ, ಯಾಕಂದ್ರೆ ಎಲ್ಲರೂ ಕೂಡ ಉತ್ತರವನ್ನ ನೀಡಲಿ ಅನ್ನೋದೇ ನಮ್ಮ ಒಂದು ಆಶಯ. ಜೀವಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಜೀವಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಜೀವಿಗಳ ಅಧ್ಯಯನವನ್ನ ಮಾಡ್ತಾರಲ್ಲ ಅದಕ್ಕೆ ಏನಂತ ಕರೀತಾರೆ? ಇದು ಮೊದಲನೆಯ ಪ್ರಶ್ನೆ. ಇನ್ನು ಎರಡನೆಯ ಪ್ರಶ್ನೆ, ಶಬ್ದವು ಯಾವ ಮಾಧ್ಯಮದಲ್ಲಿ ವೇಗವಾಗಿ ಸಂಚರಿಸುತ್ತದೆ? ಶಬ್ದವು ಯಾವ ಮಾಧ್ಯಮದಲ್ಲಿ ವೇಗವಾಗಿ ಸಂಚರಿಸುತ್ತದೆ? ಇದಕ್ಕೆ ಕೂಡ ಉತ್ತರವನ್ನ ಕಳಿಸಿ. ಈ ಎರಡು ಪ್ರಶ್ನೆಗಳಿಗೂ ಉತ್ತರವನ್ನ ಕಳಿಸಿ, ನಂತರ ಮುಂದಿನ ಪ್ರಶ್ನೆಗಳು ನಿಮಗಾಗಿ ಬರ್ತೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ. ಹೇಮಂತ್ ಅವರ ಕಂಠದಲ್ಲಿ ತ್ರಯಂಬಕಂ ಚಿತ್ರದ ಒಂದು ಗೀತೆಯನ್ನು

ಕೇಳ್ತಾ ಇದ್ರ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಯ ಕಾರ್ಯಕ್ರಮವನ್ನ ಈಗಾಗಲೇ ಪ್ರಶ್ನೆಯನ್ನ ಕೇಳಲಾಗಿದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇಡಿಯೋ ಗಣತಿ ಪ್ರೇಮ ಸಾಲೇರ. ಇನ್ನು ಮುಂದೆ ಕೇಳಿ ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್ ಅವರ ಕಂಠದಲ್ಲಿ ಸ್ವೇಚ್ಛಾ ಚಿತ್ರದ ಗೀತೆಯನ್ನು

ಇಂದು ನಾಗರಾಜ್ ಹಾಗೂ ವಿಜಯ್ ಪ್ರಕಾಶ್ ಅವರ ಕಂಠದಲ್ಲಿ ತಾರಕ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಉತ್ತರಗಳನ್ನ ಕೂಡ ಕಳಿಸಿದ್ದೀರಾ, ಉತ್ತರಗಳು ಯಾರೆಲ್ಲ ಕಳಿಸಿದ್ದೀರಾ, ಯಾರ ಉತ್ತರ ಸರಿಯಾಗಿದೆ, ಯಾರು ಪ್ರಯತ್ನ

ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳ್ತಾ ಉತ್ತರಗಳನ್ನ ಓದೋದಕ್ಕೆ ಶುರು ಮಾಡ್ತೇನೆ ಅಂತ ಹೇಳ್ತಾ ಜೀವಿಗಳ ಅಧ್ಯಯನವನ್ನ ಏನಂತ ಕರೀತಾರೆ. ಇನ್ನು ಶಬ್ದವು ಯಾವ ಮಾಧ್ಯಮದಲ್ಲಿ ವೇಗವಾಗಿ ಸಂಚರಿಸುತ್ತದೆ? ಈ ಎರಡು ಪ್ರಶ್ನೆಗಳಿಗೂ ನಾನು ಉತ್ತರಗಳನ್ನ ಕೇಳಿದೆ. ಉತ್ತರಗಳನ್ನ ಕಳಿಸಿರುವಲ್ಲಿ ಪ್ರಥಮರು ಅನಿಲ್ ಕುಮಾರ್ ತರ್ಕನಹಳ್ಳಿ ಹಿರೇಕೆರೂರು ತಾಲೂಕು, ಇವರು ಉತ್ತರವನ್ನು ಕಳಿಸಿದ್ದಾರೆ.

ಸರಿಯಾದ ಉತ್ತರ ಚಿಕ್ಕದಾಗಿ ಚಿಕ್ಕದಾಗಿ ಅಂತ ನಮ್ಮ ಬಾಯಲ್ಲಿ ಉತ್ತರನೇ ಎಳಿಸ್ಬಿಡ್ತಿದ್ರಲ್ರಿ ಮುರಳೀಧರ್ ಅವರೇ. ಸರಿಯಾಗಿದೆ ಉತ್ತರ, ಚಿಕ್ಕದಾಗಿ ಚಿಕ್ಕದಾಗಿ ಉತ್ತರ ಸರಿಯಾಗಿ ಕೊಟ್ಟಿದ್ದೀರಾ. ಇನ್ನು ಚಿತ್ರ ಶಿವಕುಮಾರ್

ಶೈಲಜ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಸರಿದಾರೆ. ರೂಪಾ ಎಚ್ ಕೆ ಎಸ್ ಎಫ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಉತ್ತರ ಸರಿಯಾಗಿದೆ. ರೇಖಾ ಬೆಂಗಳೂರು

ಶಿವಮೊಗ್ಗ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು ಕೂಡ ಆಶ್ಚರ್ಯದ ಉತ್ತರ ಕೊಟ್ಟಿದ್ದಾರೆ. ಇನ್ನು ಬೃಂದಾರೋಹಣ ರವೀಂದ್ರನಗರ ಶಿವಮೊಗ್ಗದಿಂದ ಮೊದಲನೇದಕ್ಕೆ ಉತ್ತರ ಯಾಕೆ ಕೊಟ್ಟಿಲ್ಲ, ಎರಡನೇದಕ್ಕೆ ಸರಿ ಹೋದ ಶಿವಾನಂದ ಮುಚ್ಚಂಡಿ ಪ್ರಜ್ವಲ್.

ಹಳ್ಳಿ ಸರಿಯಾಗಿದೆ ಅಂತ ಹೇಳಬಹುದು. ಇನ್ನು ಸುಬನ್ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಸರಿಯಾಗಿದೆ ಉತ್ತರ. ಇನ್ನೊಂದು ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಸರಿಯಾದ ಉತ್ತರ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸಹಿತ ಗಣೇಶ ಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಸರಿಯಾದ ಉತ್ತರ. ಗೀತಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ಕರಿ ಮೇಲಗದೆಯಿಂದ ಸರಿಯಾದ ಉತ್ತರ. ಇನ್ನು ಲತಾ ಸುಹಾಸ್ ಹೊಸಕೋಟೆಯಿಂದ ಸರಿಯಾದ ಉತ್ತರ. ಇನ್ನು

ಹೇಳಿದ್ದಾರೆ. ಅದಕ್ಕೆ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸೋಣ. ಇನ್ನು ಗೌರಮ್ಮ ಹಾವೇರಿಯಿಂದ ಸರಿಯದ ಉತ್ತರ, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಪ್ರೇಮ ಮೇಡಮ್ ಹೇಗಿದ್ದೀರಾ, ಕಾಫಿ ತಿಂಡಿ ಆಯ್ತಾ, ನಿಮ್ಮ ನಿರೂಪಣೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸರಿನಾ ಅಂತ ಕೂಡ ಕೇಳ್ತಾ ಇದ್ದಾರೆ, ಉತ್ತರಗಳೆಲ್ಲ ಸರಿಯಾಗಿದೆ ಅಂತ ಹೇಳೋಣ ಭಾಗ್ಯ ಸದಾಶಿವನ್ ಅವರಿಗೆ. ಇನ್ನು ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್, ಸರಿಯಾದ ಉತ್ತರ ನಿಮ್ಮದು. ಇನ್ನು ವಿಶ್ವಾಸ್ ಅವರು ಸವಳಂಗದಿಂದ, ಸರಿಯಾದ ಉತ್ತರ ನಿಮ್ಮದು. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಸರಿಯಾಗಿದೆ ಉತ್ತರ. ಸಾವಿತ್ರಿ ಉಮೇಶ್ ದಾವಣಗೆರೆ ಉತ್ತರ ಅಂತಂದ್ಬಿಟ್ಟು ಸರಿಯಾಗಿರಬಹುದಾ ಅಂತ ಕೇಳ್ತಿದ್ದೀರಾ, ಆದ್ರೆ ಸರಿಯಾಗಿದೆ. ಚೌಧರಿ ಬಿ ನಾಗರಾಜ್ ಕಲಬುರ್ಗಿಯಿಂದ, ಸರಿಯಾಗಿದೆ ಉತ್ತರ. ಇಂದು ಚಂದ್ರಿಕಾ ಶೇಷಾಚಲ ಹರ್ನಹಳ್ಳಿ, ಸರಿಯಾಗಿದೆ ಉತ್ತರ. ರಾಧಿಕಾ ಶ್ರೀರೇಖಾ, ಒಂದು ಉತ್ತರ ಮಾತ್ರ ಸರಿ, ಇನ್ನೊಂದು ಪ್ರಯತ್ನ ಆಗಿದೆ ಚಂದ್ರಿಕಾ ಅವರೇ. ಇನ್ನು ರಾಧಿಕಾ ಶ್ರೀರೇಖಾ, ಅನುರಾಧ, ಅಕ್ಷಯ್, ಅನ್ಮಯಿ, ಪಾರ್ಥ ಸಾರಥಿ, ಜಯನಗರ, ಶಿವಮೊಗ್ಗದಿಂದ, ಸರಿಯಾಗಿದೆ ಉತ್ತರ. ಹಬಿಲ್ ರಾಘವೇಂದ್ರ ಅಪ್ಪರ್ಹುತ್ತ ಭದ್ರಾವತಿಯಿಂದ, ಸರಿಯಾಗಿದೆ. ಇನ್ನು ಬ್ಯಾಕ್ಗ್ರೌಂಡ್ ಇನ್ನು ಸರಿಯಾದ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ರಾಧವರು ನಿದಿಗೆಯಿಂದ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಇನ್ಯಾರು ಸರಿಯಾದ ಉತ್ತರವನ್ನ ನೀಡಿರೋರು? ಚಂದ್ರಿಕಾ ಶೇಷಾಚಲ ಅವರ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಸರಿಯಾಗಿದೆ ಉತ್ತರ. ಇನ್ನು ಶಾರದಾ ಚಿಕ್ಕಪ್ಪ ಶಿವಮೊಗ್ಗದಿಂದ ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ರೇಖಾ ಗಣೇಶ್ ಓಟಿ ರಸ್ತೆ ಶಿವಮೊಗ್ಗದಿಂದ, ಅವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸಲ್ಮಾ ಟೀಚರ್ ಅವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಸರೋಜಾ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ ಆರಾಧ್ಯ, ನಿರಂಜನ ಆರಾಧ್ಯ, ರಶ್ಮಿ ಆರಾಧ್ಯ ಭದ್ರಾವತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ನ್ಯಾಮತಿ ತಾಲೂಕಿನ ಕುರುವಾದಿಂದ ಮಂಜುನಾಥ ಪಟೇಲ್, ನಾಗರತ್ನ ಪಟೇಲ್, ಗಗನ ಪಟೇಲ್, ಚೈತನ್ಯ ಪಟೇಲ್ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಮೇಡಮ್ ಅಂತ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ 1345 ಅಂಕೆಯಿಂದ, ಹೆಸರನ್ನ ಯಾಕೋ ಹಾಕಿಲ್ಲ ಇವರು. ಮುಂಬರುವ ಕಾರ್ಯಕ್ರಮದಲ್ಲಿ ನಿಮ್ಮ ಮುದ್ದಾದ ಹೆಸರು ಹಾಗೂ ನೀವಿರುವಂತಹ ಹೆಮ್ಮೆಯ ಊರಿನ ಹೆಸರನ್ನ ಕೂಡ ನಮೂದಿಸಿದ್ರೆ ಅದನ್ನ ಹೇಳೋದಕ್ಕೆ ನಮಗೂ ಕೂಡ ತುಂಬಾ ಸಂತೋಷ ಆಗತ್ತೆ ಅಂತ ಹೇಳೋಣ. ತನುಜ ಮಾಧವನಗರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರೀತಿಯ ಪ್ರೇಮ ಲತಾ ಸಾಲೆಯರ ಮೇಡಮ್ ಅವರಿಗೆ ನಮಸ್ಕಾರಗಳು, ಶುಭ ದಿನ. ನೀವು ಕೇಳಿದ ಕ್ರೀಡಾ ಪ್ರಶ್ನೆ ಉತ್ತರ ಇದಾಗಿದೆ ಮೇಡಮ್ ಅಂತ ಹೇಳ್ತಾರೆ. ಕ್ರೀಡಾ ರಾಷ್ಟ್ರ ಪ್ರಶ್ನೆ ಅಲ್ಲ ಇವತ್ತು, ಬುಧವಾರ ಬಂದಿಲ್ಲ ನಾನು, ಶನಿವಾರ ಬಂದಿದ್ದೀನಿ. ಜೀವ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂತ ಹೇಳೋಣ ಇವ್ರಿಗೆ. ಸರಿಯಾಗಿದ ಉತ್ತರವನ್ನ ನೀವು ಕೂಡ ಕೊಟ್ಟಿದ್ದೀರಾ. ಇನ್ನು ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಈಗ ಉತ್ತರ ಏನು ಅಂತ ನೋಡೋಣ. ಜೀವಿಗಳ ಅಧ್ಯಯನ ಶಾಸ್ತ್ರವನ್ನ ಏನಂತ ಕರೀತಾರೆ ಅಂತ ಕೇಳಿದೆ, ಅದಕ್ಕೆ ಜೀವಶಾಸ್ತ್ರ ಬಯಾಲಜಿ ಅಂತ ಕೂಡ ಹೇಳ್ತಾರೆ. ಉತ್ತರ ಇದಾಗಿತ್ತು. ಶಬ್ದವು ಯಾವ ಮಾಧ್ಯಮದಲ್ಲಿ ವೇಗವಾಗಿ ಸಂಚರಿಸುತ್ತದೆ ಅಂತ ಕೂಡ ಕೇಳಿದೆ. ಶಬ್ದವು ಯಾವ ಮಾಧ್ಯಮದಲ್ಲಿ ವೇಗವಾಗಿ ಸಂಚರಿಸುತ್ತದೆ ಅನ್ನೋದಕ್ಕೆ ಉತ್ತರ, ಘನ ಪದಾರ್ಥಗಳಲ್ಲಿ ಶಬ್ದವು ವೇಗವಾಗಿ ಸಂಚರಣ ಮಾಡುತ್ತೆ ಅಂತ ಹೇಳಬಹುದು. ಇನ್ನ ಈ ಎರಡು ಪ್ರಶ್ನೆಗಳಿಗೂ ಉತ್ತರಗಳನ್ನ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗೇನೆ ನೀಡಿದ್ದೀರಾ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗುವ ಸಮಯ ಆಗಿದೆ. ಮೂರನೆಯ ಪ್ರಶ್ನೆ, ವಿದ್ಯುತ್ ಹರಿಯಲು ಬೇಕಾಗುವ ಮುಖ್ಯ ವಸ್ತು ಯಾವುದು? ವಿದ್ಯುತ್ ಹರಿಯಲು ಬೇಕಾಗುವ ಮುಖ್ಯ ವಸ್ತು ಯಾವುದು? ಇದು ಈ ಕಾರ್ಯಕ್ರಮದ ಮೂರನೆಯ ಪ್ರಶ್ನೆ ಆಗಿದೆ. ಇದಕ್ಕೆ ಕೂಡ ಉತ್ತರವನ್ನ ನೀವು ನೀಡಬೇಕು. ಹಾಗೆ ಇನ್ನು ನಾಲ್ಕನೆಯ ಪ್ರಶ್ನೆ ನಿಮಗಾಗಿ ಬರ್ತಾ ಇದೆ. ಬೆಂಕಿಯನ್ನ ಆರಿಸಲು ಬಳಸುವ ಅನಿಲ ಯಾವುದು? ಇದು
ನಾಲ್ಕನೆಯ ಪ್ರಶ್ನೆ, ಬೆಂಕಿಯನ್ನು ಆರಿಸಲು ಬಳಸುವ ಅನಿಲ ಯಾವುದು? ಇದಕ್ಕೆ ಉತ್ತರಗಳನ್ನ ಕೊಡಿ ಈ ಎರಡು ಪ್ರಶ್ನೆಗಳಿಗೂ ಅಂತ ಹೇಳ್ತಾ ಈಗ ಮುಂದಿನ ಗೀತೆಯನ್ನ ಕೇಳೋಣ. ಸ್ವಾತಿ ಮುತ್ತು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರಾ.

ನೀವು ಹೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನ ಇನ್ನೇನು ಸಮಯ 10:50 ಇನ್ನ 1 ನಿಮಿಷ ಮಾತ್ರ ಬಾಕಿ ಇದೆ. ನಿಮ್ಮ ಉತ್ತರಗಳನ್ನ ನೋಡುವ ಹೊತ್ತಾಗಿದೆ. ಕಾರ್ಯಕ್ರಮ ಚಾಲನೆಯಲ್ಲಿದೆ. ನಾವು ನೀವು ಮಾತನಾಡ್ತಾ ಹಾಡುಗಳನ್ನ ಕೇಳ್ತಾ ಪ್ರಶ್ನೆಗೆ ಉತ್ತರಗಳನ್ನ ತಿಳ್ಕೊಳ್ತಾ ಕಾರ್ಯಕ್ರಮವನ್ನ ಸಾಗಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು ಇಲ್ಲಿಂದ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ತನುಜಾ ಮಾಧವನಗರ ಭದ್ರಾವತಿಯಿಂದ ಕೂಡ ಉತ್ತರ ಸರಿಯಾಗಿದೆ. ಹಂಪಣ ನ್ಯಾಮತಿಯವರ ಉತ್ತರ ಕೂಡ ಸರಿಯಾಗಿದೆ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಇವರು ಕೂಡ ಉತ್ತರನ ಕಳಿಸಿದ್ದಾರೆ. ಎಂಎಚ್ ರವಿಕುಮಾರ್ ಹಿರಿಯೂರು ತಾಲೂಕು ಮೇಟಿಕುರ್ಕಿಯಿಂದ ಕೂಡ ಉತ್ತರ ಬಂದಿದೆ. ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಇಂದ ಕೂಡ ಉತ್ತರ ಬಂದಿದೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕೂಡ ಉತ್ತರ ಬಂದಿದೆ. ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ್ ಅನ್ವಯ್ ಪಾರ್ಥ ಸಾರಥಿ ಜಯನಗರ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ತಾರಾ ಸುಶ್ಮಿತಾ ಶೆಟ್ಟಿಕೊಪ್ಪಯಿಂದ ಉತ್ತರ ಬಂದಿದೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕೂಡ ಉತ್ತರ ಬಂದಿದೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕೂಡ ಉತ್ತರ ಬಂದಿದೆ. ಹ್ಯಾಬಿಳ್ ರಾಘವೇಂದ್ರ ಅಪ್ಪರ್ಹುತ್ತ ಭದ್ರಾವತಿಯಿಂದ ಕೂಡ ಉತ್ತರ ಬಂದಿದೆ. ಬಿ ಸತ್ಯನಾರಾಯಣ ಜೆಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗ ಇನ್ನು ಬೃಂದ ರವೀಂದ್ರನಗರ ಶಿವಮೊಗ್ಗ ಹನುಮಂತಪ್ಪ ಮಡಿವಾಳರ್ ಜಗಳೂರು ಮೋನಿಷಾ ಚೈತನ್ಯ ತರೀಕೆರೆಯಿಂದ ಕೂಡ ಇನ್ನು ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ ಕೂಡ ಉತ್ತರ ಕಳಿಸಿದ್ದಾರೆ. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಬಂದಿದೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕು ಇವರಿಂದ ಕೂಡ ಉತ್ತರ ಬಂದಿದೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರಿಂದ ಕೂಡ ಬಂದಿದೆ. ಇನ್ನು ಸಮರ್ಥ ವಿಭವ್ ಮಾಯಕೊಂಡ ಇಲ್ಲಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ ಕೂಡ ಉತ್ತರ ಬಂದಿದೆ. ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಅಂತ ಹೇಳ್ತಾ ಹೆಸರು ರೇಖಾ ಕೊಟ್ರೇಶ್ ಶಿಕ್ಷಕರು ಹರಿಹರ ಇಲ್ಲಿಂದ ಕೂಡ ನಮ್ಮ ಹೊಸ ಕೆಳಗುರು ಅನ್ಕೊಳ್ತೀವಿ ನಮ್ಮ ಕಾರ್ಯಕ್ರಮಕ್ಕೆ. ಹಾಗೆ ಆಕಾಶವಾಣಿ ಭದ್ರಾವತಿಯ ಬಳಗಕ್ಕೆ ನಿಮ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಕೂಡ ಉತ್ತರ ಬಂದಿದೆ. ಕಾರ್ಬನ್ ಡೈಆಕ್ಸೈಡ್ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ರೇಖಾ ಬೆಂಗಳೂರು ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ರಾಧಾ ಅವರು ಕೂಡ ನಿದಿಗೆಯಿಂದ ಉತ್ತರ ಕಳಿಸಿದ್ದಾರೆ. ಕನ್ನಡತಿ ರೇಖಾ ಗಣೇಶ್ ಒಟಿ ರಸ್ತೆ ಸಿಗಿಹಟ್ಟಿ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಮಮತಾ ಭದ್ರಾವತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಉತ್ತರ ಹಾಗೂ ಮಾಹಿತಿ ಪೂರ್ಣವಾಗಿದೆ ಇವರ ಸಂದೇಶ ಅಂತ ಹೇಳೋಣ. ಇನ್ನು ಲತಾ ಸುಹಾಸ್ ಹೊಸಕೋಟೆಯಿಂದ ಉತ್ತರ ಬಂದಿದೆ. ಇನ್ನು ಮುರಳೀಧರ್ ಅವರು ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಕೂಡ ಬಂದಿದೆ. ಸಲ್ಮಾ ಟೀಚರ್ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ರೇಣುಕಾ ಡಿ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ರಾಘವ ಮಣಿಯಣಿ ಶಕುಂತಲ ಮಕ್ಕಳಾದಂತಹ ಪ್ರೀತಮ್ಮ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ ಕೂಡ ಉತ್ತರ ಬಂದಿದೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಕೂಡ ಉತ್ತರ ಬಂದಿದೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಉತ್ತರ ಬಂದಿದೆ. ಇನ್ನು ಲಕ್ಷ್ಮೀನಾರಾಯಣ ವಿಟ್ಲ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆಯ ಸಹಿತ ಗಣೇಶ್ ಆಶಾ ವಿಜಯ್ ಕುಮಾರ್ ಅವರು ಡಾಕ್ಟರ್ ಪ್ರವೀಣ್ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಆಕಾಶವಾಣಿ ಭದ್ರಾವತಿ ಒಪಿನಿಯನ್ ಪೋಲ್ ಇಂದ ಕೂಡ ತುಂಬಾ ಉತ್ತರಗಳು ಬಂದಿದೆ. ಎಲ್ಲರ ಉತ್ತರವನ್ನ ಗಮನಿಸಿದ್ದೇನೆ ಅಂತ ಹೇಳ್ತಾ ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಚೌಧರಿ ಬಿ ನಾಗರಾಜ್ ಕಲಬುರ್ಗಿಯಿಂದ ಉತ್ತರ ಬಂದಿದೆ. ಫೈರೋಸ್ ಟೈಲರ್ ಶಿವಮೊಗ್ಗದಿಂದ ಕೂಡ ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ ಕೂಡ ಉತ್ತರ ಬಂದಿದೆ. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ಕೂಡ ಉತ್ತರ ಬಂದಿದೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಇನ್ನು ಸರೋಜ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಚಿನ್ನು ಆರಾಧ್ಯ ಕೀರ್ತನ ಆರಾಧ್ಯ ರಶ್ಮಿ ಆರಾಧ್ಯ ಭದ್ರಾವತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಎಲ್ಲರ ಉತ್ತರಗಳನ್ನ ಈಗಾಗಲೇ
ನೋಡಿದ್ದೇನೆ. ಉತ್ತರಗಳನ್ನ ಬಹಳಷ್ಟು ಚೆನ್ನಾಗಿ ಬೇಗ ಬೇಗ ವೇಗವಾಗಿ ಎಷ್ಟು ಒಂದು ಕರೆಂಟ್ ಪಾಸ್ ಆಗುತ್ತೋ ಲೈಟ್ ಹಾಕಿದ ತಕ್ಷಣ ಆ ರೀತಿಯಲ್ಲಿ ಉತ್ತರವನ್ನ ನೀವು ಕೂಡ ಬೇಗ ಪ್ರವಾಹದ ರೀತಿಯಲ್ಲಿ ಕಳಿಸಿದ್ದೀರಾ. ಇನ್ನು ಮೂರನೇ ಪ್ರಶ್ನೆ ಆಗಿತ್ತು, ವಿದ್ಯುತ್ ಹರಿಯಲು ಬೇಕಾಗುವ ಮುಖ್ಯ ವಸ್ತು ಯಾವುದು ಅಂತ ಕೇಳಿದೆ. ಅದಕ್ಕೆ ಬೇಕಾಗಿರುವಂತಹ ಮುಖ್ಯ ವಸ್ತು ಕಂಡಕ್ಟರ್ ಅಂತ ಹೇಳ್ತೀವಿ, ವಾಹಕ, ಅದು ಮುಖ್ಯವಾಗಿ ಬೇಕಾಗಿರುತ್ತೆ. ಇನ್ನ ಬೆಂಕಿಯನ್ನ ಆರಿಸಲು ಬಳಸುವ ಅನಿಲ ಯಾವುದು ಅಂತ ಕೇಳಿದೆ. ಇದು ನಾಲ್ಕನೇ ಪ್ರಶ್ನೆ. ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಮೂಲಕ ಬೆಂಕಿಯನ್ನ ಆರಿಸಬಹುದು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಚೆನ್ನಾಗಿ ವೇಗವಾಗಿ ಉತ್ತರಗಳನ್ನ ಕೊಡುವ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಾ. ಈಗ ಮತ್ತೊಂದು ಸಂದೇಶ ಬಂದಿದೆ. ನ್ಯಾಮತಿ ತಾಲೂಕಿನ ಕುರುವಾದಿಂದ ಮಂಜುನಾಥ ಪಟೇಲ್, ನಾಗರತ್ನ ಪಟೇಲ್, ಗಗನ್ ಪಟೇಲ್, ಚೈತನ್ಯ ಪಟೇಲ್, ಪ್ರಶ್ನೆ ಏನು ಅಂತ ಗೊತ್ತಾಗ್ಲಿಲ್ಲ, ಹೇಳಕ್ಕಾಗತ್ತಾ ಅಂತ ಕೇಳ್ತಿದ್ದಾರೆ. ಇನ್ನೇನು ಕಾರ್ಯಕ್ರಮನ ಮುಗಿಸುವಂತಹ ಹೊತ್ತು ಬಂದಿದೆ. ಮತ್ತೊಮ್ಮೆ ಪ್ರಶ್ನೆ ಮತ್ತು ಉತ್ತರವನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ ಅನ್ನೋ ಭರವಸೆನ ಕೊಡ್ತಾ ಇದ್ದೀನಿ. ಇನ್ನು ಬನಶಂಕರಿ ಸೀತ ಸರ್ಕಲ್ ಬೆಂಗಳೂರಿನಿಂದ ಕೂಡ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇಂದಿನ ಪ್ರಶ್ನೆಗಳು ಜೊತೆಗೆ ಗೀತೆಗಳು ಸೊಗಸಾಗಿದ್ವು. ಸುಬ್ರಹ್ಮಣ್ಯವರು ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕೂಡ ಸಂದೇಶನ ಕಳಿಸಿದ್ದಾರೆ. ಶಾಂತಾಚಾರ ಬಿಡಿಗೇರ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಪ್ರೇಮಕ್ಕ, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಹಾಡು ಮಾತಾಡು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವು ಕೇವಲ ಮನರಂಜನೆ ಮಾತ್ರವಲ್ಲದೆ ಕೇಳುಗರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ. ನಿರೂಪಕರಾದ ಪ್ರೇಮ ಸಲೇರ ಅವರು ಹಾಡುಗಳ ಮಧುರತೆಯ ಜೊತೆಗೆ ವಿಜ್ಞಾನದಂತಹ ಗಂಭೀರ ವಿಷಯವನ್ನ ರಸಪ್ರಶ್ನೆಗಳ ಮೂಲಕ ಸರಳವಾಗಿ ಮನಮುಟ್ಟುವಂತೆ ನಡೆಸಿಕೊಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ನಮ್ಮ ತಲೆಗೆ ಜ್ಞಾನ ಮತ್ತು ಕಸರತ್ತು ತುಂಬಿದ್ದೀರಿ. ರೇಡಿಯೋ ಕೇವಲ ಧ್ವನಿಯಲ್ಲ, ಅದು ಜ್ಞಾನದ ವಿಕಾಸಕ್ಕೆ ದಾರಿದೀಪ. ಇಂತಹ ಕಾರ್ಯಕ್ರಮಗಳು ಬುದ್ಧಿಗೆ ಹರಿತವನ್ನು ನೀಡುವುದರ ಜೊತೆಗೆ ನಿರಂತರ ಕಲಿಕೆಗೆ ಪ್ರೇರಣೆಯನ್ನ ನೀಡುತ್ತವೆ. ಜ್ಞಾನದ ಹಸಿವನ್ನ ನೀಗಿಸುವ ಇಂತಹ ಕಾರ್ಯಕ್ರಮಗಳು ಸದಾ ಹಸಿರಾಗಿರುತ್ತವೆ. ನಿಮ್ಮ ನಿರೂಪಣೆ ತುಂಬಾ ಮೆಚ್ಚುಗೆ ಆಗುತ್ತದೆ. ಧನ್ಯವಾದಗಳು. ನಿಮ್ಮ ಪಯಣ ಹೀಗೆ ಸುಂದರವಾಗಿ ಸಾಗಲಿ, ಇಂದಿನ ದಿನ ನಿಮಗೆ ಶುಭದಾಯಕವಾಗಿರಲಿ. ಧನ್ಯವಾದಗಳು ಅಂತ ಒಂದು ಸಂದೇಶನ ಕಳಿಸಿದರೆ. ಧನ್ಯವಾದಗಳು ತಮಗೂ ಕೂಡ. ಇನ್ನು ನ್ಯಾಮತಿ ತಾಲೂಕಿನ ಕುರುವಾದಿಂದ ಮಂಜುನಾಥ ಪಟೇಲ್, ನಾಗರತ್ನ ಪಟೇಲ್, ಗಗನ್ ಪಟೇಲ್, ಚೈತನ್ಯ ಪಟೇಲ್ ಅವರು ಕೂಡ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ತನುಜ ಮಾಧವ ನಗರ ಭದ್ರಾವತಿಯಿಂದ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಹಲೋ ತುಂಗಾ, ಭದ್ರಾ, ಕನ್ನಡತಿ, ರೇಖಾ, ಗಣೇಶ್, ಓಟಿ ರಸ್ತೆ ಇವರು ಕೂಡ ತುಂಬಾ ಚೆನ್ನಾಗಿ ಮುಡಿ ಬಂತು, ಧನ್ಯವಾದಗಳು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ಪ್ರಶ್ನೆಗಳನ್ನ ಮತ್ತೊಮ್ಮೆ ಹೇಳಿ ಉತ್ತರವನ್ನ ಹೇಳೋದಕ್ಕೆ ಪ್ರಾರಂಭ ಮತ್ತೊಮ್ಮೆ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ ಆಗಿತ್ತು, ಜೀವಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದೆ. ಅದಕ್ಕೆ ಜೀವಶಾಸ್ತ್ರ ಉತ್ತರ ಆಗಿತ್ತು. ಜೀವಶಾಸ್ತ್ರ ಶಬ್ದವು ಯಾವ ಮಾಧ್ಯಮದಲ್ಲಿ ವೇಗವಾಗಿ ಸಂಚರಿಸುತ್ತದೆ ಅಂತ ಕೇಳಿದೆ. ಘನ ಪದಾರ್ಥಗಳಲ್ಲಿ ವೇಗವಾಗಿ ಸಂಚರಿಸುತ್ತದೆ. ಇನ್ನು ವಿದ್ಯುತ್ ಹರಿಯಲು ಬೇಕಾಗುವ ಮುಖ್ಯ ವಸ್ತು ಯಾವುದು ಅಂತ ಕೇಳಿದೆ. ಅದು ಕಂಡಕ್ಟರ್, ಅಂದರೆ ವಾಹಕ ಬೇಕಾಗಿರುವುದು ಅದಕ್ಕೆ ವಾಹಕ. ಇನ್ನು ಬೆಂಕಿಯನ್ನು ಆರಿಸಲು ಬಳಸುವಂತಹ ಅನಿಲ ಯಾವುದು ಅಂತ ಕೇಳಿದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಉತ್ತರ ಆಗಿತ್ತು. ಹಾಗಾಗಿ ಎಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಬಹಳಷ್ಟು ಚೆನ್ನಾಗಿ ಒಂದು ಭಾಗವಹಿಸುವಿಕೆಯನ್ನ ಮಾಡಿದ್ದೀರಾ. ಹಾಗಾಗಿ ಎಲ್ಲರಿಗೂ ಕೂಡ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಶುಭ ಹಾರೈಕೆಗಳನ್ನ ತಿಳಿಸ್ತಾ ಇದ್ದೇವೆ, ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ಅಭಿನಂದನೆಗಳನ್ನ ಕೂಡ ಯಾರೆಲ್ಲ ಸರಿಯಾದ ಉತ್ತರಗಳನ್ನ ನೀಡಿದಿರೋ ತಮ್ಮೆಲ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಲೇರ. ಕಾರ್ಯಕ್ರಮ ಹೇಗನ್ನಿಸ್ತು ಅಂತಂದ್ಬಿಟ್ಟು ಆಕಾಶವಾಣಿ ಭದ್ರಾವತಿ ಜಿಮೇಲ್ ಅಕೌಂಟ್ಗೂ ಕೂಡ ನೀವು ಸಂದೇಶವನ್ನ ಕಳಿಸುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಶ್ರೀನಿವಾಸ ಕಲ್ಯಾಣ ಚಿತ್ರದ ಒಂದು ಗೀತೆಯನ್ನ ಶಿಲ್ಪಾ ಮಧುಸೂದನ್ ಅವರ ಕಂಠದಲ್ಲಿ

0: ಎದ್ದು ಕುಂದ್ಕೊಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMA ಶಿವಮೊಗ್ಗ ಶಾಖೆ.

0: ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದು ನನ್ನ ಜೊತೆಯಲ್ಲಿ. ಇವತ್ತಿನ ವಿಷಯ, ಮಳೆಗಾಲದಲ್ಲಿ ಪರಿಸರಕ್ಕೆ ನನ್ನ ಕೊಡುಗೆ. ಈ ವಿಷಯವಾಗಿ ಮಾತನಾಡಬಹುದು. ನೀವು ಕರೆ ಮಾಡಲು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 08282220074. ಮತ್ತೊಮ್ಮೆ ಸಂಖ್ಯೆ 08282220074. 0828200704 ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ಕರೆಗಳು ಬರ್ತಾ ಇದೆ. ಈಗ ಅರ್ಧ ಗಂಟೆ ಮುಂಚಿತ ಇಲ್ಲದೇ ಕರೆಗಳು ಬರ್ತಾ ಇದೆ. ಈ ವಿಷಯವಾಗಿ ನಮ್ಮ ಕೇಳುಗರು ಅವರು ಏನೆಲ್ಲ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾರೆ ಅಂತ ನೋಡೋಣ. ಆರಂಭದ ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
1: ಮೇಡಮ್ ನಮಸ್ತೆ. ನಮಸ್ತೆ.
0: ಯಾರಿದು? ರಾಧಾ ಅವರು. ರಾಧಾ ಅವರು, ಚೆನ್ನಾಗಿದ್ದೀರಾ ರಾಧಾ?
1: ಮೇಡಮ್ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ?
0: ಹಾ, ಚೆನ್ನಾಗಿದ್ದೀನಿ. ವಿಷಯ ಗೊತ್ತಾಯ್ತಲ್ವಾ?
1: ಮಳೆಗಾಲಕ್ಕೆ ನಾವು ಕೊಡಬೇಕಾದಂತ ಕೊಡುಗೆಗಳು.
0: ಹಾ, ಯಾಕಂದ್ರೆ ಬೇಸಿಗೆ ಕಳೀತಾ ಬಂತು. ನಾವು ಮೇ ತಿಂಗಳ ಕೊನೆಯ ವಾರದಲ್ಲಿ ಇದೀವಿ. ಇನ್ನೇನು ಜೂನ್ ಪ್ರಾರಂಭ ಆಗ್ತಿದೆ. ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿದೆ ಈ ಕಡೆ ಮಲೆನಾಡಿನಲ್ಲಿ. ಆದ್ರೆ ಉತ್ತರ ಕರ್ನಾಟಕದಲ್ಲೆಲ್ಲ ಸ್ವಲ್ಪ ಮಳೆ ಕಡಿಮೆ ಇದೆ ಕೆಲವೊಂದು ಭಾಗಗಳಲ್ಲಿ. ನಮ್ಮಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ, ಧಾರಾಕಾರವಾಗಿ ಹರಿತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲಿ ಮಳೆ ಬರುತ್ತೋ ಅಲ್ಲಿ ನಾವು ಏನ್ ಕೊಡುಗೆಗಳನ್ನ ಈ ಮಳೆಗಾಲದಲ್ಲಿ ನೀಡಬಹುದು ಅಂತ ವಿಷಯಗಳನ್ನ ಹಂಚ್ಕೊಳ್ಳಿ.
1: ಮೇಡಮ್, ಎಲ್ಲದಕ್ಕಿಂತ ಮುಂಚೆ ಕೆರೆಗಳನ್ನ ಕ್ಲೀನ್ ಮಾಡ್ಕೋಬೇಕು ಮೇಡಮ್.
0: ಹೌದೌದು,
1: ದೊಡ್ಡ ತುಂಬಿರುತ್ತಲ್ಲ, ಅದನ್ನ ತುಂಬಿದ್ರೆ ನೀರು ಚೆನ್ನಾಗಿ ಸಾಕಾಗುತ್ತೆ ಮಳೆ ನೀರು.
0: ಅವಾಗ
1: ಆಮೇಲೆ ಮಳೆ ನೀರು ಕೊಯ್ಲು ಮಾಡೋ ಅಂತ ವ್ಯವಸ್ಥೆ ಇದ್ದವರು ಅದನ್ನ ಮಾಡ್ಕೋಬಹುದು. ರೂಪಿಂದ ಅಂದ್ರೆ ಮಳೆ ಮೇಲ್ಛಾವಣಿಯಿಂದ ಕೆಳಗ್ ಹೋಗೋ ಅಂತ ನೀರನ್ನ. ಮತ್ತೆ ತಾನನ್ನು ಮತ್ತೆ ಕೆರೆಗಳನ್ನ ಕ್ಲೀನ್ ಮಾಡ್ಕೋಬೇಕು, ಅದು ಅದು ಒಂದ್ ಪಾಯಿಂಟ್. ಮತ್ತೆ ಮರಿತಿರೋ ನೀರನ್ನ ನಿಲ್ಲಿಸ್ಬೇಕು, ನಿಲ್ಲತಿರೋ ನೀರನ್ನ ಹಿಂಗಿಸ್ಬೇಕು ಅಂತ ಹೇಳ್ತಾರೆ.
0: ಅಂದ್ರೆ
1: ಈಗ್ಲೇನೆ ಹಾಕಿದ್ರೇನೆ ಗಿಡ ಮರಗಳು ಏನಾದ್ರೆ ತಕ್ಷಣಕ್ಕೆ ಇದು ಕೆಲಸ ಆಗಲ್ಲ. ಒಟ್ಟು ಗಿಡ ಮರಗಳನ್ನ ನೆಡೋ ಅಭ್ಯಾಸ
0: ಹೌದೌದು. ಇನ್ನೇನು ಜೂನ್ ತಿಂಗಳು ಬಂತು ಅಂದ್ರೆ
1: ಗಿಡ ಮರಗಳು ಅಂದ ತಕ್ಷಣ ಸಣ್ಣ ಸಣ್ಣ ಗಿಡಗಳದನ್ನ ಏನ್ ಅಂತ ಉಪಯೋಗ ಆಗಲ್ಲ. ಆಳವಾಗಿ ಬೇರ್ ಬಿಡೋ ಅಂತ ಮರಗಳು ಅಂತಾನು ಸಸಿ ನೆಡಬೇಕು.
0: ಹೌದು, ಅವಾಗ ಅದು ಮಣ್ಣನ್ನ ಸವಕಳಿ ಆಗದನ್ನ ತಪ್ಪಿಸತ್ತೆ.
1: ಮಣ್ಣ ಸವಕಳಿನ ತಡೆಯುತ್ತೆ, ನೀರನ್ನು ಭೂಮಿಯ ಆಳಕ್ಕೆ ಇಂಗಿಸಿ ಅಂತರ್ಜಲ
0: ಹೆಚ್ಚಿಸುತ್ತೆ. ಹೌದೌದು,
1: ಸಾಕು ಮೇಡಮ್, ಉಳಿದರೆಲ್ಲ ಹೇಳಿ.
0: ಧನ್ಯವಾದಗಳು. ಧನ್ಯವಾದಗಳು
1: ಮೇಡಮ್.
0: ರಾಧಾ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ರು. ಆತ್ಮೀಯರೇ, ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಬಹುದು. ಮಳೆಗಾಲದಲ್ಲಿ ಪರಿಸರಕ್ಕೆ ನನ್ನ ಕೊಡುಗೆ. ಮಳೆಗಾಲ ಬಂತು ಅಂತಂದ್ರೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಸುಮ್ಮನೆ ಮಳೆಗಾಲದಲ್ಲಿ ಸಮಯವನ್ನ ವ್ಯರ್ಥ ಮಾಡದೆ ಆಳವಾಗಿ ಬೇರ್ ಬಿಡುವಂತಹ ಗಿಡಗಳನ್ನ ನಾವು ನೆಡುವ ಕಾರ್ಯಕ್ರಮವನ್ನ ಕೂಡ ಮಾಡ್ತಾ ನಮ್ಮ ಪರಿಸರದಲ್ಲಿ ಏನು ಹಾನಿಯಾಗಿದೆ ಅದನ್ನ ಸಮತೋಲನವನ್ನ ಮಾಡುವಂತಹ ಕೆಲಸವನ್ನ ಮಾಡೋದು ನಮ್ಮೆಲ್ಲರ ಹೊಣೆ ಜವಾಬ್ದಾರಿ ಆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
2: ನಮಸ್ತೆ ಮೇಡಮ್.
0: ನಮಸ್ತೆ. ಯಾರಿದು?
2: ಭದ್ರಾವತಿಯಿಂದ.
0: ಮತ್ತೊಮ್ಮೆ ನಿಮ್ ಹೆಸರು ಹೇಳಿ.
2: ಕೇಶವ್ ಲವಿರುತ್ತ ಭದ್ರಾವತಿ.
0: ಕೇಶವ್ ಅವರು ಹೇಳಿ ಸರ್, ನಿಮ್ಮ ಕೊಡುಗೆ ಪರಿಸರಕ್ಕೆ ಏನ್ ನೀಡ್ತೀರಾ ಮಳೆಗಾಲದಲ್ಲಿ?
2: ಪರಿಸರಕ್ಕೆ ನಮ್ ಕೊಡುಗೆ, ನಮ್ ಪಾಟಸ್ಥಲ್ಲಿ ಒಂದ್ 15 ಮರ ಹೋಗಿದ್ವು. ಅಂದ್ರೆ ತುಂಬಾ ದೊಡ್ಡವಾಗಿದ್ವು, ಹಳೆ ಮರಗಳಾಗಿದ್ವು. ಅವನ್ ತೆಗೆದು ಆಯ್ತು, ಈಗ ರೀಪ್ಲಾಂಟೇಶನ್ ಆಗಿದೆ. ಆಮೇಲೆ ಮಳೆ ನೀರ್ ಕೊಯ್ಲು ಏನ್ ಮಾಡಿದೀನಿ ಅಂದ್ರೆ ನಮ್ಮ ಮನೆ ಮುಂದೆ ತುಂಬಾ ನೀರ್ ನಿಲ್ಲುತ್ತೆ. ಅದನ್ನೇ ಟ್ರೆಂಚ್ ಹೊಡೆದ್ ಏನ್ ಮಾಡಿದ್ನ, ಒಂದ್ 4 ಅಡಿಯಷ್ಟು ಗುಂಡಿ ಮಾಡಿದ್ವಿ ಒಂದ್ ಕಡೆ. ಅದೋಗಿ ಪೂರ್ತಿ ಅಲ್ಲಿ ಶೇಖರಣೆ ಆಗಿ ಹಿಂಗುತ್ತೆ. ಆಮೇಲೆ ಸುತ್ತಮುತ್ತಲು ಎಲ್ಲೂ ನೀರ್ ನಿಲ್ಲಲ್ಲ, ಯಾಕೆಂದ್ರೆ ಡೆಂಗಿ ಜ್ವರ ಈಗ ಜಾಸ್ತಿ ಆಗುತ್ತವ. ಹಂಗಾಗಿ
0: ಈಗ ಗುಂಡಿ ಏನ ಮಾಡಿದ್ರೆ ಅದನ್ನ ಮುಚ್ಚಕ್ ವ್ಯವಸ್ಥೆ ಮಾಡಿದ್ರೆ, ಯಾಕಂದ್ರೆ ಮಕ್ಳುಗಳು ಆಟ ಆಡ್ತಾ ಇರ್ತಾರೆ.
2: ಇಲ್ಲ ಇಲ್ಲ ಇಲ್ಲ, ಮಕ್ಳು ಯಾರು ಆ ಜಾಗಕ್ಕೆ ಹೋಗಲ್ಲ.
0: ಒಂದು ಸೇಫ್ಟಿ ಸೈಡ್ ಇಂದ ಒಂದು ಅದನ್ನ ಮುಚ್ಚುವಂತಹ ಕೆಲಸ ಆದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಪ್ರಾಣಿ ಪಕ್ಷಿ ಇದು

0: ಅದಕ್ಕಿಂತ ಹಿಂಗುವ ಪದ್ಧತಿಯನ್ನ ಅಳವಡಿಸಿದ್ರೆ ಭೂಮಿ ಒಳಗಡೆ ನೀರು
1: ಕಡೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದು.
0: ಹೌದೌದು, ಎಲ್ಲರೂ ಮಾಡಿದ್ರೆ ತುಂಬಾನೇ ಒಳ್ಳೇದು. ಧನ್ಯವಾದಗಳು. ಕೇಶವ್ ಕೂಡ ಹಿಂಗು ಗುಂಡಿಗಳನ್ನ ಮಾಡುವ ಮೂಲಕ ತಮ್ಮ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಮತ್ತೆ ಮುಂದಿನ ಕೇಳುಗರು ಯಾವ ಕೊಡುಗೆ ನೀಡುತ್ತಿದ್ದಾರೆ ಅಂತ ನೋಡೋಣ, ಸ್ವೀಕರಿಸೋಣ. ಹಲೋ ಆಕಾಶವಾಣಿ ಭದ್ರಾವತಿ.
2: ಹಲೋ,
0: ನಮಸ್ತೆ, ಯಾರಿದು?
2: ನಾನು ಮಂಜುನಾಥ್ ಲಕ್ಷ್ಮಣ ಶೆಟ್ಟಿ.
0: ಮಂಜುನಾಥ್ ಅವರೇ, ಹೇಳಿ, ನಿಮ್ಮ ಕೊಡುಗೆ ಏನು?
2: ನಮ್ಮ ಕೊಡುಗೆ ಇಲ್ಲ, ನಮ್ದು ಹಾಕಕ್ಕೆ ಗಿಡಗಳು ನಡಕ್ ಜಾಗ ಇಲ್ಲ. ಆದ್ರೂ ನಾನು ಅಂಗಡಿ ಹತ್ರ ಒಂದು ಮರ ಹಾಕಿದೀನಿ, ಅದಾಗ್ಲೇ ತುಂಬಾ ನೆರಳು ಕೊಡ್ತಾ ಇದೆ ಚೆನ್ನಾಗಿ. ಮತ್ತೆ ಮನೆ ಹತ್ರ ಹಾಕಕ್ಕೆ ಜಾಗ ಇಲ್ಲ, ಅಕ್ಕಪಕ್ಕ ಮನೆಗಳು ಇದಾವೆ.
0: ಪಾಟ್ಗಳ ಮೂಲಕ ಕೆಲವೊಂದು ಗಿಡಗಳನ್ನೆಲ್ಲ ಹಾಕ್ಬಿಡುದು,
2: ಹಾಕಿದೀವಿ. ನಮ್ ಟೆರೆಸ್ ಮೇಲೆ ಇದ್ದಿದೀವಿ ಹೂವಿನ ಗಿಡಗಳು, ಇಷ್ಟು ಗಿಡಗಳು ಇಟ್ಟಿದೀವಿ.
0: ಯಾಕಂದ್ರೆ ಸ್ವಲ್ಪ ಗಾಳಿ, ಆಕ್ಸಿಜನ್, ಒಂದು ಆರೋಗ್ಯಕರವಾದ ಗಾಳಿ ಸೇವಿಸೋದಕ್ಕಾರು ಸಹಕಾರಿ ಆಗತ್ತಲ್ವಾ?
2: ಹೌದು ಹೌದು ಮೇಡಮ್, ನಾವು ಮೇಲ್ಗಡೆ ಹೋದ್ರೆ ಆದಷ್ಟು ಸ್ವಲ್ಪ ಗಾಳಿ ಬರುತ್ತೆ, ನಮ್ಮ ಮೇಲೆ ಕುತ್ಕೊಂಡು ಜಾಸ್ತಿ.
0: ಹೌದು,
2: ಗಾಳಿ ಬರುತ್ತೆ. ಆಮೇಲೆ ಈ ಟೈಮ್ ನಲ್ಲಿ ಆದಷ್ಟು ಗಿಡಗಳು ನಡೋಂತ ಅವಕಾಶ ಇರೋರು ನಡ್ಬೋದು. ಯಾಕೆಂದ್ರೆ ಮಣ್ಣು ಕ್ಲೀನ್ ಆಗಿ ಹಗುರವಾಗಿರುತ್ತೆ, ಕ್ಲೀನ್ ಆಗಿ ಗಿಡಗಳು ಬರ್ತವೆ. ಹಾಗಾಗಿ ನಡೋಂತ ಅವಕಾಶ ಜಾಗ ಇರೋರು ನಡೆಸ್ತು, ಅದಕ್ಕೊಂದು ಪಕ್ಷಿಗಳಿಗೆ ಒಂದು ದಾರಿ ಮಾಡ್ಕೊಡ್ಬೋದು ಮುಂದಕ್ಕೆ. ಆಮೇಲೆ ಆದಷ್ಟು ಈ ಸ್ಕೂಲ್ ಮಕ್ಕಳನ್ನ ಸ್ಕೂಲಿಗೆ ಕಳ್ಸ್ಬೇಕಾದ್ರೆ ಆದಷ್ಟು ಮನೆಯವರು ಜಾಗ್ರತೆ ಮಾಡಿ ಸ್ಕೂಲ್ ತನಕ ಬಿಟ್ಟು ಬಂದ್ರೆ ಒಳ್ಳೇದು. ಏನಕ್ಕೆ ಅಂದ್ರೆ ಮೇಡಮ್, ಇದು ತಂತಿಗಳು ಅದು ಈ ಮರದ ರಂಬೆಗಳು ಎಲ್ಲ ಬೀಳ್ತಾ ಇರ್ತವೆ.
0: ಹೌದು, ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ಗೊತ್ತೇ ಇರಲ್ಲ ಮಕ್ಕಳಿಗೆ. ಹಾಗಾಗಿ
2: ಮಳೆಗಾಲದಲ್ಲಿ ನಾವು ಜಾಗ್ರತೆ ಮಾಡಿ ನಮ್ಮ ಮಕ್ಕಳನ್ನ ನಾವು ಬಿಟ್ಟು ಬರ್ಬೇಕು. ಅಕಸ್ಮಾತ್ ಬೇರೆ ಮಕ್ಕಳನ್ನು ಯಾರು ಹೋಗ್ತಾ ಇದ್ರೆ ಅವ್ರಿಗೂ ಯಾರಿಲ್ಲ, ಅವ್ರನ್ನು ಜೊತೆಯಲ್ಲಿ ಕರ್ಕೊಂಡು ಬಿಟ್ಟು ಬರೋದು ಒಂದು.
0: ಸಾರ್ವಜನಿಕರು ಈ ತರದನ್ನೆಲ್ಲ ಕಂಡ ತಕ್ಷಣವೇ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದು ಅದನ್ನ ಏನು ಅವ್ಯವಸ್ಥೆ ಆಗಿರುತ್ತೆ ಅದನ್ನ ಸರಿಯಾಗಿ ಮಾಡುವ ವ್ಯವಸ್ಥೆಯನ್ನ ಮಾಡಬೇಕು. ಹೌದೌದು, ಧನ್ಯವಾದಗಳು ಮಂಜುನಾಥ್ ಅವರೇ. ನೋಡಿ, ಮಂಜುನಾಥ್ ಅವರು ಕೂಡ ಉಪಯುಕ್ತ ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ಆಕಾಶವಾಣಿ ಭದ್ರಾವತಿ.
3: ಹಲೋ ಮೇಡಮ್, ನಮಸ್ಕಾರ, ಹೇಗಿದ್ದೀರಾ?
0: ತುಂಬಾ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್. ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್.
0: ವಾಯ್ಸಲ್ಲೇ ಗೊತ್ತಾಯ್ತು. ಮತ್ತೆ ಹೇಗೆ, ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ?
3: ಚೆನ್ನಾಗಿ ನಡೀತಾ ಇದೆ ಮೇಡಮ್, ದೇವ್ರ ದಯದಿಂದ.
0: ನಿಮ್ಮ ಕೊಡುಗೆ ಪರಿಸರಕ್ಕೆ ಮಳೆಗಾಲದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ?
3: ಹೌದು ಮೇಡಮ್, ನಾವು ಮಳೆಗಾಲ ಶುರು ಆಗೋದ್ರೊಳಗೇನೆ ಮೊದಲು ಈ ಒಂದು ಕೆರೆಗಳಾಗಿರ್ಲಿ ಬಾವಿಗಳಾಗಿರ್ಲಿ ಅವನ್ನ ಹೂಳು ಎತ್ತಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಆವಾಗ ಮಳೆ ಬಂದ ನೀರನ್ನ ನಾವು ಶೇಖರಣೆ ಮಾಡಿಟ್ಕೋಬಹುದು. ಆಮೇಲೆ ನೋಡಿ, ನಾವು ಬೇಸಿಗೆ ಟೈಮ್ ನಲ್ಲಿ ಹೋಗಿ ನಮ್ಮ ವಾಹನಗಳನ್ನ ನಾವು ಮರಗಳ ಹತ್ರ ನಿಲ್ಸೋದ್ಕಿಂತ ನಾವು ಈ ಟೈಮ್ ನಲ್ಲಿ ಗಿಡಗಳನ್ನ ಬೆಳೆಸೋದು ಒಳ್ಳೇದು.
0: ಹೌದು, ಅವಾಗ
3: ನಾವು ಗಿಡಗಳು ಹಾಕಾಗಲ್ಲ, ಅವು ಬರ್ತದೂ ಇಲ್ಲ. ಅಂತದನ್ನ ಈಗ ನಾವು ಗಿಡಗಳನ್ನ ಹಾಕಿದ್ರೆ ಆ ಬೇಸಿಗೆ ಟೈಮ್ ನಲ್ಲಿ ನಮಗೂ ಕೂಡ ಅವುಗಳಿಂದ ನಮ್ಗೆ ಉಪಯೋಗ ಆಗುತ್ತೆ, ನೆರಳು ಕೊಡ್ತವೆ, ಒಳ್ಳೆ ಗಾಳಿ ಸಿಗುತ್ತೆ.
0: ಹೌದು, ನಾವು ಇವಾಗ ಅವರನ್ನ ಚೆನ್ನಾಗಿ ಸಾಕಿದ್ರೆ ಗಿಡ ಮರಗಳನ್ನ, ಅವ್ರು ಮುಂದೆ ಹಲವಾರು ದಿನಗಳು, ಸ್ವಲ್ಪ ದಿನಗಳು ನಾವು ಸಾಕಿದ್ರೆ ಬಹಳಷ್ಟು ನಿರಂತರವಾಗಿ ಅವು ನಮಗೆ ನೆರಳನ್ನ, ಹಣ್ಣುಗಳನ್ನ, ಒಳ್ಳೆ ಗಾಳಿಯನ್ನ, ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡ್ತವೆ.
3: ಹೌದು ಮೇಡಮ್, ಹಣ್ಣುಗಳಾಗಿರ್ಲಿ ಮುಖ್ಯವಾಗಿ ನಮಗೆ ಒಳ್ಳೆ ಗಾಳಿ ಸಿಗುತ್ತಲ್ಲ, ಅದು ನಮಗೆ ಬೇಕಾಗಿರೋದು ಮೇಡಮ್.
0: ಹೌದು, ಪ್ರಾಣವಾಯು.
3: ಆಮೇಲೆ ನೋಡ್ರಿ, ನಾವು ಈ ಮಳೆಗಾಲದ ಟೈಮ್ ನಲ್ಲಿ ನಾವು ವಾಹನಗಳನ್ನ ಓಡಿಸುವಾಗ ತುಂಬಾ ಜಾಗೃತರಾಗಿರ್ಬೇಕು.
0: ಹೌದು,
3: ಆಮೇಲೆ ಈಗ ಮಕ್ಕಳು ಈಗ ಸ್ಕೂಲಿಗೆ ಹೊರಡೋ ಶಾಲೆ ಶುರುವಾಗ ಟೈಮ್ ಆಗಿದೆ ಈಗ ಆಲ್ರೆಡಿ. ಹಾಗಾಗಿ ಸ್ಕೂಲ್ ಮಕ್ಕಳ ನಿಂತಾಗ ಆ ಮಕ್ಕಳ ನಿಂತ ಜಾಗದಲ್ಲಿ ಏನಾದ್ರು ಗುಂಡಿ ಇದ್ದು ನೀರ್ ನಿಂತಾದ್ರೆ ನಾವು ಆ ಜಾಗದಲ್ಲಿ ಸ್ವಲ್ಪ ಆದಷ್ಟು ನಿಧಾನವಾಗಿ ಆ ಗುಂಡಿಯನ್ನು ತಪ್ಪಿ ಅವ್ರಿಗೆ ನೀರ್ ಸಿಡ್ತಂಗ ಹೋಗದ ಒಳ್ಳೇದು ಅನ್ಸುತ್ತೆ.
0: ಹೌದು, ಮಳೆಗಾಲದಲ್ಲಿ ಇದೊಂದು ಸಮಸ್ಯೆ, ಸುಮ್ನೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಎಲ್ಲಾ ಕೇಳುಗರಲ್ಲಿ ಒಂದು ಮನವಿ, ಈ ರೀತಿಯ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು. ಯಾರಾದ್ರೂ ಮಾಡಿದ್ರೆ ಅವರಿಗೆ ತಿಳುವಳಿಕೆ ನೀಡುವಂತಹ ಕೆಲಸವನ್ನ ಪ್ರೀತಿಯಿಂದಲೇ, ಒಂದು ಬೇರೆ ರೀತಿಯಲ್ಲಿ ಬೇಡ, ಪ್ರೀತಿಯಿಂದಲೇ ಇದು ಮಾಡಿದ್ರೆ ತಪ್ಪಾಗತ್ತೆ, ಬೇರೆಯವ್ರಿಗೆ ಬಹಳಷ್ಟು ಸಂಕಟ ಆಗತ್ತೆ, ನೋವಾಗತ್ತೆ. ಕೊಚ್ಚೆನ ಸಿಡಿಸೋದಾಗ ಅವರು ಎಲ್ಲಿಗೂ ಹೋಗ್ಬೇಕಾಗಿರತ್ತೆ, ತುರ್ತು ಪರಿಸ್ಥಿತಿ ಇರುತ್ತೆ, ಅವಾಗ ಬಟ್ಟೆಗಳನ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಸಮಯ, ಎಂತ ಎಂತ ಸಂದರ್ಭಗಳನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಯಾರು ಕೂಡ ಇಂತಹ ಕೆಲಸವನ್ನ ಮಾಡೋದು ಬೇಡ ಅಂತ ಒಂದು.
3: ಹೌದು ಮೇಡಮ್, ಬೆಳಗಿನ ಟೈಮ್ ನಲ್ಲಿ ಸಮಯ ಬಹಳ ಕಡಿಮೆ ಇರುತ್ತೆ, ಅದರಲ್ಲೂ ಕೂಡ ಅವ್ರ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ರೆಡಿ ಮಾಡಿ ಅವ್ರವ್ರ ಕಳಿಸಿ ಮತ್ತೆ ಅವ್ರವ್ರ ಕೆಲ್ಸಕ್ಕೆ ಹೋಗುವಂತ ಸಮಯ ಆಗಿರುತ್ತೆ.

0: ಮತ್ತೆ ಮಕ್ಕಳಿಗೆ ಏನಾದ್ರೂ ಕೆಸರು ಸೇರಿಸಿ ಮನೆಗೆ ಬಂದಾಗ ಎಷ್ಟು ತೊಂದರೆ ಆಗುತ್ತೆ, ಶಾಲೆಗೆ ಕಳಿಸಿದಾಗ ಅಲ್ಲಿ ಶಿಕ್ಷಕರು ಕೂಡ ಅವರಿಗೆ ಒಂದು ಬೇಜಾರ ಮಾಡೋ ಒಂದು ಪರಿಸ್ಥಿತಿ ಇರುತ್ತೆ, ಅದ ಆಗಬಾರ್ದು ಅಂತ ನಾನು ಏನಂತ ಕೇಳ್ತೇನೆ.
1: ತುಂಬಾ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಾ ಚಿಕ್ಕಪ್ಪ ಅವರೇ, ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು, ಧನ್ಯವಾದಗಳು ಮೇಡಮ್ ಅವರೇ, ಮುಂದಿನ ತಾರೀಖು ಅವಕಾಶ ಮಾಡ್ಕೊಡೋಣ.
1: ಧನ್ಯವಾದ. ನೋಡಿ ಎಷ್ಟೊಂದು ಸೂಕ್ಷ್ಮ ವಿಚಾರಗಳು ಇದೆಲ್ಲ. ಕೊಚ್ಚಲ್ಲಿ ಸಿಡ್ಸ್ಕೊಂಡು ಹೋಗೋದು ಬಹಳಷ್ಟು ಈಸಿ ಅವರಿಗೆ, ಆದ್ರೆ ಅದರಿಂದ ನೋವು ಅನುಭವಿಸ್ತಾರಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಯಾರು ಕೂಡ ವಾಹನ ಚಲಾಯಿಸುವಾಗ ಕೊಚ್ಚೆ ಇದ್ದ ಪ್ರದೇಶದಲ್ಲಿ, ಗುಂಡಿ ಇದ್ದ ಪ್ರದೇಶದಲ್ಲಿ ಸಿಡ್ಸುವಂತ ಕೆಲಸ ಮಾಡೋದು ಬಿಡ. ನೀವು ಕೂಡ ಹುಷಾರಾಗಿರಿ, ಬೇರೆಯವ್ರಿಗೂ ಕೂಡ ಚೆನ್ನಾಗಿರೋದಕ್ಕೆ ಬಿಡಿ ಅಂತ ಹೇಳ್ತಾ. ಹಲೋ ಆಕಾಶವಾಣಿ ಭದ್ರಾವತಿ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ಚಂದ್ರಶೇಖರ್ ಚಿಂಚನಹಳ್ಳಿಯಿಂದ.
1: ಸರ್ ಚೆನ್ನಾಗಿದ್ದೀರಾ? ಕಾರ್ಯಕ್ರಮಗಳನ್ನ ಕೇಳ್ತಾ
2: ಇರ್ತೀರಾ
1: ಹೇಳಿ. ಮಳೆಗಾಲದಲ್ಲಿ ಪರಿಸರಕ್ಕೆ ನೀವೇನ್ ಕೊಡುಗೆ ಕೊಡ್ಬೇಕಂತಿದ್ದೀರಾ?
2: ಏನಿಲ್ಲ, ಈ ವರ್ಷ ಸ್ವಲ್ಪ ಒಂದ್ 10% ಮಳೆ ಕಮ್ಮಿ ಇದೆ. ಹಾಗಾಗಿ ನಾನು ರೈತರಲ್ಲಿ ಎಲ್ಲರಲ್ಲೂ ನಾನು ಈ ಭೂಮಿ ಮೇಲೆ ಇರ್ತಕ್ಕಂತ ಮಾನವರಲ್ಲಿ ನಾನು ಕೇಳ್ತೀನಿ, ಹಿತವಾಗಿ ಬರ್ತಕ್ಕಂತ ಮಳೆನ ಮಿತವಾಗಿ ಬಳಸೋಕೆ ಒಂದ್ ದಾರಿ ಮಾಡ್ಕೋದ್ರಿಂದ ನಾನು ಎಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಂತೀನಿ.
1: ಯಾವ ತರದ ದಾರಿ ಮಾಡ್ಕೋಬೇಕು?
2: ಮಾಡ್ಕೋಬಹುದು ಮೇಡಮ್, ಬೇಕಾದಷ್ಟು ಇದೆ. ಇದು ನೀರು ಸಂಗ್ರಹಣೆ ಮಾಡ್ಕೋಬಹುದು,
1: ಇಂಗು ಗುಂಡಿಗಳನ್ನ ಮಾಡ್ಕೋಬಹುದು, ಸಂಗ್ರಹಣೆ
2: ಮಾಡ್ಕೋಬಹುದು, ಬೇಕಾದಷ್ಟು ದಾರಿ ಇದೆ.
1: ಹೌದೌದು.
2: ಈಗ ಹಾಲು ಕರಿತೀವಿ, ಹಾಲ್ನಲ್ಲಿ ಒಂದೇ ಉತ್ಪಾದನೆ ಬರಲ್ಲ.
1: ಹೌದು, ಹಾಲು
2: ಹಾಲಲ್ಲಿ ಕಾಫಿ ಕುಡಿಬಹುದು.
1: ಹೌದು,
2: ಮೊಸರು ಮಾಡ್ಕೋಬಹುದು, ಮಜ್ಜಿಗೆ ಮಾಡ್ಕೋಬಹುದು, ಬೆಣ್ಣೆ ಮಾಡ್ಕೋಬಹುದು, ತುಪ್ಪ ಮಾಡ್ಕೋಬಹುದು. ಮಾಡ್ಬೇಕು ಅಂತ ಮನ್ಸಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು.
1: ಹೌದೌದು,
2: ಮನ್ಸಿಲ್ಲ ಅಂದ್ರೆ ಇರೋದ್ನೆಲ್ಲ ಹಾಳು ಮಾಡ್ಬೋದು.
1: ಹೌದೌದು, ಖಂಡಿತವಾಗ್ಲಿ.
2: ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಮಿತವಾಗಿ ಬರ್ತಕ್ಕಂತ ನೀರನ್ನು ಮಿತವಾಗಿ ನಾವು.
1: ತುಂಬಾ ಧನ್ಯವಾದಗಳು ಚಂದ್ರಶೇಖರ್ ಅವರೇ, ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನ, ಬಹಳ ಒಂದು ಚಿಕ್ಕದಾದ ಮಾಹಿತಿಯಲ್ಲಿ ಅದ್ರ ಎಲ್ಲಾ ಸಾರಾಂಶ ತುಂಬಿರುವಂತಹ ಮಾಹಿತಿಯನ್ನ ನೀಡಿದ್ದೀರಾ, ಧನ್ಯವಾದಗಳು.
2: ಥ್ಯಾಂಕ್ ಯು ಮೇಡಮ್.
1: ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ಮಳೆಗಾಲದಲ್ಲಿ ಪರಿಸರಕ್ಕೆ ನನ್ನ ಕೊಡುಗೆ, ಈ ವಿಷಯವಾಗಿ ನೀವು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ಕೂಡ ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. 0828220074 ಮತ್ತೊಮ್ಮೆ 0828200704 ಈ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ನಮ್ಮೊಂದಿಗೆ ಮಾತನಾಡಿ ಅಂತ ಹೇಳ್ತಾ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ಆಕಾಶವಾಣಿ ಭದ್ರಾವತಿ.
3: ಹಲೋ.
1: ಹಲೋ,
3: ಭದ್ರಾವತಿಯಿಂದ ನರೇಂದ್ರ ಭೋರ್ಪಡೆ.
1: ನಮಸ್ತೆ ಸರ್.
3: ನಮಸ್ತೆ.
1: ನಿಮ್ಮ ಕೊಡುಗೆ ಪರಿಸರಕ್ಕೆ ಮಳೆಗಾಲದಲ್ಲಿ?
3: ನಂದು ಒಂದು ಕವನದ ಮೂಲಕ ತಿಳಿಸ್ಬಿಡ್ತೇನೆ.
1: ಆಯ್ತು.
3: ಏನು ನೀಡಲಿ ನಾನು ಶ್ರೋತೃಗಳಿಗೆ ಈ ಮಳೆಗಾಲದ ಕೊಡುಗೆ, ಉಣಬಡಿಸಬಹುದಲ್ಲವೇ ಅವರಿಗೆ ಪ್ರೇಮ ಸಾಲೇರ ಅವರ ಮಳೆಗಾಲದ ಅಡುಗೆ. ಬರಲಾರದು ಶ್ರೋತೃಗಳಿಗೆ ಮಾನ್ಸೂನಿನ ಶೀತ ಕೆಮ್ಮು ನೆಗಡಿಯ ಅಪಾಯ, ಕುಡಿದರೆ ಸಾಕು ಸಾಲೇರ ಅವರ ಪ್ರೇಮದ ಹರ್ಬಲ್ ಕಷಾಯ. ಇಡಬೇಡಿ ಇದ ಕೇಳಿ ಕಷಾಯಕ್ಕಾಗಿ ಪ್ರೇಮ ಅವರ ಮನೆಗೆ ಲಗ್ಗೆ, ಕೇಳಿಸಿಕೊಂಡರೆ ಸಾಕು ಅವರ ಆರೋಗ್ಯದ ಟಿಪ್ಸ್ ಗಳನ್ನು ಆಗಾಗ್ಗೆ. ಧನ್ಯವಾದಗಳು.
1: ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಆದ್ರೆ ಇದ್ರ ಜೊತೆನಲ್ಲಿ ನೀವು ಒಂದು ಪರಿಸರಕ್ಕೆ ಯಾವ್ದಾದ್ರು ಕೊಡುಗೆನ ಕೊಡ್ತೀರೇನೋ ಅಂತ ನಾವು ಕಾಯ್ತಾ ಇದೀವಿ, ನೀವ್ ಹೇಳ್ತೀರೇನೋ.
3: ಇಲ್ಲಿ ಇಲ್ಲಿ ಅಂತ ನಾವು ಮನೇಲಿ ಕುತ್ಕೊಂಡು ಶ್ರೋತೃಗಳು ಕೊಡುಗೆ ಬಗ್ಗೆ ಸುಮ್ಮನೆ ಕತೆ ಹೊಡಿತೀವಿ. ಇದರಲ್ಲಿ ನದಿಗಳಲ್ಲಿರೋ ಹೂಳನ್ನ ನಾವು ಬೇಸಿಗೆನಲ್ಲಿ ತೆಗೆದ್ಬಿಡ್ಬೇಕು. ತೆಗೆದ್ರೆ ಅಲ್ಲಿ ನೀರು ಅಂದ್ರೆ ನೀರು ತುಂಬಾ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಮನೇಲಿ ಕುತ್ಕೊಂಡು ಸಲಹೆ ಕೊಡ್ಬೋದು. ನಾವು ನಾಲ್ಕು ಗೋಡೆ ಮಧ್ಯೆ ಇದ್ಕೊಂಡು ಏನ್ ಕೊಡುಗೆ ಕೊಡುಗೆ ಕೊಡೋದು ಅಂತಂದ್ರೆ ಕಡಿಮೆನೆ. ಏನಪ್ಪಾ ಅಂತಂದ್ರೆ ಇದು ರೈತರಿಗೆ ಸಂಬಂಧಪಟ್ಟ ವಿಷಯ ಇದು. ನಾವು ಬರೀ ಸಜೆಷನ್ ಕೊಡ್ತೀವಿ, ಕೈ ತೊಳ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾನು ಈ ಬರೀ ಕವನ ಯಾಕಂತಂದ್ರೆ ಮತ್ತೆ ರಿಪಿಟೇಷನ್ ಆಗುತ್ತೆ ಹೇಳಿದ್ದೆ ಹೇಳ್ತಾ ಇರ್ತೀವಿ. ಇಂಗು ಗುಂಡಿ ಮಳೆ ಕೊಯ್ಲು ಅದು ಇದು ಎಲ್ಲ ಹೇಳುವಂತ ವಿಷಯನೇ ಅದು.
1: ಅಲ್ಲ, ನೀವು ವಿಶೇಷವಾಗಿ ಏನಾದ್ರೂ ಯೋಚನೆ ಮಾಡಿರ್ತೀರಾ ಅನ್ನೋದು ನಮ್ಮ ಒಂದು ಅಭಿಪ್ರಾಯ.
3: ವಿಶೇಷ ಅಂತಂದ್ರೆ ಈಗ ನಾವು ನಗರ ಪ್ರದೇಶದಲ್ಲಿ ಕೂತ್ಕೊಂಡು ಏನಪ್ಪಾ ಅಂತಂದ್ರೆ ಮಳೆಗಾಲದಲ್ಲಿ ಏನು ಅಂತಂದ್ರೆ ಸುತ್ತಮುತ್ತ ಏನಿದೆ ಆ ಒಂದು

0: ಕಸಕಡ್ಡಿಗಳಂತ ಈ ಡೆಂಗ್ಯೂ ಜ್ವರದ ಬಗ್ಗೆ, ನೀರು ಕ್ಲೀನ್ ಆಗಿ ನಿಂತಾಗ್ಲೇನೆ ಡೆಂಗ್ಯೂ ಸೊಳ್ಳೆಗಳು ಮೊಟ್ಟೆ ಇಡೋದು. ಅದಕ್ಕೋಸ್ಕರ ಅಕ್ಕಪಕ್ಕ ಏನು ಗುಂಡಿಗಳಿದ್ರೆ ಅದನ್ನ ಮುಚ್ಚಿಬಿಡಿ. ಅಷ್ಟು ಮಾಡಬಹುದು ಹೊತ್ತು ನಾವು ನಾಗರಿಕರು ಮಳೆಗಾಲದಲ್ಲಿ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ?
1: ಹಾಗೆ ಅಧಿಕಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳು
0: ಇನ್ನೊಂದು ಅಂತಂದ್ರೆ ನಾವು ವನಮಹೋತ್ಸವ ರೀತಿ ಹೊಸ ಹೊಸ ಸಸಿಗಳನ್ನ ನೆಡುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೋಬಹುದು.
1: ಹೌದೌದು, ಖಂಡಿತ.
0: ಈಗೇನಪ್ಪ ನೀರ್ ಹಾಕೋ ಅಗತ್ಯ ಇಲ್ಲ, ಅದು ತನ್ನಷ್ಟು ತಾನೇ ಬೆಳೆಯುತ್ತೆ. ಈ ರೀತಿ ಅರಣ್ಯೀಕರಣಕ್ಕೆ ಅದರ ಕಾಡುಗಳ ಬೆಳವಣಿಗೆಗೆ ನಮ್ಮ ಒಂದು ಕಾಣಿಕೆಯನ್ನ ಸಲ್ಲಿಸಬಹುದು.
1: ಹೌದು, ನೀವು ವಿದ್ಯಾರ್ಥಿಗಳಿಗೆ ಒಬ್ರು ಮಾರ್ಗದರ್ಶಕರಾಗಿರೋದ್ರಿಂದ ಅವರಲ್ಲೂ ಕೂಡ ಇಂತಹ ಮನೋಭಾವನೆಗಳನ್ನೆಲ್ಲ ಬೆಳೆಸೋದಕ್ಕೆ ನೀವು ಕೂಡ
0: ಅವರಿಗೆ ಭೂಗೋಳ ಶಾಸ್ತ್ರದಲ್ಲಿ ಇದೊಂದು ಟಾಪಿಕ್ ಅಧ್ಯಯನ ಇದೆ. ಮಣ್ಣಿನ ಸವಕಳಿ ಎಂದ್ರೇನು, ಮಣ್ಣಿನ ಸಂರಕ್ಷಣೆ ಎಂದರೇನು, ಮಣ್ಣಿನ ಸವಕಳಿನ ಹೇಗೆ ತಡಿಬಹುದು, ಅದು ಚಾಪ್ಟರ್ ಇದೆ. ಅದು ಕೇಳಿ ಕೇಳಿ ನಾವು ಎಕ್ಸ್ಟ್ರಾ ಅವ್ರಿಗೆ ಏನು ಕೋಚಿಂಗ್ ಕೊಡೋದು ಬೇಡ. ಎಕ್ಸಾಮ್ಗೋಸ್ಕರ ಅವ್ರು ಅದನ್ನ ಓದ್ಲೇಬೇಕು, ಬರೀಲೇಬೇಕಲ್ಲ ಎಕ್ಸಾಮ್ ನಲ್ಲಿ ಅವರು ಆಟೋಮೆಟಿಕಲಿ ಅವರಿಗೆ ಬಂದೇ ಬರುತ್ತೆ. ಅದನ್ನ ನಾವು ವಿಶೇಷವಾಗಿ ಹೇಳೋದು ಅಗತ್ಯ ಇಲ್ಲ.
1: ಧನ್ಯವಾದಗಳು. ಧನ್ಯವಾದಗಳು. ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಪರಿಸರಕ್ಕೆ ನನ್ನ ಕೊಡುಗೆ ಈ ವಿಷಯವಾಗಿ ನಮ್ಮ ಕೇಳುಗರು ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ಆಕಾಶವಾಣಿ ಭದ್ರಾವತಿ ಹೇಳಿ. ಚಿತ್ರ ಅವರು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಹೇಳಿ, ನೀವು ಮಳೆಗಾಲಕ್ಕೆ ಯಾವ ರೀತಿಯ ಕೊಡುಗೆಯನ್ನ, ವಿಶೇಷವಾದ ಕೊಡುಗೆಯನ್ನ ಕೊಡ್ತಾ ಇದ್ದೀರಾ ಅಂತ?
2: ಮ್ಯಾಮ್, ಈಗ ನಾವು ವಿಶೇಷವಾಗಿ ಅಂತ ಏನಿಲ್ಲ ಮ್ಯಾಮ್, ಯಾಕಂದ್ರೆ ನಾವು ರೈತರಲ್ಲ. ನಾವು ಮನೇಲೆ ಇಟ್ಕೊಂಡು ಏನ್ ಮಾಡ್ಬೋದಂದ್ರೆ, ಈಗ ಲಾಸ್ಟ್ ಕಾಲರ್ ಹೇಳ್ದಂಗೆ ನಾವು ಸುತ್ತಮುತ್ತ ಏನಿದೆ ಮ್ಯಾಮ್ ನಮ್ಮ ಮನೆ ಮುಂದೆ ಇರೋ ಚರಂಡಿಗಳನ್ನ ನೀರ್ ನಿಲ್ದೇ ಇರೋ ಹಾಗೆ, ಕಸ ಕಡ್ಡಿ ಇಲ್ದೇ ಇರೋ ಹಾಗೆ, ಯಾಕಂದ್ರೆ ಈಗ ಕಾಯಿಲೆ ಜಾಸ್ತಿ ಆಗುತ್ತೆ ಮ್ಯಾಮ್, ಮಲೇರಿಯಾ ಆಗಿರ್ಬೋದು, ಕೆಮ್ಮ ಆಗಿರ್ಬೋದು. ಮಕ್ಕಳನ್ನ ನಾವ್ ಯಾವ ರೀತಿ ಫಸ್ಟ್ ಸೇವ್ ಮಾಡ್ಕೊಬೇಕಂತ ನಮ್ ಸುತ್ತಮುತ್ತ ಇರೋ ಪರಿಸರನ ನಾವ್ ಮಾಡ್ಕೋಬಹುದು.
1: ಹೌದು,
2: ಅಂದ್ರೆ ಈಗ ಮಾಡಿ ಮೇಲೆ ಎಲ್ಲ ಪಾಚಿ ಕಟ್ಕೊಂಡಿರುತ್ತೆ ಮ್ಯಾಮ್, ನಾವ್ ಹಂಗಂಗೆ ಬಿಟ್ಬಿಟ್ರೆ, ಮಳೆ ಬರ್ತಾ ಇರುತ್ತೆ ಅಂತ ಹೇಳಿ ಹಾಗಾಗಿ ಬಿಟ್ಬಿಟ್ರೆ, ಅದ್ರಿಂದ ಎಷ್ಟೋ ಕ್ರಿಮಿ ಕೀಟಗಳು ಜಾಸ್ತಿ ಆಗಿ ಮಕ್ಳಿಗೆ ಅದ್ರಿಂದನೇ ಕಾಯಿಲೆ ಬರುತ್ತೆ. ಮತ್ತೆ ವಯಸ್ಸಾಗಿರೋರು ಇರ್ತಾರೆ. ನಾವ್ ಆ ರೀತಿ ನಮ್ಮ ಸುತ್ತಮುತ್ತ ಪರಿಸರನ ನಾವ್ ಸ್ವಚ್ಛ ಮಾಡ್ಕೋಬೇಕು ನಾವ್ ಫಸ್ಟ್. ಮತ್ತೆ ನಮ್ಮಿಂದ ಏನಾಗುತ್ತೆ ಅಂದ್ರೆ ನಾವ್ ಏನ್ ತಿಳಿಸ್ಬೋದು ಸಮಾಜಕ್ಕೆ, ಆ ರೀತಿ ಕೆಲವೊಂದನ್ನ ಹೋಗಿ ಧೈರ್ಯವಾಗಿ ಹೇಳ್ಬೋದು, ಈ ರೀತಿ ಮತ್ತೆ ಮತ್ತೆ ಕಸ ಹಾಕ್ಬೇಡಿ. ಯಾಕಂದ್ರೆ ಕಸ ಒಂದ್ ಕಡೆ ತುಂಬಾ ಎಷ್ಟು ನೊಣ ಜಾಸ್ತಿ ಆಗುತ್ತೆ ಅಂದ್ರೆ ಸೊಳ್ಳೆ ಅಂತೂ, ಈ ಮಳೆಗಾಲ ಜಾಸ್ತಿ ಆದ್ರೆ ಸೊಳ್ಳೆ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವ್ ಏನ್ ಅದಕ್ಕೆ ಮಾಡ್ಬೋದು ಮ್ಯಾಮ್, ಈಗ ಮೇಲಧಿಕಾರಿಗಳಿಗೆ ನಾವ್ ಒಂದು ಮನವಿ, ನಾವೇ ಖುದ್ದಾಗಿ ಹೋಗಿ ಮನವಿ ಸಲ್ಲಿಸ್ಬೋದು. ಇಲ್ಲ ಅಕ್ಕಪಕ್ಕ ಎಲ್ಲ ನಾವು ಕಂಪ್ಲೇಂಟ್ ಬರ್ಕೊಂಡು ಒಂದ್ ಸೈನ್, ಎಲ್ಲರಿಗೂ ಸೈನ್ ಮಾಡಿಸ್ಕೊಂಡು ಹೋಗಿ ಒಂದು ಮನವಿ ಕೊಟ್ಟು ಬರ್ಬೋದು. ಫಸ್ಟ್ ನಾವು ನಮ್ಮನೆ ಸುತ್ತ ಇರೋ ಕಸಗಳನ್ನ ಕ್ಲೀನ್ ಮಾಡ್ಕೋಬೇಕು ಮ್ಯಾಮ್.
1: ಒಬ್ಬರೇ ಹೋಗಿ ಈ ತರ ಮಾಡೋದಕ್ಕಿಂತ ಗುಂಪಾಗಿ ಹೋದಾಗ ಕೆಲಸಗಳು ಬೇಗ ಆಗತ್ತೆ.
2: ಹೌದು, ಸಾರ್ವಜನಿಕರನ್ನ ನಾವು ಸೇರಿಸ್ಕೊಂಡು ಹೋದಾಗ ಅವರು ಬೇಗ ಒಂದು ಆಕ್ಷನ್ ತಗೊಂತಾರೆ.
1: ಹೌದು, ಹಾಗೆ
2: ಇಲ್ಲ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ.
1: ಹೌದೌದು, ಖಂಡಿತ. ತೆಂಗಿನ ಚಿಪ್ಪುಗಳಲ್ಲಿ ಕೂಡ ನೀರ್ ತುಂಬಿಕೊಂಡಿರುತ್ತೆ, ಟೈರ್ಗಳಲ್ಲೂ ಕೂಡ.
2: ಅದೆಲ್ಲ ನಮ್ಮ ಸುತ್ತಮುತ್ತ ಸಣ್ಣ ಪುಟ್ಟ ಚರಂಡಿ ಇರುತ್ತಲ್ಲ ಮ್ಯಾಮ್, ಅದ್ರಲ್ಲಿ ಏನ್ ತಪ್ಪಿಲ್ಲ, ಯಾಕಂದ್ರೆ ನಮ್ ಸುತ್ತಮುತ್ತ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಅದ್ರಲ್ಲಿ ಅವಮಾನ ಏನಿಲ್ಲ ಮ್ಯಾಮ್. ನಾವೇ ಒಂದ್ ನಾಲ್ಕು ಜನ ನಿಂತು ಮಾಡ್ಕೊಂಡಾಗ ನಮ್ಮ ಪರಿಸರ ನಾವ್ ನಾವೇ ಕ್ಲೀನ್ ಮಾಡ್ಕೊಂಡಂಗಾಗತ್ತೆ. ಮತ್ತೆ ಮಾಡ್ಬೋದು, ತೊಂದ್ರೆ ಇಲ್ಲ ಮ್ಯಾಮ್. ಯಾಕಂದ್ರೆ ನಮ್ಮನೆ ಮುಂದೆ ಎಲ್ಲ ಗುಂಡು ನೀರ್ ನಿಂತಾಗ ನಮ್ಮ ಅಕ್ಕಪಕ್ಕ ಎಲ್ಲ ಸೇರ್ಕೊಂಡು ನಾವು ಮಾಡ್ಕೊಂತೀವಿ ಮ್ಯಾಮ್. ತುಮಾತ್ರಿ ಮಾಡ್ಕೊಂತೀವಿ ನಾವ್ ಆ ರೀತಿ.
1: ಒಳ್ಳೆ ಕೆಲಸ.
2: ಹಾ ಮ್ಯಾಮ್, ಯಾಕಂದ್ರೆ ಅವಾಗ ನಾವು ಕಾಯಿಲೆನ ತಡೆಗಟ್ಟಬಹುದು. ಮಕ್ಳು ಕೂಡ ಈಗ ಶಾಲೆಗೆ ಹೋಗೋ ಮಕ್ಳಿಗೆ ಮ್ಯಾಮ್ ಈ ಕಾಯಿಲೆ ಬಂದ್ರೆ ಶಾಲೆಗೆ ಹೋಗಕ್ಕೆ ಆಗಲ್ಲ, ಅದು ಒಬ್ರಿಂದ ಒಬ್ರಿಗೆ ಹರಡ ಕಾಯಿಲೆಗಳು ಬೇರೆ. ತಗೊಂಡ್ರೆ ಎಲ್ಲಾ
1: ತರದ್ದು ತಡೆಗಟ್ಟಬಹುದು. ನಾವು ಸಾಮಾನ್ಯವಾಗಿ ಜ್ವರ, ಮಾಮೂಲಿ ಶೀತ, ಕೆಮ್ಮು ಅಂತ ಹೇಳ್ತೀವಿ, ಡೆಂಗ್ಯೂ ಏನಾಗೋದಿಲ್ಲ ಅಂತ ಹೇಳ್ತೀವಿ. ಕೆಲವೊಮ್ಮೆ ಅದು ಎಷ್ಟು ವಿಪರೀತಕ್ಕೆ ಹೋಗುತ್ತೆ ಅಂತಂದ್ರೆ ಜೀವ ಹಾನಿಯಾಗಕ್ಕೆ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಬಹಳಷ್ಟು ಎಚ್ಚರಿಕೆನ ಮಳೆಗಾಲ ಬರುವ ಮುಂಚಿತವಾಗ್ಲೇ ನಾವು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ಬೇಕು. ಅದರಂತೆ ನಾವು
2: ಅದೇ ರೀತಿ ಮ್ಯಾಮ್ ಆಹಾರ ಪದ್ಧತಿಯಲ್ಲೂ ನಾವು ಈಗ ಬೇಸಿಗೆ ಬಿಟ್ಟು ನಾವು ಮಳೆಗಾಲಕ್ಕೆ ಬಂದ ತಕ್ಷಣ ಆಹಾರ ಪದ್ಧತಿಯಲ್ಲೂ ಪೂರ್ಣ ಬದಲಾವಣೆ ಮಾಡ್ಕೊಂಡ್ರೆ
1: ಹೌದು
2: ಎಲ್ಲಾ ರೀತಿನೂ ತಡೆಗಟ್ಟಬಹುದು.
1: ಧನ್ಯವಾದಗಳು ಚಿತ್ರ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಚಿತ್ರ ಅವರು ಕೂಡ ಉಪಯುಕ್ತವಾದ ಮಾಹಿತಿಗಳನ್ನ ಹಂಚಿಕೊಂಡ್ರು. ನಮ್ಮ ಕೇಳುಗರೆಲ್ಲರೂ ಕೂಡ ಬಹಳಷ್ಟು ವಿಶೇಷವಾಗಿ ಆಲೋಚನೆಗಳನ್ನ ಮಾಡಿ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಎಫ್ಎಂ

0: 103.5 ಹಾಗೂ 101.4 ಮೆಗಾ ಹರ್ಟ್ಸ್ ಗಳಲ್ಲಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಸಮಯ ಆಗಿದೆ ಸರಿಯಾಗಿ 11:24:20. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 08282200704. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಮಳೆಗಾಲದಲ್ಲಿ ಪರಿಸರಕ್ಕೆ ನನ್ನ ಕೊಡುಗೆ ಈ ವಿಚಾರವಾಗಿ ನಮ್ಮೊಂದಿಗೆ ನೀವು ಮಾಹಿತಿಗಳನ್ನ ಹಂಚಿಕೊಳ್ಳಬಹುದು ಅಂತ ಹೇಳ್ತಾ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಆಕಾಶವಾಣಿ ಭದ್ರಾವತಿ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರಿದು?
1: ಹಂಪಣ್ಣ.
0: ಹಂಪಣ್ಣ ಅವರು, ನಿಮ್ಮ ಕೊಡುಗೆ ನಿಮ್ಮ ಕೊಡುಗೆಗಳು?
1: ಅದೇ ಕಳೆದ ವರ್ಷ ಒಂದು ಬೋರ್ ತೆಗೆಸಿದ್ದೆ ಮೇಡಮ್, ಅದು ನೀರ್ ಬಿದ್ದಿದ್ದಿಲ್ಲ, ಪೈಪ್ ಹಂಗೆ ಬಿಡಿಸಿದ್ದೇನೆ, ಅದ ಅದಕ್ಕೆ ಹಿಂಗ್ ಉಂಡಿ ಮಾಡೋಕ್ ಅಂತ ಇದ್ದೇನೆ. ರೀಚಾರ್ಜ್ ಮಾಡಿ ಸ್ವಲ್ಪ ನೀರ್ ಬರ್ಬೋದು ಅದರಲ್ಲೇ ಅಂತ. ಆಮೇಲೆ ಸರ್ಕಾರದ ಸಬ್ಸಿಡಿ ಸಿಕ್ಕಿರಲ್ಲ, ಕೃಷಿ ಹೊಂಡ ಮಾಡಕ್ಕಂತಿದ್ದೀನಿ. ಈಗ ಕೊಟ್ಟದ, ಈಗ 2 ವರ್ಷನ ಕೊಟ್ಟನೆ, ಅವ್ರು ಕೊಟ್ಟಿಲ್ಲ ಏನೇನು, ಅದನ್ನ ಕೊಟ್ಟರೆ ಕೃಷಿ ಹೊಂಡ ಮಾಡಬೇಕಂತ.
0: ಹೌದು, ನಿಮ್ಮ ಹೊಲ ಗದ್ದೆಗಳಲ್ಲಿ ಸರ್ಕಾರದ ಅನುದಾನ ಸಿಗುತ್ತೆ, ಅದನ್ನ ಉಪಯೋಗಿಸಿಕೊಂಡು ಕೃಷಿ ಹೊಂಡಗಳನ್ನ ಮಾಡ್ತಕ್ಕ ನಿಮ್ಮ ಬೋರ್
1: ಸಿಗಲ್ಲ ನಿಮ್ಗೆ? ನಮ್ದು ಪಟ್ಟಣ ಪಂಚಾಯತ್ ಆಗೈತಲ್ಲ, ಬೋರಿಗೆ ಬರಲ್ಲ ಸಬ್ಸಿಡಿ. ಅದೇ ಕೃಷಿ ಹೊಂಡಕ್ಕೆ ಸಿಗುತ್ತೆ, ತೋಟಗಾರಿಕೆ ಇಲಾಖೆ ಅಂತ ಕೊಡ್ತಾರೆ. ಆದ್ರೆ ಅದೇ ಅವ್ರು ಈ 2 ವರ್ಷ ಅಜ್ಜಿ ಕೊಟ್ರು, ಅವ್ರೇನು ಮಾಡಿಲ್ಲ. ಈ ವರ್ಷ ಮತ್ತೆ ಮಾಡ್ಬೇಕು.
0: ಮಾಡಿ ಮಾಡಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಈ ಕೆಲಸ ನಿಮ್ದು ಈ ಸಲ ಕೊಡುಗೆ ಅಂದ್ರೆ?
1: ಕೊಡುಗೆ ಮನೆ ಗಿಡ ಮರ ನೆಡದಿದ್ದೆ ಅಂತ ವರ್ಷ ವರ್ಷ.
0: ನೀವು ಕೂಡ ಶಾಲೆ ಮಕ್ಕಳಿಗೆಲ್ಲ ಆದ್ರೂ ಕೂಡ ಫುಲ್ ಜಾಗೃತಿಯನ್ನ
1: ಮಾಡ್ತಿರ್ತೀವಿ.
0: ಹೌದೌದು, ಉತ್ತಮ ಕೆಲಸಗಳು ನಿಮ್ಮಿಂದ ಆಗ್ಲಿ. ಎಲ್ಲಾ ಮಕ್ಕಳಿಗೂ, ಎಲ್ಲಾ ಮಕ್ಕಳಿಗೂ ಕೂಡ ಇದ್ರ ಕುರಿತಾಗಿ ಜಾಗೃತಿಯನ್ನ ಮೂಡಿಸ್ರಿ. ಆ ಸಸಿಗಳನ್ನ ಫ್ರೀಯಾಗಿ ಸರ್ಕಾರದ ವತಿಯಿಂದ, ಅರಣ್ಯ ಇಲಾಖೆ ವತಿಯಿಂದ ಸಿಗತ್ತೆ, ಅದನ್ನ ಉಪಯೋಗ ಪಡ್ಕೊಂಡು ಎಲ್ಲಾ ಕಡೆ ಗಿಡಗಳನ್ನ ನೆಡ್ತಾ ಹೋದ್ರೆ ಏನು ಒಂದು ಅಸಮತೋಲನ ಆಗಿದೆ, ಗಿಡಗಳ ನಾಶ ಆಗಿದೆ, ಪರಿಸರ ನಾಶ ಆಗಿದೆ, ಅದನ್ನ ಸರಿದೂಗಿಸಬಹುದು, ನಮ್ಮೆಲ್ಲರ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗೋಣ. ಬಹಳಷ್ಟು ಉತ್ತಮವಾದ ವಿಚಾರಧಾರೆಗಳು ನಮ್ಮ ನಿಮ್ಮ ನಡುವೆ ಸಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಇಷ್ಟೊಂದು ಕೇಳುಗರು ಕೂಡ ತಮ್ಮ ವಿಚಾರಧಾರೆಗಳನ್ನ ಹಂಚಿಕೊಳ್ತಾ ಮಾತಾಡ್ತಾ ಇದ್ದಾರೆ. ಹಲೋ ಆಕಾಶವಾಣಿ ಭದ್ರಾವತಿ. ಮುರಳೀಧರ್ ಅವರು ಹೇಳಿ, ನಿಮ್ಮ ಕೊಡುಗೆ ಏನು?
2: ನಮ್ಮ ಆಶ್ಚರ್ಯದಿಂದ ಏತನೀರಾವರಿ ಮಾಡಿದ್ದಾರೆ, ತುಳುವಾರ ಡ್ಯಾಮಿಗೆ, ಮತ್ತೆ ಐನೂರು ಡ್ಯಾಮಿಗೆ, ಮತ್ತೆ ಐವರ ಡ್ಯಾಮಿಗೆ. ಆ ಡ್ಯಾಮಿಗೆ ನೀರು ಬಿಟ್ಟಾಗ ನಾವು ಡ್ಯಾಮ್ ಇಂದ ನೀರ್ ತರ್ತೀವಿ ನಮ್ ಕೆರೆಗಳಿಗೆಲ್ಲ, ಪೂರ್ತಿ ಕೆರೆಗಳ ತುಂಬಿಸೋ. ನಾವು 5 ಜನ ಇದ್ದೇವೆ ನಮ್ ಗೆಳೆಯರು, ನಾವೇ 5 ಜನ ಹೋಗಿ ಇಲ್ಲಿಂದ 8,000 ಮೀಟರ್ ಆಗತ್ತೆ, 8,000 ಕಿಲೋಮೀಟರ್ ಇಷ್ಟು ಕಾಲುವೆನ ಕ್ಲೀನ್ ಮಾಡಿಸ್ಕೊಂಡು ಜೆಸಿಪಿ ತಂಡಿ ಎಲ್ಲಾ ಕೆರೆಗಳನ್ನ ತುಂಬಿಸಿ ಆ ಕೆರೆಗಳೆಲ್ಲ ತೂಗೆಲ್ಲ ಬಂದ್ ಮಾಡ್ತಾರೆ. ಪ್ರತಿ ವರ್ಷನು ಹೋದ್ನೇ ವರ್ಷ ಹೋಗಿದ್ದಕ್ಕೆ ಯಾವ ಕೆರೆಗಳು ತುಂಬಿಲ್ಲ, ಎಲ್ಲ ಕಲ್ಲಿದೆ. ಅತಿ ಹೋಗ್ಬೇಕಂತೇಳಿ ಎಲ್ಲರೂ ಯೋಜನೆ ಮಾಡ್ಕೊಡಿ.
0: ಓಹೋ, ಬಹಳಷ್ಟು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ.
2: ಪ್ರತಿ ವರ್ಷನ ನಾವೇ ಈಗ ಏತನ ನೀರಾವರಿ ಆಗಿದ್ದಾಗಿಂದಲೂ ಪ್ರತಿ ವರ್ಷ ನಾವು 5 ಜನ ಗೆಳೆಯಂದ್ರು ಏನ್ರಿ, ನಾವು ಸ್ವಂತ ಬಂಡವಾಳ ಹಾಕಿ ಕೆರೆಗಳನ್ನು. ಕಾರಣ ಏನಪ್ಪ ಅಂದ್ರೆ ಎಲ್ಲಾ ಬೋರ್ಗಳಲ್ಲೂ ಚೆನ್ನಾಗಿ ನೀರ್ ಬರ್ತಾ ಇದೆ. ನಾವು ಪ್ರತಿ ವರ್ಷನು ಮಾಡ್ತಾರ ಕೊಡುಗೆ.
0: ನಿಮ್ಮೆಲ್ಲ 5 ಜನ ಗೆಳೆಯರಿಗೆಲ್ಲರಿಗೂ ಕೂಡ ನಾವು ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ನಿಮ್ಗೆ ಎಲ್ಲರಿಗೂ ಕೂಡ ಒಂದು
2: ಧನ್ಯವಾದಗಳನ್ನ ಹೇಳ್ತೀವಿ. ನಮಗೂ ಹೇಳಕ್ಕೆ ನಿಮ್ಗೂ ಧನ್ಯವಾದಗಳು.
0: ಎಲ್ಲ ಯಶಸ್ವಿ ಆಗ್ಲಿ, ನಿಮ್ಮ ಕೆಲಸಗಳು ಹೀಗೆ ಸಾಗ್ಲಿ ಅಂತ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೋಡಿ, ಇಂತ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಸ್ವಾರ್ಥಕ್ಕಲ್ಲದೆ ಎಲ್ಲರಿಗ ಉಪಯೋಗಕ್ಕಾಗಿ ಇಂತ ಕೆಲಸಗಳು ಸಾಗ್ಲಿ ಅಂತ ಆಶಿಸೋಣ ಇವರೆಲ್ಲರಿಗೂ ಕೂಡ. ಹಲೋ ಆಕಾಶವಾಣಿ ಭದ್ರಾವತಿ.
3: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
3: ಪಣೀಂದ್ರ ಅಂತ, ಶಿವಮೊಗ್ಗ ವಿನಾಮನಗರದಿಂದ ಮೇಡಮ್.
0: ಏನ್ ಹೆಸರು?
3: ಪಣೀಂದ್ರ.
0: ಪಣೀಂದ್ರ ಅವರು ಹೇಳಿ, ನಿಮ್ಮ ಕೊಡುಗೆ ಏನು ಮಳೆಗಾಲದಲ್ಲಿ ಪರಿಸರಕ್ಕೆ?
3: ಮೇಡಮ್, ಹಿಂಗು ಗುಂಡಿಗಳು ಅಂತ ಹೇಳ್ತಾರೆ, ಅವನ್ನ ಮಾಡ್ಬೇಕು. ನೀರನ್ನ ಉಳಿಸ್ಬೇಕಾದಷ್ಟು ಪೋಲ್ ಆಗತ್ ನೋಡಿ, ಎಷ್ಟೊಂದು ನೀರು ಪೋಲ್ ಆಗತ್ತೆ. ಈಗ ದೇಶ ಸೇವೆ ಮಾಡೋದು ಮಿಲಿಟರಿ ಲೋಕೆ ದೇಶ ಸೇವೆ ಮಾಡ್ಬೇಕು ಅಂತ ಏನಿಲ್ಲ,
0: ಎಷ್ಟೊಂದು
3: ನಮ್ಮ ಕೈಲಾದಂತ ಸೇವೆಗಳೇ ಮಾಡ್ಬೋದು. ಈಗ ನಲ್ಲಿ ನೀರು ಹೋಗ್ತಾ ಇರ್ತಾವ, ಅದು ನಿಲ್ಸಿ, ಆಮೇಲೆ ಅಲ್ಲಿ ಎಲೆಕ್ಟ್ರಿಕ್ ಲೈಟ್ ಗಳು ಆನ್ ಆಗಿರ್ತಾವೆ, ಅವನ್ನ ಫೋನ್ ಮಾಡಿ ಹೇಳ್ಬಿಟ್ಟು ಅದನ್ನ ಸರಿ ಮಾಡಿ ಅಂತ ಹೇಳ್ಬಹುದು ಅಲ್ವಾ ಮೇಡಮ್. ಆಮೇಲೆ ಮುಖ್ಯವಾಗಿ ಗಿಡ ಮರಗಳಿಗೆ ಆದಷ್ಟು ನೀರಿನ ವ್ಯವಸ್ಥೆ ಮಾಡಬೇಕು. ಈಗ

0: ಏನ ಬಿಡ್ತೀವಿ ಗಿಡಗಳನ್ನ ನೆಡ್ತಾರೆ ಮೇಡಮ್, ಅದ್ರದ್ದು ಆಮೇಲೆ
1: ಹೇಳಿ ಹೇಳಿ. ಹಲೋ ಹಲೋ
0: ಹಲೋ.
1: ಹಾ ಹೇಳಿ ಹೇಳಿ.
0: ಗಿಡ ಮರಗಳದ್ದು ಮೇಂಟೆನೆನ್ಸ್ ಆಗಲ್ಲ ಮೇಡಮ್, ಆಮೇಲೆ ಏನಾಗ್ಬಿಡುತ್ತೆ ಅದು, ಅವ್ರು ನೆಟ್ಬಿಟ್ಟು ಹೋಗ್ತಾರೆ, ಅದಕ್ಕೆ ಸುತ್ತಮುತ್ತ ಕವರ್ ಮಾಡಲ್ಲ, ಬಿಲ ದನಗಳು ಬಂದು ತಿನ್ಬಿಡುತ್ತೆ.
1: ಹೌದು, ಅದಕ್ಕೆ ಒಂದು ಬೇಲಿಯನ್ನ ಮಾಡ್ಬೇಕು. ಹೌದು,
0: ಕೆಲವ್ರು ನೋಡಿದೀನಿ ಮೇಡಮ್, ನಾನು ಕೆಲವ್ರು ನೋಡಿದೀನಿ ಪಾಪ, ಅವ್ರ ಅದಕ್ಕೆಲ್ಲ ತಂತಿ ಸುತ್ತಾರೆ ಅಥವಾ ಕವರ್ ಪ್ಲಾಸ್ಟಿಕ್ ಕವರ್ ಹಾಕಿರ್ತಾರೆ, ಅದ್ರ ಬಂದು ದನಗಳು ತಿನ್ನಬಾರ್ದು ಅಂತ. ಆತರ ಎಲ್ಲ ಒಂದು ನಾವು ನಮ್ಮ ಕಾಳಜಿನ ತೋರಿಸ್ಬೇಕಲ್ವಾ ಸಮಾಜದ, ನಾವು ಸೊಸೈಟಿಯಲ್ಲಿ ನಮ್ಮ ಸಮಾಜದಲ್ಲಿ ಇರುವಾಗ ನಮ್ ಕರ್ತವ್ಯನೂ ಆಗುತ್ತೆ. ಮಳೆಗಾಲದಲ್ಲಿ ಎಸ್ಪೆಷಲಿ ಗಿಡಗಳ ನೀರು ಹೋಗಾಕ ವ್ಯವಸ್ಥೆಗಳು ಮಾಡಬೇಕು ಅಂತ ನನ್ನ ಭಾವನೆ.
1: ಉತ್ತಮವಾದ ಭಾವನೆಗಳನ್ನ ಅಳವಡಿಸಿಕೊಂಡಿದ್ದೀರಾ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
0: ಧನ್ಯವಾದಗಳು.
1: ಪಣೇಂದ್ರ ಅವರು ಕೂಡ ಶಿವಮೊಗ್ಗದಿಂದ ಕರೆ ಮಾಡಿ ಉತ್ತಮ ವಿಚಾರ ಧಾರೆಗಳನ್ನ ಹಂಚಿಕೊಂಡ್ರು. ಎಲ್ಲರೂ ಕೂಡ ಉತ್ತಮವಾಗಿ ಒಂದು ವಿಚಾರಧಾರೆಗಳನ್ನ ಹಂಚಿಕೊಂಡಿದ್ದೀರಾ, ಒಂದು ಪ್ರಕೃತಿಗೆ ಪೂರಕವಾದ ಅಂಶಗಳನ್ನೇ ಕೂಡ ಮಾತನಾಡಿದ್ದೀರಾ. ಈ ರೀತಿಯ ಎಲ್ಲಾ ಕೆಲಸಗಳನ್ನ ಮಾಡೋದ್ರಿಂದ ನಾವೊಂದಿಷ್ಟು ನಮ್ಮ ಪ್ರಕೃತಿಗೆ ಪರಿಸರಕ್ಕೆ ಕೊಡುಗೆಯನ್ನ ನೀಡಿದಂತಾಗತ್ತೆ. ಕಾರ್ಯಕ್ರಮದ ಕಡೆಯದಾಗಿ ಒಂದು ಕರೆಯನ್ನ ತೆಗೆದುಕೊಳ್ತಾ ಇದ್ದೇನೆ. ಹಲೋ, ಆಕಾಶವಾಣಿ ಭದ್ರಾವತಿ. ಹಲೋ, ಯಾರಿದು? ಎಲ್ಲೇಗೌಡ್ರೆ, ಚೆನ್ನಾಗಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಪರಿಸರಕ್ಕೆ ಒಂದು ಕೊಡುಗೆಯಾಗಿ ಮಳೆಗಾಲದಲ್ಲಿ? ಈಗ ಮಳೆಗಾಲ ಬರ್ತಾ ಇದೆ, ಪರಿಸರಕ್ಕೆ ನೀವು ಏನ್ ಕೊಡುಗೆಯನ್ನ ಕೊಡ್ತಾ ಇದ್ದೀರಾ?
2: ಮಳೆಗಾಲಕ್ಕೆ ಮರ ನೆಡ್ಬಾರ್ದು ಮೇಡಮ್.
1: ಮರನೇ ನೆಟ್ಬಿಡ್ತೀರಾ? ಸಸಿಗಳನ್ನೆಲ್ಲ ನೆಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಿದ್ರ. ಧನ್ಯವಾದಗಳು. ಹೀಗೆ ಸಸಿಗಳು ತುಂಬಾ ಹೆಚ್ಚೆಚ್ಚು ನಿಮ್ಮಿಂದ ನೆಡುವಂತಾಗ್ಲಿ ಅಂತ ಆಶಿಸ್ತಾ ಇದ್ದೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದುವರೆಗೂ ನಮ್ಮೆಲ್ಲ ಕೇಳುಗರು ಬಹಳಷ್ಟು ಚೆನ್ನಾಗಿ ಅನಿಸಿಕೆಗಳನ್ನ ಹಂಚಿಕೊಂಡ್ರು. ಕರೆ ಮಾಡಿದಂತಹ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇರೋದು ನಿಮ್ಮ ರೇಡಿಯೋಗಳಲ್ಲಿ ಪ್ರೇಮ ಸಾಲೇರ. ಕಾರ್ಯಕ್ರಮದ ವಿಷಯ ಆಗಿತ್ತು ಮಳೆಗಾಲದಲ್ಲಿ ಪರಿಸರಕ್ಕೆ ನನ್ನ ಕೊಡುಗೆ.

0: ನೇರ ಫೋನ್ ಇನ್ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸೇವಾ ಮಾಹಿತಿ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18ರಿಂದ 49 ವರ್ಷ ವಯೋಮಿತಿಯೊಳಗಿನವರಾಗಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದ್ದು ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವಉದ್ಯೋಗವನ್ನು ಪ್ರಾರಂಭವನ್ನು ಮಾಡಬೇಕು. ತರಬೇತಿಯ ಅವಧಿಯಲ್ಲಿ ಉಚಿತವಾಗಿ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿಯ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವಂತಹ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ವಸ್ತ್ರಕಲಾ ಉದ್ಯಮ ಅಂದರೆ ಎಂಬ್ರಾಯ್ಡ್ರಿ ಇದು ಪ್ರಾರಂಭವಾಗುವುದು ಬರುವ ಜೂನ್ 1ನೇ ತಾರೀಕಿನಿಂದ. 30 ದಿನಗಳ ತರಬೇತಿಯ ಅವಧಿ. ಹೈನುಗಾರಿಕೆ ಹಾಗೂ ಎರೆಹುಳು ಗೊಬ್ಬರ ತಯಾರಿಕೆ 12 ದಿನಗಳ ಅವಧಿಯ ತರಬೇತಿ. ಪ್ರಾರಂಭ ದಿನಾಂಕ ಜೂನ್ 4ನೇ ತಾರೀಕು. ಎಲೆಕ್ಟ್ರಿಕ್ ಮೋಟಾರ್ ರಿವೈಂಡಿಂಗ್ ಮತ್ತು ರಿಪೇರ್ ಸರ್ವಿಸಸ್ 30 ದಿವಸಗಳ ತರಬೇತಿ. ಪ್ರಾರಂಭ ದಿನಾಂಕ ಜೂನ್ 14ನೇ ತಾರೀಕಿನಿಂದ. ಕುರಿ ಸಾಕಾಣಿಕೆ 12 ದಿವಸಗಳ ತರಬೇತಿ. ಪ್ರಾರಂಭ ದಿನಾಂಕ ಜೂನ್ 18ನೇ ತಾರೀಕಿನಿಂದ ಪ್ರಾರಂಭವಾಗುವುದು. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು 577216 ಇಲ್ಲಿಗೆ ಕಳಿಸಬಹುದು. ಅಥವಾ ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9481957211. ಮತ್ತೊಂದು ಮೊಬೈಲ್ ಸಂಖ್ಯೆ 9743429595. ಇಮೇಲ್ ಕೂಡ ಮಾಡಬಹುದು, cbrectihololuru@gmail.com. ಆತ್ಮೀಯರೇ, UGCET 2026ರ ಕೃಷಿಕರ ಕೋಟಾದ ಅಭ್ಯರ್ಥಿಗಳಿಗೆ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು ಕೇಂದ್ರದಲ್ಲಿ ಮೇ 26ರಂದು ಮರು ನಿಗದಿ ಮಾಡಿ ನಡೆಸಲಾಗುವುದು. ದಿನಾಂಕ 10/5/2026ರಂದು ಹಾಜರಾದ ಅರ್ಹ ಅಭ್ಯರ್ಥಿಗಳು ಕೃಷಿ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಬಹುದು. ಈ ಕೃಷಿ ಪ್ರಾಯೋಗಿಕ ಪರೀಕ್ಷೆಯ ಪರೀಕ್ಷಾ ವೇಳಾಪಟ್ಟಿ 23/5/2026ರಿಂದ 26/5/2026ರ ಬೆಳಿಗ್ಗೆ 7 ಗಂಟೆಯವರೆಗೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವುದು 26/5/2026ರಂದು ಬೆಳಿಗ್ಗೆ 8 ಗಂಟೆಗೆ. ಅಭ್ಯರ್ಥಿಗಳು ಪ್ರಾಯೋಗಿಕ ಪರೀಕ್ಷಾ ಕೇಂದ್ರದಲ್ಲಿ ವರದಿಯನ್ನು ಮಾಡಿಕೊಳ್ಳುವುದು. ದಿನಾಂಕ 26/5/2026ರಂದು ಪ್ರಾಯೋಗಿಕ ಪರೀಕ್ಷೆಯ ಕಿ ಉತ್ತರಗಳ ಪ್ರಕಟಣೆ. ದಿನಾಂಕ 27/5/2026ರಂದು ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶವನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಕೆಇಎಗೆ ಸಲ್ಲಿಸುವುದು. ಅಭ್ಯರ್ಥಿಗಳು ಬದಲಾದ ದಿನಾಂಕಗಳ ಗಮನಕ್ಕಾಗಿ ಹಾಗೂ ಮಾಹಿತಿಗಾಗಿ www.uahs.edu.in/http/kea.kar.nic.in http://pgadmission.kar.in ಅಥವಾ UGCET ಅಥವಾ UGHOME.ASPX ಅಂತರ್ಜಾಲ ತಾಣಗಳಿಗೆ ಭೇಟಿಯನ್ನು ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಎಂದು ಹಿರಿಯ ಸಹಾಯಕ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಆತ್ಮೀಯ ಕೇಳುಗರೆ ಗಮನಿಸಿ, ಚರ್ಮ ಕುಶಲ ಕರ್ಮಿಗಳಿಗೆ ಪಾದರಕ್ಷೆ ತಯಾರಿಕಾ ಸ್ಪರ್ಧೆ ಇರುತ್ತದೆ. ಶಿವಮೊಗ್ಗ ಜಿಲ್ಲೆಯ ಡಾಕ್ಟರ್ ಬಾಬು ಜಗಜೀವನರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವು ನೈಜಕರ್ಮ ಕುಶಲ ಕರ್ಮಿಗಳಿಗೆ ಕರಕುಶಲ ಕೌಶಲ್ಯ ಹಾಗೂ ಪಾದರಕ್ಷೆಗಳ ತಯಾರಿಕೆಯ ನೈಪುಣ್ಯ ಮತ್ತು ತಾಂತ್ರಿಕ ಕೌಶಲ್ಯವನ್ನು ಗುರುತಿಸಿ ಉತ್ತೇಜಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಪಾದರಕ್ಷಾ ತಯಾರಿಕಾ ಸ್ಪರ್ಧೆಯನ್ನು ಆಯೋಜಿಸಿದ್ದು, ಆಸಕ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ಪರ್ಧೆಯು ಜೂನ್ 6ನೇ ತಾರೀಕಿನಂದು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇರುತ್ತದೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿ ಉಳ್ಳಾಲ ಉಪನಗರ ಕೆಂಗೇರಿ ಬೆಂಗಳೂರು ಇಲ್ಲಿ ನಡೆಯಲಿದೆ. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಥಮ ಬಹುಮಾನವಾಗಿ 5,000, ದ್ವಿತೀಯ ಬಹುಮಾನ 3,000 ಹಾಗೂ ತೃತೀಯ ಬಹುಮಾನವಾಗಿ 2,000 ಹಾಗೂ 2 ಸಮಾಧಾನಕರ ಬಹುಮಾನ 1,000 ರೂಪಾಯಿಗಳನ್ನು ಕೊಡಲಾಗುತ್ತದೆ. ಆಸಕ್ತರು ಅರ್ಜಿಯನ್ನ lidkar.com ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನ ಜಾತಿ ಮತ್ತು ವೃತ್ತಿ ಪ್ರಮಾಣದ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ನಿಗಮದಿಂದ ತರಬೇತಿ ಪಡೆದ ದಾಖಲೆ, ಇ ಶ್ರಮ ಕಾರ್ಡ್ಗಳನ್ನು ಲಗತ್ತಿಸಿ ಡಾಕ್ಟರ್ ಜಗಜ್ಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಡಾಕ್ಟರ್ ಜಗಜ್ಜೀವನರಾಮ್ ಲಿಡ್ಕರ್ ಭವನ, ಮಿಲ್ಲರ್ಸ್ ಟ್ಯಾಂಕ್, ಬಂಡ ಏರಿಯಾ, ವಸಂತನಗರ, ಬೆಂಗಳೂರು 56002 ಇಲ್ಲಿಗೆ ಅಂಚೆ ಮೂಲಕ ಈ ತಿಂಗಳ 30ನೇ ತಾರೀಕಿನ ಒಳಗಾಗಿ ಸಲ್ಲಿಸುವಂತೆ ಶಿವಮೊಗ್ಗ ಲಿಡ್ಕರ್ ಮಾರಾಟ ಮಳಿಗೆಯ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ತಾವುಗಳು ಸಂಪರ್ಕಿಸಬೇಕಾದಂತಹ ವಿಳಾಸ ಮೊಬೈಲ್ ಸಂಖ್ಯೆ 9141304210. ಸೇವಾ ಮಾಹಿತಿ ಇದುವರೆಗೂ ಪ್ರಸಾರವಾಯಿತು.

ಭಾವಗೀತೆಯನ್ನ ಕೇಳೋಣ. ಕೆ ಕೃಷ್ಣ ಮಧ್ಯಸ್ಥ ಅವರ ಕವನ ರಂಧ್ರಗಾನದಲ್ಲಿ ಕೇಳಿ ಕರುನಾಡ ನುಡಿಚಂದ.

ಭಾವಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹೊದಿಗೆರೆಯ ಶ್ರೀಮತಿ ಸುಜಾತಾ ಹಾಗೂ ತಂಡದವರಿಂದ ಮದುವೆ ಶಾಸ್ತ್ರದ ಪದಗಳನ್ನು.

ಇದುವರೆಗೆ ಚನ್ನಗಿರಿ ತಾಲೂಕು ಹೊದಿಗೆರೆಯ ಶ್ರೀಮತಿ ಸುಜಾತ ಹಾಗೂ ತಂಡದವರಿಂದ ಮದುವೆ ಶಾಸ್ತ್ರದ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಜಾನಪದ ಸಂಗೀತ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬೆಂಗಳೂರಿನ ಯುವಾರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಆಯೋಜಿತ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಿದರಕುಂದಿ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಗ್ರಂಥಿಕಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ವಿಜಯಪುರ ಜಿಲ್ಲೆಯಿಂದ ಯುವಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷಕರ ಮತ್ತು ಜ್ಞಾನವರ್ಧಕ ಅನುಭವವಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಾನು ಅಂತರಿಕ್ಷ ವಿಜ್ಞಾನ, ಉಪಗ್ರಹಗಳು, ರಾಕೆಟ್ಗಳು ಮತ್ತು ಇಸ್ರೋ ನಡೆಸುವ ಮಿಷನ್ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಕಠಿಣ ವಿಷಯಗಳನ್ನು ಸಹಜ ರೀತಿಯಲ್ಲಿ ವಿವರಿಸಿದರು. ಹುವಾರಾವ್ ಸ್ಯಾಟಲೈಟ್ ಸೆಂಟರ್ ಅಲ್ಲಿ ಗಗನಯಾನ ಮಿಷನ್ ಮತ್ತು ಸ್ಪೇಸ್ ಅಲ್ಲಿ ಹೋಗುವ ಚಟುವಟಿಕೆಗಳು ಬರ್ತವೆ, ಅವನ್ನ ಹತ್ತಿರದಿಂದ ನೋಡಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಕಾರ್ಯಕ್ರಮವು ನನ್ನ ಆತ್ಮವಿಶ್ವಾಸ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸಿತು. ಅದ್ಭುತವಾದ ಅವಕಾಶವನ್ನು ನೀಡಿದ ಇಸ್ರೋ ಹಾಗೂ ಎಲ್ಲಾ ವಿಜ್ಞಾನಿಗಳು ಮತ್ತು ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ.
0: ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ 51,000ಕ್ಕೂ ಹೆಚ್ಚು ಯುವಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿತ ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಬಗ್ಗೆ ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಈ ಸಂದರ್ಭ ಸಾರ್ವಜನಿಕರು ಸೂಕ್ತ ಮಾಹಿತಿ ಪಡೆದು ಜಾಗರೂಕರಾಗಿರಬೇಕು, ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ಪೀಡಿತ ದೇಶಗಳಿಂದ ಇತ್ತೀಚೆಗೆ ಹಿಂದಿರುಗಿದವರು 21 ದಿನಗಳ ಕಡ್ಡಾಯ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಎಬೋಲಾ ರೋಗ ಲಕ್ಷಣಗಳು ಕಂಡುಬಂದರೆ ಅಂತಹ ವ್ಯಕ್ತಿಗಳು ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಾಡಬೇಕು ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ಕೋರಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ ದೇಶದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದ ಶಂಕುಸ್ಥಾಪನೆ ಇಂದು ಜರುಗಲಿದೆ. ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣವಾಗಲಿರುವ 76,000 ರಿಂದ 80,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಹಾಗೂ ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಕ್ರಮವಾಗಿ ಜೂನ್ 1 ಹಾಗೂ ಜೂನ್ 10ರಂದು ಬೆಂಗಳೂರಿನಿಂದ ವಿಮಾನ ಸೇವೆಗಳು ಪುನರಾರಂಭಗೊಳ್ಳಲಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಮ್ಮ ಎಕ್ಸ್ ಖಾತೆ ಮೂಲಕ

0: ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿ ಕೊಡಮಾಡುವ 2025-26 ಸಾಲಿನ ಜೀವ ವೈವಿಧ್ಯ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಭಾಜನರಾಗಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿತ ಅಂತಾರಾಷ್ಟೀಯ ಜೀವ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹುಬ್ಬಳ್ಳಿ ಸತ್ತೂರಿನ ಡಿ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ 30ನೇ ತಾರೀಖಿನಂದು ಹುಬ್ಬಳ್ಳಿ ಧಾರವಾಡ ರಾಷ್ಟೀಯ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿತವಾಗಿದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ವಿದುಷಿ ಕೌಶಿಕಿ ಚಕ್ರವರ್ತಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ June 30-July 29ರವರೆಗೆ ನಡೆಯಲಿದೆ. August 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ವನಿತಾ ವಿಹಾರ. ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜನಪದ ಶೈಲಿಯ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಸೋಬಾನೆ ಪದ. ಇದು ಒಂದು ಜಾನಪದ ಪ್ರಾಕಾರ. ಹಿಂದೆ ಶುಭ ಸಮಾರಂಭಗಳಲ್ಲಿ ಸೋಬಾನೆ ಪದಗಳನ್ನು ಕಡ್ಡಾಯವಾಗಿ ಹಾಡಲಾಗುತ್ತಿತ್ತು. ದೇವರ ಪೂಜೆ, ಚಪ್ಪರ ಹಾಕುವುದು, ಮುಹೂರ್ತ, ಗಂಗೆ ತರುವುದು ಹಾಗೂ ಮುಂತಾದ ಸಂದರ್ಭಗಳಲ್ಲಿ ಸೋಬಾನೆ ಪದವನ್ನ ಹಾಡ್ತಾ ಇದ್ರು. ಹಾಗಾದ್ರೆ ಕೇಳೋಣ ಸೋಬಾನೆ ಪದ.

ಈಗ ಕೇಳೋಣ ಶಿವ ಪಾರ್ವತಿಯ ಮದುವೆಯ ಹಾಡು. ಶಿವ ಪಾರ್ವತಿಯ ಮದುವೆ ಹೇಗೆ ವೈಭೋಗದಿಂದ ನಡೆಯುತ್ತದೆ ಎಂಬುದನ್ನ ಈ ಹಾಡಲ್ಲಿ ವರ್ಣಿಸಲಾಗಿದೆ.

0: ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ.
1: ಕೊರವಂಜಿ ಹಾಡು. ಕೊರವಂಜಿ ಪದಗಳು ವಿಶೇಷವಾಗಿ ಕೊರವರ ಜನಾಂಗದವರು ಹಾಡುವಂತಹ ಹಾಡಾಗಿದೆ. ವಿಶೇಷವಾಗಿ ತಮ್ಮ ವೇಷಭೂಷಣ, ಕಲೆ ಮತ್ತು ಭವಿಷ್ಯ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಕೊರವರು.

ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ.

ಬರುತ್ತೈತೆ ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ. ನಾ ಕಣಿ ಹೇಳ್ತೀನವಾ ಕಣಿ, ನಾನು ಇಲ್ಲಿ ಯಾರೇ ಕಣಿ ಹೇಳಿ, ಕಣ್ಣೋಡ್ ಕಣಿ ಹೇಳ್ತೀನಿ, ಕೈ ನೋಡ್ ಕಣಿ ಹೇಳ್ತೀನಿ, ಹೃದಯದಿಂದಲೂ ಕಣಿ ಹೇಳ್ತೀನಿ. ನಾ ಇಲ್ಲಿ ಯಾರಿಗೆ ಹೇಳವಾ ಕಣಿನ, ನಾ ಕಣಿ ಹೇಳ್ತೀನವಾ ಕಣಿನ. ಅಬ್ಬಾ ಬಾ ಬಾ ಬಾ ಬಾ ಬಾ ಬಾ ಬಾರಪ್ಪ ಬಾ, ಊರ್ ಗೌಡನ್ ಮಗ ಬಂದ ನೋಡಿಲ್ಲಿ. ಯಾಕಪ್ಪ ಇಷ್ಟೂ ಸೊರಗ್ ಬಿಟ್ಟಿಯಲ್ಲ ನೀನು, ಏನಾಗೈತ್ ನಿನ್ಗೆ? ಕೈ ಕೊಡಿಲಿ, ನಾ ಇಲ್ಲಿ ಕಣಿ ಹೇಳ್ತೀನಿ. ನಾ ಹೇಳೋದೆಲ್ಲ ಸತ್ಯ, ನಮ್ ಮನೆ ದೇವ್ರ ಆಣಿ ಕೌಡಮ್ಮನ ಮೇಲೆ ಆಣಿ ಬಿಟ್ಟು ಹೇಳ್ತೀನಿ, ಕೈ ಕೊಡಿಲಿ ನೋಡನ. ಬರುತ್ತೈತೆ ಬರುತ್ತೈತೆ ಕಂಕಣ ಬಲ ಕೂಡಿ ಬರುತ್ತೈತೆ. ಈ ವರ್ಷ ನಿನ್ ಮದ್ವೆ ಆಗ್ತೈತಪ್ಪ, ದೂರಿಂದ ಒಂದ್ ಸುಂದರಿ ಬರ್ತಾಳ, ಬಂದು ನಿನ್ ಕೈ ಹಿಡಿತಾಳ. ಶಾ ನಿನ್ಗೆ ಮಳೆ ಆಗ್ತತಿ, ಬೆಳೆ ಆಗ್ತತಿ, ಅದಕ್ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಊರ್ ತುಂಬಾ ಎಲ್ಲ ಜನರಿಗೂ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿಸ್ಬೇಕು, ಬೇಗ ಮದ್ವೆ ಆಗ್ತೈತಿ, ಆದಷ್ಟು ಬೇಗ ಕಂಕಣ ಬಲ.

ನಾ ಯಾರಿಗ ಕಣಿ ಹೇಳವ ಕಣಿನ, ನಾ ಕಣಿ ಹೇಳ್ತೀನವ ಕಣಿನ, ಬಾರವ ಬಾ ಊರ್ಗ ಹೊಡ್ತಿ ಬಂದಾಳಲ್ಲ ಬಾ ತಂಗಿ ಬಾ ಇಲ್ಲಿ ಕುಂದ್ರ ಬಾಯಲ್ಲಿ, ಯಾಕೆ ಇಷ್ಟೂ ಸ್ವರ್ಗಿಯಲ್ಲ ನೀನು, ಕೈ ಕೊಡಿ ಇಲ್ಲಿ. ಈ ವರ್ಷ ನಿನಗೆ ನೀನು ಹೋದ ವರ್ಷ ಏನ್ ಕನಸ್ ಕಂಡಿದ್ದೆಲ್ಲ ಈ ವರ್ಷ ಎಲ್ಲ ನನಸಾಗ್ತತಿ. ನಿಮ್ ಮನ್ಯಾಗ ಜೋಡಿ ತೊಟ್ಲು ತೂಗತೈತೆ. ಈ ವರ್ಷ ಚೆನ್ನಾಗ್ ಮಳೆ ಬರ್ತೈತೆ, ಬೆಳೆ ಬರ್ತೈತೆ, ಎಲ್ಲಾ ರಾಜ್ಯದ ಜನತೆಗೂ ಒಳ್ಳೇದಾಗ್ತೈತೆ. ಆಕಾಶವಾಣಿ ಕೇಳೋರೆಲ್ಲರಿಗೂ ಒಳ್ಳೇದಾಗ್ತೈತೆ, ಎಲ್ಲಾರ್ಗು ಒಳ್ಳೇದಾಗ್ತೈತೆ. ನೀವೇನೇನ್ ಕಂಡಿರ್ತೀರಲ್ಲ ಕನಸು ಅದೆಲ್ಲ ನನಸಾಗ್ತೈತಿ. ನಾ ಬರ್ತೀನವಾ, ನಾ ಬರ್ತೀನಿ, ಮತ್ತ ನಾ ಮುಂದಿನ ಊರಿಗೆ ಹೋಗ್ಬೇಕು. ಕಣಿ ಹೇಳ್ತೀನವಾ ಕಣಿ, ನಾ ಯಾರಿಗ ಕಣಿ ಹೇಳ್ತೀನಿ?

ಹೆಣ್ಣಿನ ಜೀವನದ ಒಂದು ಘಟ್ಟವಾದ ತಾಯ್ತನದ ಸಂದರ್ಭದಲ್ಲಿ ಹೆಣ್ಣಿಗೆ ಇರುವ ಬಸರಿ ಬಯಕೆಗಳ ಬಗ್ಗೆ ಇರುವ ಹಾಡು ಬಸರಿ ಬಯಕೆಯ ಹಾಡು.

ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ಶುಭಾ ಸೋಮಶೇಖರ್, ಮೋಹಿನಿ ವಿಎಸ್, ಮಧುಮತಿ ಟಿಆರ್, ತಿಪ್ಪಮ್ಮ ಎಂಬಿ. ನಿರೂಪಣೆ ಹಾಗೂ ಸಹಕಾರ ಜಿಆರ್ ರಜನಿ. ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಪ್ರಸಾರವಾಯಿತು.
1: ಸಮಯ ಸರಿಯಾಗಿ 12:30:20. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099972. ವೆಬ್ಸೈಟ್ gmu.ac.in.

ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. 2:40 ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 3:00 ಚಾರ್ಟ್ ಶೋ ಕಾರ್ಯಕ್ರಮ ಪ್ರಸಾರವಾಗುವುದು 101.4 FM ತರಂಗಾಂತರಗಳಲ್ಲಿ ಹಾಗೂ ಮೀಡಿಯಂ ವೇವ್. ಇನ್ನು 5:00 ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 6:00 ಸೇವಾ ಮಾಹಿತಿ ಕಾರ್ಯಕ್ರಮ ಮೂಡಿಬರುವುದು. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ಬಾನುಲಿ ವರದಿಯ ಭಾಗ 2 ಕೇಳುವಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮಾ ಹಾಗೂ ದೀಪ. ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಿರಿ. ಅನಂತರದಲ್ಲಿ ಪರಿಸರ ಗೀತೆ ಮೂಡಿಬರುವುದು. 7:45 ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ಸಮಾಚಾರ ದರ್ಶನ ಪ್ರಸಾರವಾಗುವುದು. 8:00 ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 9:15 ಭಾವಗೀತೆಗಳ ಕಾರ್ಯಕ್ರಮ. ಇನ್ನು ರಾತ್ರಿ 9:30 ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರುವುದು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ಚಂಗನ ಸೇರಿ ಸಿಪಿ ಮಾಧವನ್ ನಪೂರ್ತಿರಿ ಅವರಿಂದ ಹಾಡುಗಾರಿಕೆಯನ್ನು ಕೇಳುವಿರಿ. ತಿರುವನಂತಪುರಂ ಕೇಂದ್ರದ ಕಾರ್ಯಕ್ರಮ ಕೊಡುಗೆ ಇದಾಗಿರುತ್ತದೆ.

ಆತ್ಮೀಯರೇ, ಇಂದು ಮಧ್ಯಾಹ್ನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಮೂಡಿಬರುವುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿಯೋನ್ನತಿ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. ಡಾಕ್ಟರ್ ಎಸ್ ಎ ಗದ್ದನಕೇರಿ ಅವರಿಂದ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾಜ್ಯವ್ಯಾಪಿ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು. ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ.
1: ಪ್ರಿಯ ಕೇಳುಗರೇ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಈ ಕ್ಯಾನ್ಸರ್ ಪತ್ತೆ ಹಚ್ಚುವುದು ಹೇಗೆ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೆಳಗಡೆ ನಿಮಗೆಲ್ಲ ಗೊತ್ತಿದೆ, ಕ್ಯಾನ್ಸರ್ ಅನ್ನುವಂಥ ವಿಷಯಕ್ಕೆ ಬಂದಾಗ ಕ್ಯಾನ್ಸರ್ ಅನ್ನುವಂಥ ಶಬ್ದ ಕೇಳಿದ ತಕ್ಷಣ ಎಲ್ರಿಗೂ ಭಯ ನಡುಕ ಪ್ರಾರಂಭ ಆಗ್ತದೆ. ಅಂಥ ಒಂದು ಭಯಂಕರ ಕಾಯಿಲೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಅಷ್ಟೇ ಅಲ್ಲ, ಒಂದು ಕ್ಯಾನ್ಸರ್ ಅಂದ್ರೆ ಮುಗ್ದೇ ಹೋಯ್ತು ಜೀವನ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಈಗಲೂ. ಹಾಗಾಗಿ ಈ ಕ್ಯಾನ್ಸರ್ಗೆ ಚಿಕಿತ್ಸೆಗಿಂತ ಅದನ್ನು ಪತ್ತೆ ಹಚ್ಚುವುದು ಹೇಗೆ ಅನ್ನೋದನ್ನು ಕುರಿತು ಇವತ್ತು ವೈದ್ಯರು ನಮಗೆ ತಿಳಿಸಿಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
1: ಸರ್, ಈಗ ಸ್ಕ್ರೀನಿಂಗ್ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನ ಕ್ಯಾನ್ಸರ್ ಇದೇನೋ ಇಲ್ಲವೋ ಅನ್ನುವಂತ ಅನುಮಾನ ಇದ್ದರೂ ಕೂಡ ವೈದ್ಯರ ಹತ್ರ ತೋರಿಸ್ಕೊಳ್ಳಿಕ್ಕೆ ಹಿಂದೆ ಬಂದ ನೋಡ್ತೇನೆ. ನಾನು ತೋರಿಸ್ಕೊಂಡ್ರೆ ಮತ್ತೆ ಏನಾನ ಆಗುತ್ತೋ ಏನು, ಮತ್ತೆ ಕ್ಯಾನ್ಸರ್ ಅಂತ ಗೊತ್ತಾಯ್ತಂದ್ರೆ ಮತ್ತೆ ನಾನು ಮತ್ತೆ ಹೇಗೆ, ಅದೊಂದು ನನ್ನ ತಲೆಯಲ್ಲಿ ಬಂದ್ರೆ ಹೆಂಗೆ, ಈ ತರ ಅನುಮಾನಗಳ ಮಧ್ಯನೆ ಸಾಕಷ್ಟು ಜನ ಜೀವನ ಮಾಡ್ತಿರ್ತಾರೆ. ಹಾಗಾಗಿ ಸ್ಕ್ರೀನಿಂಗ್ ಬಗ್ಗೆ ಪ್ರಾರಂಭದಲ್ಲಿ.
2: ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಜನರಿಗೆ ಕ್ಯಾನ್ಸರ್ ಬಗ್ಗೆ ಅದೊಂದು ಜನರಲ್ ಆದ ಒಂದು ಮಾತಿದೆ, ಅಂದ್ರೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದ ಕೂಡ್ಲೇನೆ ಮುಗೀತು ಅವರ ಜೀವನ, ಅವರು ಲೈಫ್ ಎಂಡ್ ಆಯ್ತು, ಫ್ಯಾಮಿಲಿ ಸಫರಿಂಗ್ ಸ್ಟಾರ್ಟ್ ಆಯ್ತು, ಅವ್ರದೇನೋ ಒಂದು ಪೂರ್ವ ಜನ್ಮದ ಕರ್ಮ ಏನೇನೋ ಆಲೋಚನೆಗಳು ಮಾಡ್ತಾರೆ. ಆದ್ರೆ ಒಂದು ಸತ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಕ್ಯಾನ್ಸರ್ಗೆ ಪ್ರತಿಯೊಬ್ರು ಕೂಡ ಪ್ರೋನೆ, ಅಂದ್ರೆ ಯಾರಿಗಾದ್ರೂ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಯಾಕಂದ್ರೆ ಈ ದಿನಗಳ ವಾತಾವರಣದಲ್ಲಿ ಜಗತ್ತು ನಡೆಯುತ್ತಿರುವ ದಾರಿಯಲ್ಲಿ ನೋಡ್ತಾ ಇದ್ರೆ ಬಹುಶಃ ಕ್ಯಾನ್ಸರ್ಗಳ ನಂಬರ್ ಮತ್ತು ಪ್ರಮಾಣ ಕೂಡ ಜಾಸ್ತಿ
1: ಆಗ್ತದೆ.
2: ಯಾರಿಗಾದ್ರೂ ಆಗ್ಬೋದು, ಯಾವಾಗಾದ್ರೂ ಆಗ್ಬೋದು. ಅದಕ್ಕೆ ಫಸ್ಟ್ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಮೈಂಡ್ ಅಲ್ಲಿ ಒಂದು ಅನುಮಾನ ಜಾಸ್ತಿ ಇಟ್ಕೋಬಾರ್ದು, ಆದ್ರೆ ಒಂದು ಸ್ವಲ್ಪ ಆದ್ರೂ ಸಸ್ಪಿಷಿಯಸ್ ಇರ್ಬೇಕು. ಒಂದು ಏಜ್ ಆದ್ಮೇಲೆ ಸ್ವಲ್ಪ ಆದ್ರೂ ಬಹುಶಃ ಬರಬಹುದು, ಅದಕ್ಕೆ ನಾನು ನನ್ನದೇ ಆದ ಒಂದು ಪ್ರಿಕಾಷನ್ ತಗೋಬೇಕು, ಅಥವಾ ಆತರ ಏನಾದ್ರೂ ಸ್ವಲ್ಪ ಡೌಟ್ ಬಂದ್ರೆ ಕೂಡ ಅದನ್ನ ನಾನು ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡ್ಬೇಕು, ಅದನ್ನ ಇಮಿಡಿಯೇಟ್ ಆಗಿ ನಾನು ಹ್ಯಾಂಡಲ್ ಮಾಡ್ಕೋಬೇಕು ನನ್ನಷ್ಟಕ್ಕೆ ನಾನು. ಯಾಕಂದ್ರೆ ಎಲ್ಲಾ ವೈದ್ಯರು ಎಲ್ಲರ ಮನೆಗೆ ಹೋಗಿ ಹೇಳಕ್ ಆಗಂಗಿಲ್ಲ, ಅವ್ರ ದೇಹನ ಅವ್ರು ಕಾಪಾಡ್ಕೋಬೇಕು. ಅವರ ದೇಹಕ್ಕೆ ಸಂಬಂಧಿಸಿದ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಸ್ವಲ್ಪ ಅವರು ಗಮನ ಕೊಟ್ಟು ನೋಡೋದನ್ನ ಬಹಳ ಓಪನ್ ಮೈಂಡೆಡ್ ಆಗಿ ನೋಡ್ಬೇಕು. ಅಂದ್ರೆ ನನಗೆ ಬಹಳ ಕ್ಲಿಯರ್ ಆಗಿ ಅನ್ಸೋದೇನಂದ್ರೆ, ಎಲ್ಲರೂ ಮಾತಾಡೋದು ಅವೇರ್ನೆಸ್ ಇಲ್ಲ, ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವೇರ್ನೆಸ್ ಬಹಳಷ್ಟು ಜನಕ್ಕೆ ಆಲ್ರೆಡಿ ಬಂದಿದೆ. ಕ್ಯಾನ್ಸರ್ ಒಂದು ಭಯಾನಕ ರೋಗ, ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ಮಾಡಿದ್ರೆ ಆರಾಮಾಗ್ಬಹುದು, ಲೇಟ್ ಸ್ಟೇಜ್ ಅಲ್ಲಿ ಮಾಡಿದ್ರೆ ಬದುಕುಳಿಯೋದು ಕಷ್ಟ, ಈ ರೀತಿ ಎಲ್ಲ ಆಲೋಚನೆಗಳು ಇದಾವೆ. ಆದ್ರೆ ಅವರಲ್ಲಿ ಇರೋದು ಬಹಳ ಮುಖ್ಯವಾದ ಅಂಶ ಹೊರಗೋಗ್ಬೇಕಾಗಿರೋದ್ ಏನಂದ್ರೆ ನಿರ್ಲಕ್ಷ್ಯ, ಅವೇರ್ನೆಸ್ ಅಲ್ಲ, ತಿಳುವಳಿಕೆ ಇದೆ, ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಕ್ಯಾನ್ಸರ್ ಅಂದ್ ಕೂಡ ಎಲ್ಲರೂ ಭಯ ಪಡ್ತಾರೆ, ಆದ್ರೆ ಅದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ, ಆ ನಿರ್ಲಕ್ಷ್ಯದಲ್ಲೂ ಎರಡ್ ಮೂರ್ ತರ ಇದೆ. ಒಂದು ಏನಂದ್ರೆ, ನನಗೆ ಕ್ಯಾನ್ಸರ್ ಇರ್ಲಿಕ್ಕಿಲ್ಲ, ನನಗೆ ಯಾಕೆ ಬರುತ್ತೆ, ಅಥವಾ ಏನೋ ಒಂದು ತಪ್ಪು ಮಾಡಿದವ್ರಿಗೋ ಅಥವಾ ಏನೋ ಒಂದು ಕೆಟ್ಟ ಚಟಗಳಿದ್ದವ್ರಿಗೋ ಅಂತವ್ರಿಗೆಲ್ಲ ಬರುತ್ತೆ, ನನಗೆ ಯಾಕೆ ಬರ್ತದೆ ಅನ್ನೋ ಒಂದು ಸಹಜವಾದ ಆಲೋಚನೆ ಫಸ್ಟ್ ಮಾಡ್ತಾರೆ ಎಲ್ಲರೂ. ಅದನ್ನ ದಯವಿಟ್ಟು ತೆಗೆದುಹಾಕ್ಬೇಕು. ಅಂದ್ರೆ ಯಾವಾಗ್ಲೂ ಅದೇ ಭಯದಲ್ಲಿ ಇರ್ಬೇಕಂತ ನಾನು ಹೇಳ್ತಾ ಇಲ್ಲ, ಬಟ್ ದೇರ್ ಈಸ್ ಎ ಪಾಸಿಬಿಲಿಟಿ, ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ನಾವು ಹ್ಯೂಮನ್ ಬೀಯಿಂಗ್ಸ್ ಇರೋದ್ರಿಂದ, ಈ ಕಾಲದಲ್ಲಿ ನಂಬರ್ಸ್ ಗಳು ಜಾಸ್ತಿ ಆಗಿರೋದ್ರಿಂದ ಇರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಿದ ಸಿಂಪ್ಟಮ್ಸ್ ಗಳೇನಿದೆ, ನಾನು ಅದ್ರ ಬಗ್ಗೆ ಅಲರ್ಟ್ ಆಗಿ ಅದನ್ನ ನಾನು ನೋಡ್ಕೊಂಡು ಮತ್ತೆ ನನ್ನ ಜೀವನನ ನಾರ್ಮಲ್ ಆಗಿ ಮಾಡ್ತೀನಿ. ಮತ್ತೆ ಅದೇ ಭಯದಲ್ಲಿ ಇರ್ಬಾರ್ದು, ಬಹಳಷ್ಟು ಜನ ಅದರಲ್ಲಿ ಭಯದಲ್ಲಿ ಹೋಗ್ಬಿಡ್ತಾರೆ, ಭಯಕ್ಕೆ ಹೋಗ್ಬಾರ್ದು. ಅದ್ರ ಬಗ್ಗೆ ಆಲೋಚನೆಗಳು ಜಾಸ್ತಿ ಮಾಡ್ತಾರೆ, ಮಾಡೋದಲ್ಲ. ಈಗ

0: ಉದಾಹರಣೆಗೆ ಹೇಳೋದಾದ್ರೆ ಇದೇ ನೋವು ಬಂತು ಅಂದ್ರೆ ಸಹಜವಾಗಿ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಸಹಜವಾಗಿ ಒಂದು ಕಾರಣ ತಲೆಯಲ್ಲಿ ಬಂದೇ ಬರುತ್ತೆ, ಏನಂದ್ರೆ ಓ ನನಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಆಲೋಚನೆ ಮಾಡೋಷ್ಟು ಧಾರಾಳತನವಾಗ್ಲಿ ಆಲೋಚನೆ ಆಗ್ಲಿ ಬರುತ್ತೆ. ಬಟ್ ಕ್ಯಾನ್ಸರ್ ವಿಷಯದಲ್ಲಿ ಜನರಿಗೆ ಹಂಗ ಬರಲ್ಲ. ಫಸ್ಟ್ ಆಲೋಚನೆ ಏನ್ ಮಾಡ್ತಾರೆ, ನನಗೆ ಯಾಕೆ ಬರುತ್ತೆ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೇನು ಹ್ಯಾಬಿಟ್ಸ್ ಇಲ್ಲ, ನಾನು ಇನ್ನು ಏಜ್ ಜಸ್ಟ್ 30 ವರ್ಷ, ನನಗೆ ಯಾಕೆ ಬರುತ್ತೆ ಅನ್ನೋದು ಆಲೋಚನೆ ಇದೆಯಲ್ಲ, ಅದನ್ನ ತೆಗಿಬೇಕು. ಇರಬಹುದು ನಾನು ಇದನ್ನ ಇಲ್ಲ ಅಂತ ತೆಗೆದು ಅದನ್ನ ವೈದ್ಯರ ಮೂಲಕ ಪ್ರಮಾಣೀಕರಿಸಿ ಆಮೇಲೆ ಮತ್ತೆ ಆರಾಮಾಗಿ ಜೀವನ ಮಾಡೋಣ ಅನ್ನೋದು ಒಂದು ದೊಡ್ಡ ಇದರಿಂದ ಆಲೋಚನೆ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಅದಕ್ಕೆ ನಾನು ರಿಪೀಟ್ ಆಗಿ ಹೇಳೋದೇನಂದ್ರೆ, ತಿಳುವಳಿಕೆಕ್ಕಿಂತ ನಿರ್ಲಕ್ಷ್ಯತನ ದೂರ ಹೋಗ್ಬೇಕು. ಎರಡನೇದೇನಂದ್ರೆ ಸರ್, ಸ್ಟಿಗ್ಮಾ ಅಂತ ಕರಿತೀವಿ. ಏನಂದ್ರೆ ನನಗೇನಾದ್ರು ಕ್ಯಾನ್ಸರ್ ಡಯಾಗ್ನೋಸ್ ಆಗ್ಬಿಟ್ರೆ ನನ್ನ ಜನರು ಬೇರೆ ನೋಡ್ತಾರೆ, ಆಮೇಲೆ ಮನೆಯವರು ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ಮನೆ ಎಲ್ಲ ಫೈನಾನ್ಶಿಯಲಿ ಪೂರ ಅಧೋಗತಿಗೆ ಬಂದ್ಬಿಡ್ತದೆ, ನನ್ನ ಜೊತೆ ಯಾರು
1: ಬರ್ತಾರೆ,
0: ನಾನ್ ಅಲೋನ್ ಆಗ್ಬಿಡ್ತೀನಿ, ನನ್ನ ಜೊತೆ ಯಾರು ಕುತ್ಕೊಂಡು ಊಟ ಮಾಡಲ್ಲ, ಇವೆಲ್ಲ ಅದೆಲ್ಲ ಬಹಳ ತಪ್ಪು
1: ಕಲ್ಪನೆ.
0: ಆಮೇಲೆ ಬಹಳಷ್ಟು ಜನ ಪೇಷಂಟ್ಸ್ ನನಗೆ ಕೇಳ್ತಾರೆ ಸರ್, ಏನಂದ್ರೆ ಊಟ ಮಾಡ್ಬೇಕಾರೆ
1: ಎಲ್ಲ ಜೊತೆ ಕೂತ್ಕೊಂಡು
0: ಮಾಡ್ಬೋದಾ, ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡ್ಬೋದಾ, ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಹಂಗೆಲ್ಲ ಕೇಳ್ತಾರೆ. ಈ ವಿಷಯದಲ್ಲಿ ಕ್ಯಾನ್ಸರ್ ಈಸ್ ನಾಟ್ ಕಂಟೇಜಿಯಸ್, ಒಬ್ಬರಿಂದ ಇನ್ನೊಬ್ಬರಿಗೆ ಬರಲ್ಲ. ನಾವು ಅವ್ರ ಜೊತೆಗೆ ಕುತ್ಕೊಂಡು ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಿದ್ರು ಕೂಡ, ನೀರ್ ಕುಡಿದ್ರು ಕೂಡ ಬಹುಶಃ ಆಕ್ಚುಲಿ ತಪ್ಪು, ಬಟ್ ಆದ್ರೂ ಕೂಡ ಅದು ಬರೋ ಚಾನ್ಸ್ ಇಲ್ಲ, 100 ಅಲ್ಲ 200% ಚಾನ್ಸ್ ಇಲ್ಲ.
1: ಸರಿ, ಈಗ ಸಾಕಷ್ಟು ಕ್ಯಾನ್ಸರ್ ಗಳಿದೆ, ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಗಳಿದೆ. ಯಾವ ಕ್ಯಾನ್ಸರ್ ಏನು ಸಿಂಪ್ಟಮ್ ಇದೆ ಅಂತೇಳಿ ಕೆಲವ್ರಿಗೆ ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಾಗತ್ತೆ, ಒಂದೊಂದ್ಸಲ 4th stage ಹೋದ್ಮೇಲೆ ಗೊತ್ತಾಗತ್ತೆ. ಹಾಗಾಗಿ ಈಗ ಸ್ಕ್ರೀನಿಂಗ್ ಮಾಡ್ಕೊಳ್ಳುವಂತ ವಿಷಯಕ್ಕೆ ಬಂದಾಗ, ಯಾವ ಕ್ಯಾನ್ಸರ್ ಹೆಂಗೆ ಕಂಡು ಹಿಡ್ಕೊಳ್ಳೋದು, ಸ್ಕ್ರೀನಿಂಗ್ ಎಲ್ಲಿ ಮಾಡ್ಕೊಳ್ಳೋದು, ಕೆಲವೊಂದು ಕ್ಯಾನ್ಸರ್ ಗಳಿಗೆ ಸಿಂಪ್ಟಮೇ ಗೊತ್ತಾಗಲ್ಲ.
0: ಒಂದು ರೋಗಿಗಳು ತಮ್ಮ ಒಂದು ಅಸೆಸ್ಮೆಂಟ್ ಅಲ್ಲಿ ಅಂದ್ರೆ ತಮ್ಮನ್ನ ತಾವು ಅಳತೆ
1: ಮಾಡ್ಕೋ.
0: ಒಂದು ಉದಾಹರಣೆಗೆ, ಒಬ್ಬ 35 ವರ್ಷದ ಹೆಣ್ಮಗಳಿಗೂ ಮತ್ತು 25 ವರ್ಷದವನು 10 ವರ್ಷದಿಂದ ಗುಟ್ಕಾ ತಿಂತಿದ್ದಾನೆ ಅಂದ್ರೆ ಅವನಿಗೂ ಕೂಡ ವ್ಯತ್ಯಾಸ ಇದೆ. ಅವನ ಆಲೋಚನೆ ಬೇರೆ ಇರಬೇಕು, 35 ಇಯರ್ ನಾರ್ಮಲ್ ಆಗಿ ಇರುವಂತ ಒಬ್ಬ ಹೆಣ್ಮಗಳ ವಿಚಾರ ಬೇರೆ ಇರಬೇಕು. ಆಕಿ ತನಗೆ ಬೈ ಕ್ಯಾನ್ಸರ್ ಬರಬಹುದು ಅಂತ ಜಾಸ್ತಿ ಆಲೋಚನೆ ಮಾಡ್ಕೊಂಡು ಕೂಡಬಾರದು. ಅವನು ಆಕೆಗೆ ಅವನಿಗೆ ಸ್ತನದ ಕ್ಯಾನ್ಸರ್ ಬರುತ್ತೆ ಅಂತ ಅವನು ವಿಚಾರ ಮಾಡ್ತಾರೆ. ಹಾಗಾಗಿ ಸರ್, ಒಂದ್ 2-3 ಫ್ಯಾಕ್ಟರ್ಸ್ ಗಳು ಪ್ರೂವ್ ಆಗ್ಬಿಟ್ಟಿದೆ. ಒಂದೇನಂದ್ರೆ ಸ್ಮೋಕಿಂಗ್ ಈಸ್ ವೆರಿ ಏನಾದ್ರು ಅಸೋಸಿಯೇಷನ್ ವಿತ್ ದ ಡಿಸೀಸ್ ಇಸ್ ವೆರಿ ಕ್ಲಿಯರ್ ಅಂತ ಹೇಳ್ತಾರೆ ರಿಸರ್ಚ್ ಅಲ್ಲಿ. ಎರಡನೇದು ಆಲ್ಕೋಹಾಲ್ ಅದ್ರ ಜೊತೆಗೆ ಮತ್ತೆ ರೆಡ್ ಮೀಟ್ ಮತ್ತೆ ಈ ಊಟ ಮಾಡ್ತಿರುವಂತಹ ಅನವಶ್ಯಕ ಖಾದ್ಯ ಪದಾರ್ಥಗಳಲ್ಲಿ ತಿನ್ನೋದು, ಅದು ಊಟಗಳು, ಆಮೇಲೆ ವಾತಾವರಣದ ಸ್ವಲ್ಪ ಕಲುಷಿತ ಆಗಿದೆ, ಇದಿಷ್ಟು ಪ್ರೂವ್ಡ್ ಇದೆ. ಇನ್ನೊಂದು ಏನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕ್ ಅಲ್ಲಿ ಅದು ಒಬ್ರಿಗೆ ಬಂದ್ರೆ ಬರುತ್ತಂತಿಲ್ಲ, ಇಬ್ರು ಮೂವರಿಗೆ ಒಂದೇ ಫ್ಯಾಮಿಲಿ ಒಳಗೆ ಇಬ್ರು ಮೂವರಿಗೆ ಬಂದ್ರೆ ಅವಾಗ ಆ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಬರೋ ರಿಸ್ಕ್ ಚಾನ್ಸ್ ಇರುತ್ತೆ. ಸೊ ಇವರೆಲ್ಲ ಹೈ ರಿಸ್ಕ್ ಕ್ಯಾಟಗರಿ ಒಳಗೆ ಬರ್ತಾರೆ, ಅಂದ್ರೆ ಸ್ಮೋಕ್ ಮಾಡೋರು ಕಂಟಿನ್ಯೂಸ್ ಆಗಿ, ಜಾಸ್ತಿ ಜಾಸ್ತಿ ರೆಡ್ ಮೀಟ್ ಯುಟಿಲೈಸ್ ಮಾಡೋರು, ಅಥವಾ ಜಾಸ್ತಿ ಎಕ್ಸ್ಪೋಸ್ ಆಗಿರೋರು ಈ ಧೂಳ ಮತ್ತೆ ಫ್ಯಾಕ್ಟರಿಗಳಲ್ಲಿ. ಸೊ ಇವೆಲ್ಲ ಹೈ ರಿಸ್ಕ್ ಕ್ಯಾಟಗರಿಗೆ ಬರ್ತಾರೆ. ಆ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ದವರು ಜಾಸ್ತಿ ಅಲರ್ಟ್ ಆಗಿರ್ಬೇಕು. ಸೊ ಲೋ ರಿಸ್ಕ್ ಅಲ್ಲಿ ಇರೋರು ಏನ್ ಇರ್ತಾರಲ್ಲ, ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ಸ್ಮೋಕಿಂಗ್ ಇರಲ್ಲ, ನಾರ್ಮಲ್ ಒಂದು ಸಾತ್ವಿಕ ಆಹಾರ ಜೊತೆಗೆ ಜೀವನ ಮಾಡ್ತಿರ್ತಾರೆ, ಅವ್ರಿಗೂ ಬರೋ ಚಾನ್ಸ್ ಇರುತ್ತೆ. ಆದ್ರೆ ಅವ್ರಿಗೆ ಅಲ್ಲಿ ಕಾರಣಗಳಿಲ್ಲ ಸರ್, ಎಟಿಯಾಲಜಿ ಗೊತ್ತಿಲ್ಲ, ಯಾಕೆ ಬರುತ್ತಂತಾನು
1: ಗೊತ್ತಿಲ್ಲ,
0: ಬಟ್ ಬರುತ್ತೆ. ಹಾಗಾಗಿ ನನ್ ಏನೂ ಇಲ್ಲ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೆ ಬರದೇ ಇಲ್ಲ ಅನ್ನೋದು ವಿಚಾರ ಮಾಡಬಾರ್ದು. ಸೊ ಹಂಗಾಗಿ ಅವರು ಕೂಡ ಒಂದು ಲೋ ರಿಸ್ಕ್ ಕ್ಯಾಟಗರಿ ಒಳಗೆ ಇರ್ತಾರೆ, ಬರಬಹುದು ನಮಗೂ ಬರಬಹುದು ಅನ್ನೋ ಆಲೋಚನೆಯಲ್ಲಿ ಇರ್ಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಜಗತ್ತಿನಾದ್ಯಂತ ಬಹಳಷ್ಟು ಕಂಟ್ರಿಗಳು ಬಹಳ ಕಂಪಲ್ಸರಿ ಅನ್ನಂಗೆ ಇಂಪ್ಲಿಮೆಂಟ್ ಮಾಡಿದವೆ. ಅಂದ್ರೆ ನಮ್ ದೇಶದಲ್ಲಿ ಬಹಳ
1: ಕಡಿಮೆ,
0: ನಮ್ ದೇಶದಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಇರೋದು ಒಂದೇ, ಪ್ಯಾಪ್ಸ್ ಮೇಯರ್ ಮಾಡ್ತಾರೆ, ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಗೆ ಪ್ಯಾಪ್ಸ್ ಮೇಯರ್ ಮಾಡ್ತಾರೆ. ಅದು ಬಿಟ್ರೆ ಬೇರೆ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳು ಇಲ್ಲ, ಗವರ್ಮೆಂಟ್ ಇಂದ ಕಂಪಲ್ಸರಿ. ಈಗೆಲ್ಲ ಬಹಳಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಆಗ್ತವೆ, ಯಾವ ಸ್ಕ್ರೀನಿಂಗ್ ಅಷ್ಟೊಂದು ಕಾಸ್ಟ್ಲಿ ಏನಾಗಲ್ಲ ಮೊದಲಿದ್ದಂಗೆ, ಈಗ ಬಹಳ ಕಡಿಮೆ ಕಾಸ್ಟ್ ಅಲ್ಲಿ ಮಾಡಬಹುದು ನಾವು. ಸೊ ಬಹಳ ಕಾಸ್ಟ್ಲಿ ಏನೋ ಆಗೋದಿಲ್ಲ, ಕಡಿಮೆ ಇದ್ರಲ್ಲೇನೆ ಆಗ್ತವೆ. ಗವರ್ಮೆಂಟ್ ಕೂಡ ಅದನ್ನ ಪ್ರಯತ್ನ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಬಹುದು ನನ್ನ ಪ್ರಕಾರ. ಇನ್ವೆಸ್ಟಿಗೇಷನ್ಸ್ ಒಂದ್ ಕಡೆ ಆದ್ರೆ ಸರ್, ನಾವು ಇನ್ವೆಸ್ಟಿಗೇಷನ್ಸ್ ಪಾರ್ಟ್ ನ ಮತ್ತೆ ಏನಂತೀವಿ ಗೌರ್ಮೆಂಟ್ ಗಾಗ್ಲಿ ಅಥವಾ ಖಾಸಗಿ ಆಸ್ಪತ್ರೆಗಳಿಗಾಗ್ಲಿ ಅಥವಾ ಯಾರು ಬೇರೆ ಹಾಸ್ಪಿಟಲ್ಗಳಿಗಾಗ್ಲಿ ಅಥವಾ ಇಂಡಸ್ಟ್ರಿಗಳಿಗೆ ಈ ಹೆಲ್ತ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ ಅದಕ್ಕಾಗಿ ಬಿಟ್ಬಿಡೋಣ. ಬಟ್ ಒಬ್ಬ ವ್ಯಕ್ತಿಯಾಗಿ ಒಬ್ಬ ನಾರ್ಮಲ್ ಪರ್ಸನ್ ಆಗಿ ಅವನ ಏಜ್ಗೆ ಸಂಬಂಧಪಟ್ಟಂಗೆ ಅವನು ಯಾವ ರೀತಿ ಸಸ್ಪಿಷಿಯಸ್ ಆಗಿ ಇರ್ಬೇಕು, ಅವನಿಗೆ ಈ ತರ ಬಂದಾಗ ಎಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಬೇಕನ್ನೋದು ಅವನಿಗೆ ತಿಳಿಬೇಕು. ಅದನ್ನ ಬಹಳ ಹುಷಾರಾಗಿ ನೋಡೋದಾದ್ರೆ ಸರ್, ನಾನು ಮೂರು ಕಾಯಿಲೆಗಳನ್ನ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಇರೋ ಜಾಸ್ತಿ ಇರೋದನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಬಾಯಿ ಮತ್ತೆ ಗಂಟ್ಲ ಕ್ಯಾನ್ಸರ್, ಇನ್ನೊಂದು ಹೆಣ್ಮಕ್ಳಲ್ಲಿ ಸ್ತನದ ಕ್ಯಾನ್ಸರ್ ಜಾಸ್ತಿ, ಮತ್ತೆ ಗರ್ಭಕಂಠದ ಕ್ಯಾನ್ಸರ್. ಈ ಮೂರು ವಿಷಯಗಳನ್ನ ಸ್ವಲ್ಪ ನಾವು ನೋಡೋದಾದ್ರೆ ಅದರಲ್ಲಿ ಎರಡು ಬಹಳ ಇಂಪಾರ್ಟೆಂಟ್, ಒಂದು ಬಾಯಿ ಮತ್ತು ಗಂಟ್ಲದ ಕ್ಯಾನ್ಸರ್ ಮತ್ತೆ ಸ್ತನದ ಕ್ಯಾನ್ಸರ್. ಈಗ ಬಾಯಿ ಮತ್ತು ಗಂಟಲದ ಕ್ಯಾನ್ಸರ್ ಗೆ ಬಂದ್ರೆ ಒಬ್ಬ 25-30 ವರ್ಷದ ವ್ಯಕ್ತಿ ಇಬ್ಬರು ನಾನು ಕಂಪೇರ್ ಮಾಡೋದಾದ್ರೆ, ಒಬ್ರು ಕಂಟಿನ್ಯೂಸ್ ಆಗಿ ಟೊಬ್ಯಾಕೋನ ಯೂಸ್ ಮಾಡ್ತಿರೋರು, ಇನ್ನೊಬ್ರು ಟೊಬ್ಯಾಕೋ ಯೂಸ್ ಮಾಡ್ಲಾರ್ದವ್ರು ಇರೋಣ ಅಂತ ಅನ್ಕೊಳ್ಳೋಣ. ಅವ್ರನ್ನ ಹೈ ರಿಸ್ಕ್ ಅಂತ ಕರಿತೀವಿ, ಇವ್ರನ್ನ ಲೋ ರಿಸ್ಕ್ ಅಂತ ಕರಿತೀವಿ. ಆದ್ರೆ ಇಬ್ರು ಮಾಡ್ಬೇಕಾಗಿರೋದು ಮೆಥಡ್ ಒಂದೇ, ಒಂದು ಏಜ್ ಆದ್ಮೇಲೆ 25-30 ಇಯರ್ಸ್ ಆದ್ಮೇಲೆ ಒಂದು ರೂಟೀನ್ ಆಗಿ ವೀಕ್ಲಿ ಒಂದ್ಸರಿ ಒಂದು ಬಾಯಿಯ ಪರೀಕ್ಷೆ, ತಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಬಾಯಿಯ ಪರೀಕ್ಷೆ ಮಾಡ್ಕೊಳ್ಳೋದು. ಬಾಯಿಯನ್ನ ಪೂರ್ತಿ ಓಪನ್ ಆಗಿ ನೋಡಿ, ನಾಲಿಗೆಯನ್ನ ಪೂರ್ತಿಯಾಗಿ ನೋಡ್ಬೇಕು ಹೊರಗಡೆ ತೆಗೆದು, ಮತ್ತೆ ಈ ಅಂಗಳ ಮತ್ತೆ ಬಾಯಿ ಒಳಗಿನ ಭಾಗ, ಅಲ್ಲಿ ಚರ್ಮ ಸ್ಮೂತ್ ಆಗಿದೆ ಇಲ್ವಾ, ಅಲ್ಲಿ ಏನಾದ್ರು ಬಿಳಿ ಬಿಳಿ ಪ್ಯಾಚ್ಗಳೇನ ಕಾಣ್ತಾ ಇದೆ, ಇದು ಬಹಳ ಇಂಪಾರ್ಟೆಂಟ್, ಬಿಳಿ ಪ್ಯಾಚ್ಗಳು ಕಾಣ್ತಿದಾವ, ರೆಡ್ ಪ್ಯಾಚ್ಗಳೇನಾದ್ರು ಕಾಣ್ತಾ ಇದಾವ, ಇವೆಲ್ಲ ಪೇನ್ಲೆಸ್ ಇರ್ತವೆ, ಇವು ಗೊತ್ತೇ ಆಗಲ್ಲ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಗೊತ್ತಾಗಲ್ಲ. ಆಮೇಲೆ ಒಳಗಡೆ ಇರೋದ್ರಿಂದ ಬಹಳ ಜನಕ್ಕೆ ಕಾಣಿಸೋದು ಇಲ್ಲ. ಸೊ ಹಾಗಾಗಿ ಆ ಪ್ಯಾಚ್ಗಳು ಏನಾದ್ರು ಇದಾವ, ಅಥವಾ ಯಾವ್ದಾದ್ರು ಒಂದು ಸಣ್ಣ ಗಾಯ ಏನಾದ್ರು ಇದೆಯಾ, ಅಥವಾ ಇದೆಯಾ, ಹೋದ ವಾರ ಇರ್ಲಿಲ್ಲ ಈ ವಾರ ಏನಾದ್ರು ಹೊಸದಾಗಿ ಬಂದಿದ್ಯಾ ಅಂತ. ಸೊ ಇದನ್ನ ಆಮೇಲೆ ನಾಲ್ಗೆನ ಒಂದ್ ರೀತಿ ಈ ಹಲ್ಲು ಮತ್ತೆ ಈ ತುಟಿಯ ಮಧ್ಯದಲ್ಲಿ ಏನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಒಂದು ರೌಂಡ್ ನಾಲ್ಗೆನ ಹಾಕ್ಬೇಕು, ಅಲ್ಲಿ ಏನಾದ್ರು ಒಂದು ರಫ್ ಸರ್ಫೇಸ್ ಏನಾದ್ರು ಅನಿಸ್ತಾ ಇದೆ ನಮ್ಗೆ ಅಂತ ಗೊತ್ತಾಗುತ್ತೆ. ನಾಲ್ಗೆನ ಮೂವ್ಮೆಂಟ್ ಮಾಡ್ಕೋಬೇಕು ಒಂದು ರೌಂಡ್
1: ರಫ್ ಸರ್ಫೇಸ್ ಅಂದ್ರೆ
0: ಒಂದು ಏನಾದ್ರು ಅಲ್ಲಿ ಅಲ್ಸರ್ ತರ ಒಂದು ಗಾಯ ಏನಾದ್ರೆ ಅದು ಫೀಲ್ ಆಗುತ್ತೆ. ಪ್ರಾಬ್ಲಮ್ ಏನಂದ್ರೆ ಪೇನ್ ಇದ್ರೆ ಆಟೋಮೆಟಿಕಲಿ ಗೊತ್ತಾಗ್ಬಿಡ್ತದೆ, ಈ ಕಾಯಿಲೆ ಪ್ರಾಬ್ಲಮ್ ಅಂದ್ರೆ ಪೇನ್ಲೆಸ್ ಇದೆ. ಹಾಗಾಗಿ ಅದನ್ನ ಆ ರೀತಿ ಒಂದು ನಾಲ್ಗೆನ ಒಂದು ರೌಂಡ್ ಮೂವ್ಮೆಂಟ್ ಮಾಡ್ಕೋಬೇಕು, ಅಂಗಳನ್ನ ಡೀಟೇಲ್ ಆಗಿ ನೋಡ್ಬೇಕು. ಇಷ್ಟು ಭಾಗನ ನೋಡೋದ್ರ ಜೊತೆಗೆ ಕುತ್ತಿಗೆಯನ್ನ ನಾವು ಮುಂದೆ ಮತ್ತೆ ಸೈಡ್ಗೆ ಏನಾದ್ರೂ ಗಡ್ಡೆ ಫೀಲ್ ಆಗ್ತಿದ ಅಂತ ಫೀಲ್ ಮಾಡಿದ್ರೆ ಬಹಳ ಅಂದ್ರೆ ಒಂದು 5-10 ನಿಮಿಷ ತಗೊಳುತ್ತೆ ಒಬ್ಬ ವ್ಯಕ್ತಿ ನೋಡಿದ್ರೆ. ಈ ಗುಟ್ಕಾ ಯೂಸ್ ಮಾಡೋರು ಅವರೆಲ್ಲ ಏನಿದಾರೆ, ಅವರು ಬಹಳ ಡೀಟೇಲ್ ಆಗಿ ನೋಡ್ಬೇಕು, ಅವ್ರು ಸ್ವಲ್ಪ ಟೈಮ್ ತಗೊಂಡು ನೋಡ್ಕೋಬೇಕು. ಏನಂದ್ರೆ ಅವ್ರಿಗೆ ಇಷ್ಟು ಸಣ್ಣ ತಿಳುವಳಿಕೆ ಏನಿರ್ಬೇಕಂದ್ರೆ, ಹೋದ ವಾರ ಇದಿದ್ದಿಲ್ಲ, ಇದು ಹೊಸದಾಗಿ ಬಂದಿದೆ, ಅಥವಾ ಇದು 2 ವಾರ ಜಾಸ್ತಿ ಆಯ್ತು ಇನ್ನು ಹಂಗೆ ಉಳ್ಕೊಂಡು. ಅದಕ್ಕೆ ಇಲ್ಲೇನು ಹೇಳ್ತೀವಿ ಅಂದ್ರೆ ರೂಲ್ ಆಫ್ 2 ಅಂತ ಕರಿತೀವಿ. ರೂಲ್ ಆಫ್ 2 ಅಂದ್ರೆ 2 ವಾರ, 2 ವಾರದವರೆಗೂ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, 2 ವಾರದವರೆಗೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, 2 ವಾರದವರೆಗೂ ನೋಡಿ ಎನಿಥಿಂಗ್ ವಿಚ್ ಇಸ್ ಇನ್ ಅಲ್ಸರ್ ಸ್ಮಾಲ್, ಏನಾಯ್ತು, ಒಂದೇನೋ ಪ್ಯಾಚ್ ಇತ್ತು, ಸಮಟೈಮ್ಸ್ ಜಸ್ಟ್ ಇನ್ಫೆಕ್ಷನ್ ಇರ್ತವೆ ಅಥವಾ ಜಸ್ಟ್ ಸಮ್ ಬೇರೆ ವೈರಲ್ ರೀಸನ್ಸ್ ಬಂದಿರ್ತವೆ, ಡಿಸಪಿಯರ್ ಆಗ್ತವೆ 2 ವಾರದ್ಮೇಲೆ. 2 ವಾರ ಆದ್ಮೇಲೂ ಕೂಡ ಹಂಗೆ ಉಳ್ಕೊಂಡಿದೆ ಅಂದ್ರೆ ಅಲರ್ಟ್ ಆಗ್ಬೇಕು, ಯಾವ್ದೇ ಗಾಯ ಆದ್ರೂ ಅಲರ್ಟ್ ಆಗ್ಬೇಕು, ಅಥವಾ ಯಾವ್ದೇ ಪ್ಯಾಚ್ ಹಂಗೆ ಉಳ್ಕೊಂಡಿತ್ತು ಅಂದ್ರೆ ಅಲರ್ಟ್ ಆಗ್ಬೇಕು. ವೈಟ್ ಪ್ಯಾಚ್ ಎಸ್ಪೆಷಲಿ ವೈಟ್ ಪ್ಯಾಚ್ ಮತ್ತೆ ರೆಡ್ ಪ್ಯಾಚ್ ಗಳೇನಾದ್ರೂ ಕಾಣಿಸಿದ್ರೆ. ಆಮೇಲೆ ಬಹಳಷ್ಟು ಜನ ಈ ತಂಬಾಕು ತಿನ್ನೋದು ಅದರಿಂದ ಈ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಅಂತ ಕರಿತೀವಿ, ಅಂದ್ರೆ ಬಾಯಿ ಓಪನ್ ಮಾಡಕ್ ಬರ್ತಿರಲ್ಲ ಅವ್ರಿಗೆ, ಆ ರೀತಿ ಟೈಟ್
1: ಆಗಿ
0: ಓಪನ್ ಮಾಡ್ಲಾಕ್, ಯಾಕಂದ್ರೆ ಒಳಗಡೆ ಎಲ್ಲ ಮ್ಯೂಕೋಸ ಅಂತ ಕರಿತೀವಿ, ಅದು ಡ್ಯಾಮೇಜ್ ಆಗ್ಬಿಟ್ಟಿರ್ತದೆ ಬಾಯಿ ಒಳಗಿನ ಪದರು. ಅಲ್ಲಿ ಕೂಡ ಅವರು ಸ್ವಲ್ಪ ವೈದ್ಯರಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಅವರಿಗೆ ನೋಡ್ಕೊಳಕ್ ಆಗಲ್ಲ, ಅವರು ಆಕ್ಚುಲಿ ಹೈಯೆಸ್ಟ್ ರಿಸ್ಕ್, ಅವರು ಕ್ಯಾನ್ಸರ್ ಆಗೋ ಚಾನ್ಸ್ ಅವ್ರಿಗೆ ಜಾಸ್ತಿ. ಅವರು ವೈದ್ಯರ ಹತ್ರ ಹೋಗಿ ಅಟ್ಲೀಸ್ಟ್ 3 ವಾರಕ್ಕೊಂದ್ಸಲ ಆದ್ರೂ, ತಿಂಗಳಿಗೆ ಅಥವಾ 2-3 ತಿಂಗಳಿಗೆ ಒಂದ್ಸಲ ಸುಮ್ನೆ ಒಂದ್ ಜಸ್ಟ್ ಟೆಸ್ಟ್ ಮಾಡಿಸ್ಕೊಂಡು ಬರೋದು ಸೇಫರ್ ಸೈಡ್. ಸೊ ಇದು ಬಾಯಿ ಕ್ಯಾನ್ಸರ್ ಬಗ್ಗೆ ಇಷ್ಟು ಮಾಡಿದ್ರೆ ತಿಂಗಳಿಗೊಂದ್ಸರಿ ಒಂದ್ 5 ನಿಮಿಷ ಸ್ಪೆಂಡ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ, ಒಂದ್ ಜೀವನೇ
1: ಉಳಿಬಹುದು.
0: ಎರಡನೇದು ಏನಂದ್ರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಶ್ರೋತೃಗಳಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಈ ತಂಬಾಕು ಎನಿ ಫಾರ್ಮ್ ಪ್ಲೀಸ್ ಸ್ಟಾಪ್. ಏನ್ ಹೇಳಿದ್ ಅಂದ್ರೆ, ಬಹಳ ಜನ ಏನ್ ಹೇಳ್ತಾರೆ ಸರ್, ನಾ ಕಡಿಮೆ ಮಾಡಿದೀನಿ, ಕಡಿಮೆ ಮಾಡಕ್ ಟ್ರೈ ಮಾಡ್ತಾ
1: ಇದ್ದೀನಿ,
0: ಕಡಿಮೆ ಮಾಡೋದು ಅದೆಲ್ಲ ಆತರ ಕಾನ್ಸೆಪ್ಟ್ಗಿಂತ ಡೈರೆಕ್ಟ್ ಆಗಿ ಒಂದೇ ಸರಿಗೆ ಒಂದು ಸ್ಟಾಪ್ ಮಾಡೋದು ಬೆಟರ್, ಅದನ್ನ ಕ್ವಿಟ್ ಡೇ ಅಂತ ಕರಿತೀವಿ. ದಟ್ ಈಸ್ ಯುವರ್ ಕ್ವಿಟ್ ಡೇ. ಸೊ ಸಮ್ ಪರ್ಸನ್ಸ್ ಇನ್ ದೇರ್ ಲೈಫ್ ದೇ ರಿಮೆಂಬರ್ ದಟ್ ಕ್ವಿಟ್ ಡೇ, ದಟ್ ಈಸ್ ದೇರ್ ಅಚೀವ್ಮೆಂಟ್, ಕ್ವಿಟ್ ಡೇ ಅಂತೀವಿ, ಆ ದಿನ ನಾ ಬಿಟ್ಟೆ ಅಂದ್ರೆ ಮುಗೀತು. ಆ ರೀತಿಯಾದ ಒಂದು ವಿಲ್ ಪವರ್ ನ ಬೆಳೆಸ್ಕೋಬೇಕು. ಜನ. ಸೊ ಅದರಿಂದ ಅವ್ರು ಉಳಿತಾರೆ, ಅವ್ರ ಸಂಸಾರ ಉಳಿತದೆ, ಅವ್ರ ದುಡ್ಡು ಉಳಿತದೆ, ಅವ್ರ ನೆಮ್ಮದಿ ಉಳಿತದೆ, ಅವ್ರ ಲೈಫ್ ಅಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಮಾಡಬಹುದು, ಇಷ್ಟೊಂದು ಪಾಸಿಬಿಲಿಟೀಸ್ ಗಳು ಉಳಿತವೆ. ಬಟ್ ಅದು ಒಂದು ಪ್ಯಾಕೆಟ್ ಹಿಂದೆ ಹೋದ್ರೆ ಲೈಫ್ ಎಷ್ಟೊಂದು ಡ್ಯಾಮೇಜ್ ಗಳು ಕೂಡ ಆಗ್ತವೆ. ಹಾಗಾಗಿ ಒಂದು ದಿನ ಫಿಕ್ಸ್ ಮಾಡ್ಬೇಕು, ದಿಸ್ ಇಸ್ ನಂದು ಕ್ವಿಟ್ ಡೇ, ನಾನು ಇವತ್ತು ಬಿಡ್ತಾ ಇದ್ದೀನಿ, ಮುಗೀತು. ಅದಕ್ಕೆ ಆಗ್ತಾ ಇಲ್ಲ ನನಗೆ, ಅದ್ರ ಕಡೆ ಜಾಸ್ತಿ ಸೆಳೆತ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡಕ್ಕೆ ಡಾಕ್ಟರ್ ಇದಾರೆ, ಸೈಕಿಯಾಟ್ರಿಸ್ಟ್ ಗಳು ಇರ್ತಾರೆ. ಅವರು ಕೆಲವೊಂದು ಮೆಡಿಸಿನ್ ಗಳಿಂದ ಅವರಿಗೆ ಆಗ್ತಿರುವಂತಹ ಮಾನಸಿಕ ಬದಲಾವಣೆಗಳು ಕಂಟ್ರೋಲ್ ಮಾಡಿ ಇನ್ನೊಂದು ವಾರ ಎರಡು ವಾರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು. ಅದಾದ್ಮೇಲೆ ಉಳ್ಕೊಳ್ಳೋದೇನಪ್ಪ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಬಿಡೋದೇನಿದೆಯಲ್ಲ ಅದು ಬಹಳ ಮುಖ್ಯ. ಅದರಿಂದ ಬಹುಶಃ ನಾವು ತಂಬಾಕು ಬಿಡೋದ್ರಿಂದ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪ್ರಮಾಣ ಏನಿಲ್ಲ ಅಂದ್ರೂ ಒಂದು 30-40% ಇಳಿಸಬಹುದು. ಹಾಗಾಗಿ ಅದು ಒಂದು ಈ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ. ನೆಕ್ಸ್ಟ್ ಸ್ತನದ ಕ್ಯಾನ್ಸರ್ ಬಗ್ಗೆ ಬಂದ್ರೆ ಅದರಲ್ಲಿ ಎರಡ್ ತರ ಹೇಳ್ತೀವಿ. ಪ್ರತಿಯೊಬ್ಬ ಹೆಣ್ಮಗಳು ಮೋರ್ ದೆನ್ 30 ಇಯರ್ಸ್ ಆಫ್ ಏಜ್ ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋದನ್ನ ರೂಢಿ ಮಾಡ್ಕೋಬೇಕು. SBE ಅಂತೀವಿ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೊ ಮಂತ್ಲಿನೋ 3 ಮಂತ್ಸ್ಲಿನೋ ಒಂದು ಡೇಟ್ ಒಂದು ಸಂಡೇ ಫಿಕ್ಸ್ ಮಾಡ್ಬೇಕು. ಅವರು ಕೊನೆಗೆ ನಾವು ನೋಡ್ಬೇಕಾಗಿರೋದೇನು ಗಂಟು, ಒಂದು ಗಂಟು. ಮೋಸ್ಟ್ ಆಫ್ ದ ಟೈಮ್ ನೋವಿಲ್ಲಾರದೇ ಇರುತ್ತೆ. ಆಮೇಲೆ ಎರಡನೇದ್ ಏನಂದ್ರೆ ನಿಪ್ಪಲ್ ಅಂತ ಕರಿತೀವಲ್ಲ ಅದರಿಂದ ಬ್ಲಡ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ, ಅದು ಒಂದು ಸಿಂಪ್ಟಮ್. ಮತ್ತೆ ಗಂಟು ನೋಡ್ಕೊಳ್ಳೋದಿರುತ್ತೆ. ಅರ್ಲಿಯೆಸ್ಟ್ ಡಿಸೀಸ್ ನ ಐಡೆಂಟಿಫೈ ಮಾಡಬಹುದು, ಆಲ್ಮೋಸ್ಟ್ ನಾವು ಕ್ಯೂರ್ ಮಾಡಬಹುದು. ಕ್ಯೂರ್ ಅಂದ್ರೆ ಮುಗಿತು, ಅವ್ರ ಲೈಫ್ ಅಲ್ಲಿ ಮತ್ತೆ ಕ್ಯಾನ್ಸರ್ ಇತ್ತೋ ಇಲ್ವೋ ಅನ್ನೋ ತರ ಟ್ರೀಟ್ಮೆಂಟ್ ಮಾಡಬಹುದು, ಅದರಿಂದ ಅಷ್ಟು ಬೆನಿಫಿಟ್ ಆಗ್ತದೆ. ಇಲ್ಲಿ ನಾನು ಹೇಳ್ತಿರೋದು ಏನಂದ್ರೆ ಸರ್, ಇದನ್ನ ನಾವು ಹೇಳ್ತೀವಿ, ಎಷ್ಟೊಂದು ಜನ ಎಜುಕೇಟೆಡ್ ಇದ್ದವರು ಇದನ್ನ ಕಲಿತಾರೆ ಅಂದ್ರೆ ಅವೇರ್ನೆಸ್ ತಿಳ್ಕೊಳ್ತಾರೆ, ಬಟ್ ಸ್ಟಿಲ್ ನೆಕ್ಸ್ಟ್ ಬರೋದು ನಿರ್ಲಕ್ಷ್ಯ. ನನಗೇನ್
1: ಬರುತ್ತೆ
0: ನನ್ನಂದೆಲ್ಲ ಇರ್ಲಿಕ್ಕಿಲ್ಲ, ನೋಡೋಣ ಬಿಡು. ಅಲ್ಲಿ ಏನಾಗುತ್ತೆ, ಅದು ಸ್ಟೇಜ್ ಒನ್ ಇದ್ದಿದ್ದು ಸ್ಟೇಜ್ ಟೂ ಹೋಗುತ್ತೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಗಾಬರಿ ಆಗಿ ಅಪ್ರೆನ್ಷನ್ ಆಗಿ ಅವಾಗ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಕ್ಯಾನ್ಸರ್ ಏನಂದ್ರೆ ಸರ್, ವೆನ್ ಇಟ್ ಈಸ್ ಎಟ್ ಎ ಸೈಜ್ ಆಫ್ 1 ಸೆಂಟಿಮೀಟರ್, 1 ಸೆಂಟಿಮೀಟರ್ ಅಂದ್ರೆ ಇಮ್ಯಾಜಿನ್ ಮಾಡ್ರಿ, 1 ಸೆಂಟಿಮೀಟರ್ ಇರುವಂತಹ ಕ್ಯಾನ್ಸರ್ ಗಡ್ಡೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗುವಂತ ಕೆಪಾಸಿಟಿ ಇದೆ. ಅದಕ್ಕೆ ಅಂದ್ರೆ ಅದರ ಅರ್ಥ, ನಮ್ ದೇಹದಲ್ಲಿ 1 ಸೆಂಟಿಮೀಟರ್ ಕ್ಯಾನ್ಸರ್ ಗಡ್ಡೆ ಬಂದಿದೆ ಅಂದ್ರೆ ಅದರ ಅರ್ಥ ಅದಕ್ಕೆ ಆಲ್ರೆಡಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಅದು ಆಗ್ತಾ ಇದೆ, ಆದ್ರೆ ಕಾಣಿಸ್ತಾ ಇಲ್ಲ. ಮ್ಯಾಕ್ರೋಸ್ಕೋಪಿಕಲಿ ಅಂದ್ರೆ ಕಣ್ಣಿಗೆ ಆಯ್ತು, ಸ್ಕ್ಯಾನಿಂಗ್ ಮಷಿನ್ ಗಳಿಗೆ ಆಯ್ತು, ಕಾಣ್ತಾ ಇಲ್ಲ. ಬಟ್ ಕಣ್ಣಿಗೆ ಕಾಣದ ರೂಪದಲ್ಲಿ ಅದಕ್ಕೆ ಸ್ಪ್ರೆಡ್ ಆಗೋ ಕೆಪಾಸಿಟಿ ಇದೆ. ಆ ಕಾನ್ಸೆಪ್ಟ್ ಮೇಲೆ ನಾವೇನ್ ಹೇಳ್ತೀವಿ ಅಂದ್ರೆ ಅರ್ಲಿಯರ್ ದ ಡಿಸೀಸ್ ಬೆಟರ್ ದ ಪ್ರೊಗ್ನೋಸಿಸ್ ಅಂತ ಕರೀತಾರೆ. ಹಾಗಾಗಿ ಅರ್ಲಿಯರ್ ಆಗಿ ಅವರು ಐಡೆಂಟಿಫೈ ಮಾಡ್ಕೋಬೇಕು. ಇದರಲ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಎವ್ರಿ 3 ಮಂತ್ಸ್ ಅಥವಾ 6 ಮಂತ್ಸ್ ಅವರಷ್ಟೇ ಪರೀಕ್ಷೆ ಮಾಡ್ಕೊಳ್ಳೋ ಬದಲಾಗಿ ಅವ್ರಿಗೆ ಏನಾದ್ರು ಬದಲಾವಣೆ ಕಂಡ್ರೆ ಡಾಕ್ಟರ್ ಹತ್ರ ಕೇಳಬೇಕು, ಅದು ಬೇರೆ ವಿಷಯ. ಇನ್ನೊಂದು ಏನಂದ್ರೆ ಅವರಿಗೆ ಪರೀಕ್ಷೆ ಮಾಡ್ಕೊಳ್ಳಲು ಕೆಲವೊಬ್ಬರಿಗೆ ಪರ್ಸೆಪ್ಷನ್ ಅಲ್ಲಿ ಗೊತ್ತಾಗಿರಲ್ಲ, ಈವನ್ ಟ್ಯೂಮರ್ ಇದ್ರು ಕೂಡ ಗೊತ್ತಾಗಿರಲ್ಲ. ಅದೇನಾಗಿರ್ತದೆ, ಲಾಸ್ಟ್ ವೀಕ್ ಒಂದ್ ಫೀಲ್ ಮಾಡಿರ್ತಾರೆ, ನೆಕ್ಸ್ಟ್ ವೀಕ್ ಅದೇ ತರ ಫೀಲ್ ಮಾಡಿರ್ತಾರೆ, ಓ ನಾರ್ಮಲ್ ಅನ್ಕೊಂಡಿರ್ತಾರೆ. ಕ್ಯಾನ್ಸರ್ ಗಡ್ಡೆ ಯಾವ ತರ ಫೀಲ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೆ ಅವರು ಒಂದು 6 ತಿಂಗಳಿಗೆ ಒಂದ್ಸಲ ಆದ್ರೂ ಕೂಡ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಡಾಕ್ಟರ್ ಕ್ಲಿಯರ್ ಆಗಿ ಹೇಳುವುದು. ಸೊ ಈ ಎರಡನ್ನ ಫಾಲೋ ಮಾಡಿದ್ರೆ ಎಷ್ಟೊಂದು ಕಡೆ ಮಾಡೋದು, ಮಷಿನರಿಯಿಂದ ಯೂಸ್ ಮಾಡೋದು, ಮ್ಯಾಮೋಗ್ರಫಿ ಅಂತೀವಿ, ಅಲ್ಟ್ರಾಸೋನೋಗ್ರಫಿ ಅಂತೀವಿ, ಇದನ್ನ ಗವರ್ಮೆಂಟ್ ಆದ್ರೂ ಇಂಪ್ಲಿಮೆಂಟ್ ಮಾಡಬಹುದು ಅಥವಾ ಅವ್ರು ಪ್ರೈವೇಟ್ ಅಲ್ಲಿ ಆದ್ರೂ ಮಾಡಿಸ್ಕೋಬಹುದು. ಬಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಅವ್ರು ತಿಳ್ಕೋಬೇಕಾಗಿರೋ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬೈ ದಿ ಡಾಕ್ಟರ್.
1: ಸರ್, ಈಗ ಆಸ್ಪತ್ರೆಗಳಲ್ಲಿ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅನ್ನುವಂತವರು ಕೆಲವರು ತುಂಬಾ ಜನ ಅನುಮಾನ ಇರ್ತದೆ, ಯಾಕೋ ನನಗೆ ಯಾವ್ದೋ ಒಂದು ಗಡ್ಡೆ ಚೆಕ್ ಮಾಡ್ಸ್ಕೊಂಡು ಬರೋಣ ಅಂತೇಳಿ ಆತರ ಚೆಕ್ ಮಾಡಿಸ್ಕೊಳಕ್ ಹೋಗ್ತಾರೆ, ಚೆಕ್ ಮಾಡಿಸ್ಕೊಳ್ತಾರೆ, ಮತ್ತೆ ಡಾಕ್ಟರ್ ಹೇಳ್ತಾರೆ ಇದನ್ನ ಟೆಸ್ಟ್ ಮಾಡ್ಬೇಕಂತೇಳಿ, ಅಲ್ಲಿ ಮತ್ತೆ ಭಯ ಪ್ರಾರಂಭ ಆಗ್ತದೆ. ಡಾಕ್ಟರ್ ನಾ ಚೆಕ್ ಮಾಡಿಸ್ಕೊಳಕ್ ಹೋಗಿದ್ದೆ, ಮತ್ತೆ ಟೆಸ್ಟ್ ಮಾಡಿ ಬೆಂಗಳೂರು ಹೈದರಾಬಾದ್ ಕಳಿಸ್ತಾರೆ ಅಂತ ಹೇಳಿದಾರ, ಮತ್ತೇನು ನನಗೆ ಪ್ರಾರಂಭ ಆಯ್ತು ಅಂತ ಮತ್ತೆ ಅದೊಂದು ಅನುಮಾನ ಭಯ ಸ್ಟಾರ್ಟ್ ಆಗುತ್ತೆ. ಈ ತರ ಚೆಕ್ ಮಾಡಿಸ್ಕೊಳಕ್ಕೆ ಹೋಗಲ್ಲ, ಈ ತರ ಕೆಲವ್ರು ಜನ ಇದ್ರೆ ಇರ್ಲಿ ಬಿಡಪ್ಪ ಮತ್ತೆ ಅದೇ ಯಾವ್ದೋ ಅಂತೇಳಿ
0: ಗಾಯನ್ ತಡ್ಕೊಳ್ಳೋದು. ಬಟ್ ಅದೇ ಒಂದು ಗಡ್ಡೆ ಏನಾದ್ರು ಇದೆ ಅಂದ್ರೆ ಅದು ಏನಾದ್ರೂ ಕೆಟ್ಟದೇ ಇರಬಹುದು, ಒಳ್ಳೇದೇ ಇರಬಹುದು ಅನ್ನೋದನ್ನ ಆ ಒಂದು ಅದನ್ನ ಬ್ರಾಡ್ ಆಗಿ ಆಲೋಚನೆ ಮಾಡ್ಬೇಕಂತ ನಾನು ಹೇಳಿದ್ರೆ, ನಾವು ಯಾವಾಗ ನ್ಯಾರೋ ಆಗಿ ಆಲೋಚನೆ ಮಾಡಿ ಇರ್ಲಿಕ್ಕಿಲ್ಲ ನನಗೆ ಅನ್ನೋದೇ ನ್ಯಾರೋ ಥಿಂಕಿಂಗ್. ಬ್ರಾಡ್ ಆಗಿದ್ದಾಗ ಇರಬಹುದು, ನಾನು ಕೂಡ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಸೊ ಪಾಸಿಬಿಲಿಟಿ ಇದೆ, ಏನಾಗುತ್ತೆ ನೋಡೋಣ ಅನ್ನೋದೊಂದು ಧೈರ್ಯದಿಂದ ಮುಂದೆ ಬಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇರಲ್ಲ ಸರ್. ಆಕ್ಚುಲಿ ಇನ್ನೊಂದು ಏನು ಕಿವಿಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜನರಿಗೆ ಎಷ್ಟು ಸರಿ ಇರೋದಿಲ್ಲ, ಬಟ್ ಇದೇ ಇದೆ ಅಂತ ಅನುಮಾನದಲ್ಲಿ ಪರೀಕ್ಷೆ ಮಾಡಿಸಲಾರ್ದನೆ ಅವರು ಒಂದು 8-10 ವರ್ಷ ಕಳೆದು ಬಿಡ್ತಾರೆ ಅವ್ರ ಲೈಫ್, ಪ್ರೀಶಿಯಸ್ ಲೈಫ್ ನ. ನಾನು ಆ ತರ ಪೇಷಂಟ್ಸ್ ನೋಡ್ತೀನಿ ಬರ್ತಾರೆ. ಈಗ ನಾ ಲಾಸ್ಟ್ 6-7 ಇಯರ್ಸ್ ಇಂದ ನೋಡ್ತಾ ಇದ್ದೇನೆಲ್ಲ, ಮಂತ್ಲಿ ಏನಿಲ್ಲ ಅಂದ್ರೆ ಒಬ್ರು ಇಬ್ರು ಆ ತರ ಬರ್ತಾರೆ. ಅವ್ರ ಲಾಸ್ಟ್ ಗೆ ಅವ್ರಿಗೆ 8-10 ವರ್ಷದಿಂದ ಅವ್ರ ತಲೆಯಲ್ಲಿ ಇದೆ, ಆದ್ರೆ ಅವರು ತೋರಿಸ್ಕೊಳ್ತಾರೆ, ಬರ್ತಾರೆ, ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. ನಾನೆಲ್ಲ ಹೇಳ್ತೇನೆ ಅವ್ರಿಗೆ, ಕೆಲವೊಂದಿಷ್ಟು ಜನರಿಗೆ ಅವ್ರು ಕಂಪ್ಲೀಟ್ಲಿ ಹೆಲ್ದಿ ಇರ್ತಾರೆ, ಬಟ್ ಅವ್ರಿಗೆ ಫೀಲಿಂಗ್ ಇರ್ತದೆ ನನಗೆ ಏನೋ ಒಂದ್ ಕಡೆ ಎಲ್ಲೋ ಕ್ಯಾನ್ಸರ್ ಇದೆ ಅಂತ. ಅದಕ್ಕೆ ಬರ್ತಾರೆ ಕೆಲವೊಂದು ಏನೇನೋ ವೇಗ್ ಸಿಂಪ್ಟಮ್ಸ್ ಹೇಳ್ತೇವೆ ನಾವು, ಕೇಳ್ತೀವಿ, ಕೇಳದೆ ನಮ್ಗೆ ಗೊತ್ತಾಗ್ತದೆ ಎಲ್ಲೂ ಫಿಟ್ ಆಗ್ತಾ ಇಲ್ಲ. ಸೊ ನೀವು
1: ಸಿಂಪ್ಟಮ್ಸ್ ಏನ್ ಕಾಣಿಸ್ಕೊಳ್ಸೋದು
0: ಈಗ ರಿಗಾರ್ಡಿಂಗ್ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳಿದೆ, ಸ್ತನದ ಕ್ಯಾನ್ಸರ್ ಬಗ್ಗೆ ಗಡ್ಡೆ ಹೇಳಿದೆ, ಆಮೇಲೆ

0: ಕೆಲವೊಂದಿಷ್ಟು ಸರಿ ವೇಟ್ ಲಾಸ್ ಆಗ್ತಾರೆ ಅನ್ನೆಸೆಸರಿ, ಆಮೇಲೆ ಲಾಸ್ ಆಫ್ ಎಪಿಟೈಟ್ ಆಗ್ತಾರೆ, ಊಟ ಸೇರೋದಿಲ್ಲ ಮೂರ್ನಾಲ್ಕು ತಿಂಗಳವರೆಗೂ, ಆಮೇಲೆ ಅನ್ನೆಸೆಸರಿ ರಕ್ತಸ್ರಾವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮುಟ್ಟು ನಿಂತ 45-50 ವರ್ಷಕ್ಕೆ ಮುಟ್ಟು ನಿಂದಿರುತ್ತೆ, ನಿಂತ ಮೇಲೆ ಒಂದು 2-3 ವರ್ಷ ಮತ್ತೆ ಶುರು ಆಗುತ್ತೆ. ಸೊ ಅಲ್ಲಿ ಗರ್ಭಕೋಶದ ಏನೋ ಸಮಸ್ಯೆ ಇದೆ ಅಂತ ಅರ್ಥ, ಅಥವಾ ಹೊಟ್ಟೆ ಸ್ವಲ್ಪ ಬಾವ್ ಆಗುತ್ತೆ, ನೀರ್ ತುಂಬಿಕೊಳ್ತಾರ ಫೀಚರ್ಸ್ ಬರ್ತವೆ, ಆಮೇಲೆ ಕೆಮ್ಮು, ಕಫದಲ್ಲಿ ರಕ್ತ. ಸೊ ಇವೆಲ್ಲ ಕಾಮನ್ ಸಿಂಪ್ಟಮ್ಸ್ ಅನ್ನೆಸೆಸರಿ. ಈಗ ನಾನು ಇನ್ನೊಂದು ಉದಾಹರಣೆಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಕೆಲವೊಬ್ರು ಇಷ್ಟು ಮಟ್ಟಿಗೆ ಅಪ್ರಿಹೆನ್ಷನ್ ಆಗಿ ಟೆನ್ಷನ್ ತಗೊಂಡಿರ್ತಾರೆ ಅಂದ್ರೆ, ಹೊಸ ಬ್ರಷ್ ತಗೊಂಡಿರ್ತಾರೆ, ಬ್ರಷ್ ಮಾಡಿರ್ತಾರೆ, ಒಂದ್ ಸ್ವಲ್ಪ ಏನಾದ್ರು ಒಂದ್ 2-3 ಡ್ರಾಪ್ ಬ್ಲಡ್ ಬಂದಿರ್ತಾರೆ, ಅವು ಓಡ್ ಬಂದ್ಬಿಟ್ಟಿರ್ತಾರೆ, ಸೊ ನನ್ನ ಕ್ಯಾನ್ಸರ್ ಆಗಿದೆ ಎಲ್ಲ ಚೆಕ್ ಮಾಡ್ರಿ ಅಂತ. ಸೊ ಈ ತರದವ್ರನ್ನು ನೋಡ್ತೀವಿ, 3-4 ಸ್ಟೇಜ್ ದಾಟ್ತಾ ಇರ್ತದೆ, ಅವ್ರಿಗೆ ಮನೇಲಿ
1: ಕುಂತಿರ್ತಾರೆ
0: ಅಂತವ್ರನ್ನ ನೋಡ್ತೀವಿ. ಸೊ ನಾವು ಪೇಷಂಟ್ ನ ನೋಡಿ ಅವ್ರಿಗೆ ನಿಜವಾಗ್ಲೂ ಎವಾಲ್ಯೂಯೇಷನ್ ಅವಶ್ಯಕತೆ ಇದೆ ಇಲ್ವಾ ಅಂತ ಬಹಳ ಸಾರಿ ಅವ್ರಿಗೆ ಒಂಥರ ಅಶ್ಯೂರೆನ್ಸ್ ಕೊಟ್ಟು ನಂಬಿಕೆ ಹುಟ್ಟಿಸಿ ಕಳಿಸಿರ್ತೀವಿ ನಾವು, ನೀವು ಹೋಗಿ ಅಂತ, ಏನು ಆಗೋದಿಲ್ಲ ನಿಮ್ಗೆ, ಆರಾಮಾಗಿರಿ, ಸೊ ನಿಮ್ಮ ಬಾಡಿಯಲ್ಲಿ ಯಾವ್ದೇ ರೀತಿ ಕ್ಯಾನ್ಸರ್ ಸಿಂಪ್ಟಮ್ಸ್ ಗಳಿಲ್ಲ, ನೀವು ಆರೋಗ್ಯವಾಗಿದ್ದೀರಾ ಅಂತ ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟು ಕಳಿಸಿರ್ತೀವಿ. ಬಟ್ ಆದ್ರೂ ಮತ್ತೆ 1 ಇಯರ್ ಆದ್ಮೇಲೆ ಮತ್ತೆ ಅದೇ ತರ ಒಂದು ಫೀಲಿಂಗ್ ಅಲ್ಲಿ ಬರ್ತಾರ ಅವರು, ಕೆಲವೊಬ್ರು ಆ ತರ
1: ಇರ್ತಾರೆ,
0: ಅವ್ರಿಗೇನಾದ್ರು ನಾವು ಪರೀಕ್ಷೆಗಳು ಬರ್ಕೊಟ್ರೆ ಮಾಡ್ಸಲ್ಲ, ಅವ್ರು
1: ಮಾಡ್ಸಲ್ಲ,
0: ಬರ್ತಾರೆ 10 ನಿಮಿಷ ಅವರಿಗೆ ಅಪ್ರಿಹೆನ್ಷನ್ ಇರುತ್ತೆ, ಮತ್ತೆ ಹೋಗ್ತಾರೆ,
1: ಕೌನ್ಸಿಲಿಂಗ್ ತಗೊಳ್ತಾರೆ,
0: ಹೋಗ್ಬಿಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ಸಲ್ಲ, ಮತ್ತೆ ಬರ್ತಾರೆ. ಏನಾಗ್ತದೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಈ ಇಡೀ ವರ್ಷಗಳು ಆ ಚಿಂತೆ ಒಳಗನೆ ಕೊರಗ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿಸ್ಲಿಕ್ಕೆ ಭಯ, ಅದ್ರಲ್ಲಿ ಪಾಸಿಟಿವ್ ಬಂದ್ಬಿಟ್ರೆ ಅದ್ರಲ್ಲಿನೇ ಒಂದು 8-10 ವರ್ಷ ಕಳೆದವರು ಇದ್ದಾರೆ ಎಕ್ಸಾಂಪಲ್. ಸೊ ಪ್ರೀಶಿಯಸ್ ಲೈಫ್ ಅಲ್ಲಿ ಆರಾಮಾಗಿ ಅದನ್ನ ತಲೆಯಿಂದ ತೆಗೆದುಹಾಕಿ ಲೈಫ್ ನ ಮುಂದುವರ್ಸೋದ್ ಹೊರತಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನೇ ಆಲೋಚನೆ ಮಾಡ್ಕೊಂಡು ಕೂತರು ಕೂಡ ನೋಡಿದೀವಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಕೆಲವೊಂದು ಜನಗಳಿಗೆ ಈ ಕ್ಯಾನ್ಸರ್ ಬಗ್ಗೆ ಅರಿವು ಕಡಿಮೆ ಇದೆ ಅಂತ ಅನಿಸ್ತದೆ. ಯಾಕೆ ಬರ್ತದೆ ಅದು, ಏನು ಏನೋ ಅಂತ ಆಗಿರ್ತದೆ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡುವರು ಜಾಸ್ತಿ. ಆ ಒಂದು ಭಾಗದಲ್ಲಿ ಆ ಜನಗಳಿಗೆ ಅವೇರ್ನೆಸ್ ಕೊಡ್ತಕ್ಕಂತ ಕೆಲಸ ಆಗ್ಬೇಕಂತ ಅನಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟ?
0: ನಾನು ಬಹಳ ಅದಕ್ಕೆ ನಾನು ಕನ್ಸರ್ನ್ ಇರೋದು ಮೇನ್ಲಿ ಅಬೌಟ್ ರೂರಲ್ ಪಾಪ್ಯುಲೇಷನ್ ಸರ್, ಅವ್ರಿಗೋಸ್ಕರನೇ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಆಯ್ತು, ಮತ್ತು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಈ ನಾನೇನ್ ಹೇಳದ್ನಲ್ಲ ಈ ನಿರ್ಲಕ್ಷ್ಯ ಬಿಡೋದಾಯ್ತು, ಒಂದು ಸ್ಟಿಗ್ಮಾನ ತೆಗೆದುಹಾಕೋದಾಯ್ತು. ಸೊ ನಂಗೆ ಕ್ಯಾನ್ಸರ್ ಬಂದ್ರೆ ಏನಾಯ್ತು, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬಲ್ಲೆ ಅನ್ನೋ ಒಂದು ಧೈರ್ಯ ಅವರಲ್ಲಿ ಬರೋ ಹಂತದವರೆಗೆ ಆಯ್ತು. ನಾವು ಬಹಳಷ್ಟು ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಕೇಂದ್ರೀಕೃತ ಆಗ್ಬೇಕು ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಯಾಕಂದ್ರೆ ಸಿಟಿಗಳಲ್ಲಿ ಒಂದಷ್ಟು ಮಟ್ಟಿಗೆ ಜನರು ಏನೋ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ, ತೋರಿಸ್ಕೊಳ್ತಾರೆ, ಅಥವಾ ಇಲ್ಲಿ ಅವರಿಗೆ ತೋರಿಸ್ಲಿಕ್ಕೆ
1: ಅವಕಾಶಗಳಿರ್ತವೆ,
0: ಇಲ್ಲ ಅಂದ್ರೆ ಕೂಡ ಮೆಟ್ರೋಸ್ಗಳಿಗೆ ಹೋಗ್ತಾರೆ, ಸಂಹವ್ ಮ್ಯಾನೇಜ್ ಆಗುತ್ತೆ. ಬಟ್ ಮೇನ್ಲಿ ರೂರಲ್ ಪಾಪ್ಯುಲೇಷನ್ ಅಲ್ಲಿ ಈ ಒಂದು ಇಗ್ನೋರೆನ್ಸ್ ಇದೆಲ್ಲ ಸರ್, ಅಲ್ಲಿಂದ ಹೊರಗೆ ಬರ್ಬೇಕು ಅವರು. ಅದಕ್ಕೆ ನಾನು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅವರು ರೂರಲ್ ಪಾಪ್ಯುಲೇಷನ್ ಅವರಿಗೆ. ಅವರು ಮುಖ್ಯವಾಗಿ ಅಟ್ ಲೀಸ್ಟ್ ನಮ್ ಭಾಗದವರು ಬಹಳಷ್ಟು ಜನ ಏನಿ ತಂಬಾಕು ಬಳಸೋರು ಏನಿದಾರಲ್ಲ, ಎರಡು ಕೆಲಸಗಳನ್ನ, ಬಾಯಿ ಪರೀಕ್ಷೆ ಮಾಡ್ಕೊಳ್ಳೋದು ಮತ್ತೆ ತಂಬಾಕನ್ನ ಬಿಡೋದು, ಇವೆರಡು ಮಾಡಿದ್ರೆ ಬಹುಶಃ ನಾವು ನಮ್ಮ ಭಾಗದಲ್ಲಿ ತಂಬಾಕು ಬಿಟ್ರೆ ಒಂದು 20% ಕ್ಯಾನ್ಸರ್ ಪೇಷಂಟ್ಸ್ ಗಳನ್ನಾದ್ರೂ ಕಡಿಮೆ ಮಾಡಬಹುದು. 20% ಜನ ತಂಬಾಕು ಬಿಟ್ರು ಕೂಡ ಒಂದು 20% ಆಫ್ ಕ್ಯಾನ್ಸರ್ ಪೇಷಂಟ್ಸ್ ನಾವು ಕಡಿಮೆ ಮಾಡಬಹುದು ನಮ್ಮಲ್ಲಿ. ಸೊ ಹಳ್ಳಿ ಜನರಿಗೆ ಮಾಡ್ಬೇಕಾಗಿರೋದು ನನ್ನ ಅವ್ರಿಗೆ ಮೇನ್ ರಿಕ್ವೆಸ್ಟ್ ಏನಂದ್ರೆ ನನಗೆ, ಹಳ್ಳಿ ಜನರು ಬಾಯಿನ ಪರೀಕ್ಷೆ ಮಾಡ್ಕೊಳ್ಳಿ, ಕುತ್ತಿಗೆನ ಪರೀಕ್ಷೆ ಮಾಡ್ಕೊಳ್ಳಿ, ತಂಬಾಕನ್ ಬಿಡ್ರಿ. ಇದರಿಂದ ನಾವು ಗ್ಯಾರಂಟಿ ಅರ್ಲಿ ಆಗಿ ಐಡೆಂಟಿಫೈ ಮಾಡಬಹುದು. ಒಂದು ಸಮಸ್ಯೆ ಏನಂದ್ರೆ ಸರ್, ಬಾಯಿದು ಮತ್ತೆ ಬೇರೆ ಭಾಗದ್ದು ಈಗ ಸ್ತನ ಅಂತ ಕರಿತೀವಿ, ಒಂದೊಂದ್ಸರಿ ಬರೀ ಗಡ್ಡೆನಷ್ಟೇ ತೆಗಿತೀವಿ, ಒಂದೊಂದ್ಸರಿ ಪೂರ್ತಿ ಸ್ತನನ ತೆಗೆದ್ರೆ ಏನ್ ತೊಂದರೆ ಇಲ್ಲ. ಬಟ್ ಬಾಯಿ ವಿಷಯದಲ್ಲಿ ಆಗಲ್ಲ, ನಮಗೆ ಅಲ್ಲಿ ಒಂದೊಂದ್ ಸೆಂಟಿಮೀಟರ್ ಕೂಡ ಮುಖ್ಯ,
1: ಉಳಿಸಬೇಕಾಗುತ್ತೆ.
0: ಯಾಕಂದ್ರೆ ಸ್ವಲ್ಪ ಜಾಸ್ತಿ ತೆಗೆದ್ರೆ ಅವನಿಗೆ ಊಟ ಮಾಡಕ್ ತೊಂದರೆ, ಉಸಿರಾಡಕ್ ತೊಂದರೆ, ರಾತ್ರಿ ಅವನಿಗೆ ಚೋಕ್ ಬಂದಂಗ ಆಗುತ್ತೆ, ಸರ್ ಬ್ರೀದಿಂಗ್ ಡಿಫಿಕಲ್ಟ್ಸ್ ಆಗ್ತದೆ, ಮತ್ತೆ ಮಾತಾಡಕ್
1: ಆಗಲ್ಲ,
0: ಬಹಳ ಕ್ರಿಟಿಕಲ್ ಏರಿಯಾ ಅದು. ಹಾಗಾಗಿ ಅಲ್ಲಿ ಎಷ್ಟು ಅರ್ಲಿ ಇರುತ್ತೆ, ಎಷ್ಟು ಸಣ್ಣದಿರುತ್ತೆ ಗಡ್ಡೆ, ಟ್ರೀಟ್ಮೆಂಟ್ ಮಾಡಬಹುದು ನಾವು.
1: ತುಂಬಾ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟೆ ಸರ್. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕ್ಯಾನ್ಸರ್ ಪತ್ತೆ ಹಚ್ಚುವಂತಹ ವಿಷಯದ ಬಗ್ಗೆ, ಸಾರ್ವಜನಿಕರಲ್ಲಿ ಇರತಕ್ಕಂಥ ಅಪನಂಬಿಕೆಗಳ ಬಗ್ಗೆ ತುಂಬಾ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ, ಇನ್ನೂ ಕೂಡ ಸಾರ್ವಜನಿಕರಿಗೆ ಅದು ಭಯ ಇದೆ, ಆತಂಕ ಇದೆ, ಕ್ಯಾನ್ಸರ್ ತೋರಿಸ್ಕೊಳ್ಳಕ್ಕೆ ಒಂದು ಒಳಗಡೆ ಒಂದು ಭಯ ಪ್ರಾರಂಭ ಆಗ್ತಿರ್ತದೆ. ಹಾಗಾಗಿ ಅದನ್ನ ಎಲ್ಲವನ್ನು ಬಿಟ್ಟು ತಮಗೆ ಏನಾದರೂ ಅನುಮಾನ ಬಂತಂದ್ರೆ ಬೇಗ ವೈದ್ಯರನ್ನು ಕಾಣಬೇಕು ಅನ್ನುವಂತ ಒಂದು ಸಂದೇಶ ತಾವು ಕೊಟ್ಟರೆ, ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳು ವಿಚಾರಗಳು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
0: ಧನ್ಯವಾದ.
2: ಇದುವರೆಗೆ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಸಹಕಾರ ಬಿ ನರಸಿಂಹಲು ಯಾದವ್. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
0: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
3: ಈ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಇದೊಂದು ಸ್ವತಂತ್ರ ಯೋಜನೆಯಲ್ಲ. ಬದಲಿಗೆ ಭಾರತದಲ್ಲಿನ ಕೃಷಿಕರ ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದಂತ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುವಂತಹ ಒಂದು ಸಮಗ್ರ ಯೋಜನೆಯಾಗಿದೆ. ಅಂದ್ರೆ ಒಂದು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಆಗಿದೆ, ನಾಟ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್. ಈ ಒಂದು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳು 5 ಇದಾವೆ. ಅವುಗಳಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ, ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಎಣ್ಣೆ ಕಾಳು ಮತ್ತು ತಾಳೆ ಎಣ್ಣೆಯ ರಾಷ್ಟ್ರೀಯ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಅಭಿವೃದ್ಧಿ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಪ್ರತಿಯೊಂದು ಯೋಜನೆಯ ಒಂದು ಉದ್ದೇಶ, ಅದರ ಪ್ರಯೋಜನ ಹಾಗೂ ಅದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾದಂತಹ ಅರ್ಹತೆ ಮತ್ತು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಮತ್ತು ಈ ಒಂದು ಸಮಗ್ರ ಯೋಜನೆಯ ಬಜೆಟ್ ಹಂಚಿಕೆ ಹಾಗೂ ಈ ಒಂದು ಒಟ್ಟಾರೆ ಯೋಜನೆಯ ಕನ್ಕ್ಲೂಷನ್ ಅಥವಾ ತೀರ್ಮಾನ ಏನು ಎಂಬುದರ ಬಗ್ಗೆ ನಾನು ತಿಳಿ ಹೇಳಲು ಇಚ್ಛೆ ಪಡ್ತೇನೆ. ಪ್ರಥಮವಾಗಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳಲ್ಲಿ ಪ್ರಪ್ರಥಮವಾಗಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ. ಸ್ವತಂತ್ರ ಬಂದಾಗ ಭಾರತದ ಭೂಮಿಯಲ್ಲಿನ ಅಥವಾ ಮಣ್ಣಿನ ಸಾವಯವ ಕೃಷಿ ಅಂಶ 0.5 ಹೀಗಿತ್ತು ಶೇಕಡಾವಾರು. ಆದ್ರೆ ಈಗ ಸಾವಯವ ಇಂಗಾಲ ಏನಂತೇವಲ್ಲ ಅದು ಈಗ 0.2 ಇಳಿದಿದೆ. ಇದರಿಂದ ನಿರೀಕ್ಷಿತ ಪ್ರಮಾಣದ ಉತ್ಪಾದನೆ ಅಥವಾ ಉತ್ಪಾದಕತೆಯನ್ನ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಹಾಗೂ ಅನೇಕ ಕಡೆ ಸತತ ಒಂದೇ ಒಂದು ಬೆಳೆಯನ್ನ ಬೆಳೆಯುವುದರಿಂದ ಮೋನೋಕ್ರಾಪಿಂಗ್ ಆಗಿರೋದ್ರಿಂದ ಮತ್ತು ಸರಿಯಾದ ಬೆಳೆ ಪರಿವರ್ತನೆ ಅನುಸರಿಸದೆ ಇರುವುದರಿಂದ ಹಾಗೂ ಮಣ್ಣಿನ ಫಲವತ್ತತೆಯ ಬಗ್ಗೆ ತೆಗೆದುಕೊಳ್ಳಬೇಕಾದಂತಹ ಪ್ರಮಾಣದಲ್ಲಿ ಅದರ ರಕ್ಷಣೆಯನ್ನು ಮಾಡದೇ ಇರೋದ್ರಿಂದ ಈ ಒಂದು ವಿಷಯ ಬಹಳ ಮಹತ್ವ ಪಡೆದಿದೆ. ಮಣ್ಣಿನ ಪೌಷ್ಟಿಕಾಂಶದ ಮಟ್ಟವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ರಸಗೊಬ್ಬರವನ್ನ ಸಮ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ಅಂದ್ರೆ ಸ್ಪ್ಲಿಟ್ ಅಪ್ಲಿಕೇಶನ್ ಅಂತೀವಿ ನಾವು, ಆ ತರ ಬೆಳೆಯ ವಿವಿಧ ಹಂತಗಳಿಗೆ ಅನುಗುಣವಾಗಿ ವಿವಿಧ ಪೋಷಕಾಂಶಗಳ ಒಂದು ಮೂಲ ಪ್ರಮಾಣವನ್ನು ತಿಳಿದುಕೊಂಡು ಹೆಚ್ಚು ಪ್ರಮಾಣ ಮಣ್ಣಿನಲ್ಲಿದ್ರೆ ಆ ಪರ್ಟಿಕ್ಯುಲರ್ ಪೋಷಕಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದು, ಮಣ್ಣಿನಲ್ಲಿರುವಂತಹ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚಿದ್ರೆ ಹೀಗೆ, ಕಡಿಮೆ ಇದ್ರೆ ಅದನ್ನ ಇನ್ನಿಷ್ಟು ಈ ನಾವು ರೆಕಮೆಂಡ್ ಮಾಡಿದಂತ ಪ್ರಮಾಣಕ್ಕಿಂತ ಹೆಚ್ಚು ಕೊಡುವುದು, ಹೀಗೆ ಅನೇಕ ವಿಷಯಗಳನ್ನ ಒಳಗೊಂಡು ಒಟ್ಟಾರೆ ರೈತರ ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚು ಕೊಡಲು ಅನುಕೂಲವಾಗುವಂತೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಇದು ಒಂದನೇ ಘಟಕ. ಇನ್ನು ಎರಡನೇದು ಅಂದ್ರೆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್. ಕೃಷಿಯಲ್ಲಿ ಆಧುನಿಕ ಕೃಷಿ ಅಂತೀವಿ, ಹಸಿರು ಕ್ರಾಂತಿ ಆಯ್ತು, ಅನೇಕ ಕ್ರಾಂತಿಗಳಿಂದ ಉತ್ಪಾದಕತೆ ಹೆಚ್ಚಾದರೂ ಕೂಡ ಆ ಉತ್ಪಾದಕತೆ ಒಂದು ಸುಸ್ಥಿರವಾಗಿಲ್ಲ, ಅನೇಕ ವೇರಿಯೇಷನ್ಸ್ಗೆ ಒಳಗಾಗ್ತಾ ಇದೆ. ಅದಕ್ಕೆ ಸುಸ್ಥಿರ ಒಂದು ಕೃಷಿಗಾಗಿ ಆ ಉತ್ಪಾದಕತೆಯನ್ನ ಉಳಿಸಿಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ಭವಿಷ್ಯದ ನಿರ್ಮಾತೃಗಳಿಗೆ ಅಥವಾ ಭವಿಷ್ಯದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ಜೀವಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅಂತ ಒಂದು ಇನ್ನೊಂದು ಘಟಕ. ಇದರಲ್ಲಿ ನಾವು ಸಾವಯವ ಕೃಷಿ ಮತ್ತು ಸಂರಕ್ಷಣ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಅದನ್ನೇ ಇನ್ನೊಂದು ರೂಪದಲ್ಲಿ ನೈಸರ್ಗಿಕ ಕೃಷಿ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್, ಇನ್ನು ಸಂರಕ್ಷಣಾ ಕೃಷಿ ಅಂದ್ರೆ ಕನ್ಸರ್ವೇಷನ್ ಅಗ್ರಿಕಲ್ಚರ್. ಇಂತಹ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವತ್ತ ಗಮನ ಹರಿಸಬೇಕಾಗಿದೆ. ಇದು ಎರಡನೇ ಘಟಕ. ಅನೇಕ ಮಜಲುಗಳನ್ನ ಏರಿಳಿತ ಕಂಡ ಭಾರತೀಯ ಕೃಷಿ ಸನಾತನ ಸಾಂಪ್ರದಾಯಿಕ ಕೃಷಿಯ ಬೇರುಗಳನ್ನು ಹೊಂದಿದೆ. ಆಧುನಿಕ ಕೃಷಿ ಅಥವಾ ರಸಾಯನ ಕೃಷಿ, ಇದೇನು ಮಾಡರ್ನ್ ಅಗ್ರಿಕಲ್ಚರ್ ಅಂತಿರಲ್ಲ, ಇದರ ಒಳ ಹೊರಗುಗಳನ್ನು ಕೂಡ ಅರಿತುಕೊಂಡಂತಾಗಿದೆ ಈಗ. ಆದರೆ ಈಗ ನಮ್ಮ ಗಮನ ಗುಣಮಟ್ಟದ ಆಹಾರ, ಇದಕ್ಕಾಗಿ ಗುಣಮಟ್ಟದ ಬೆಳೆ, ಅದಕ್ಕಾಗಿ ಗುಣಮಟ್ಟದ ಮಣ್ಣು, ಈ ಎಲ್ಲ ಗುಣಮಟ್ಟದ ಕಡೆ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಮಾಡ್ತಾನೆ ಉತ್ಪಾದನೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಈ ಇನ್ಪುಟ್ಸ್ ಅವುಗಳ ಖರ್ಚನ್ನ ಕಡಿಮೆ ಮಾಡಿ ಪರಿಸರಕ್ಕೆ ಪೂರಕವಾದಂತಹ ಪದ್ಧತಿಗಳ ಕಡೆ ಹೆಚ್ಚು ಲಕ್ಷ್ಯ ವಹಿಸಿ ಸುಸ್ಥಿರತೆಯನ್ನ ಕೃಷಿಯಲ್ಲಿ ಸಾಧಿಸುವುದು ಇದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಘಟಕದ ಒಂದು ಉದ್ದೇಶ. ಇನ್ನು ಮೂರನೇದ್ದು ಎಣ್ಣೆ ಕಾಳು.

0: ಬೀಜಗಳು ಮತ್ತು ತಾಳೆ ಎಣ್ಣೆ ರಾಷ್ಟ್ರೀಯ ಮಿಷನ್. ನಾವು ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಅಂದಾಗ ಸೀರಿಯಲ್ಸ್ ಮತ್ತು ಪಲ್ಸಸ್, ತೃಣಧಾನ್ಯಗಳು ಮತ್ತು ಬೇಳೆಕಾಳು ಉತ್ಪಾದನೆಗೆ ಹೆಚ್ಚು ಗಮನ ಕೊಡ್ತೀವಿ. ಆದರೆ ದೇಶ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ದೇಶದಲ್ಲಿನ ಸರ್ಕಾರ. ಅದಕ್ಕಾಗಿ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಅಂಡ್ ಆಯಿಲ್ ಪಾಮ್, ಈ ಒಂದು ಯೋಜನೆಯ ಕೂಡ ಇದೊಂದು ಪ್ರಮುಖ ಘಟಕ. ಈ ಏನು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಐತಲ್ಲ, ಅದರೊಳಗೆ ಇದು ಕೂಡ ಒಂದು ಪ್ರಮುಖ ಘಟಕ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಈಗಿನ ಪ್ರೈಮರಿ ಆಯಿಲ್ ಸೀಡ್ ಪ್ರೊಡಕ್ಷನ್ 39 ಮಿಲಿಯನ್ ಟನ್ ಐತಲ್ಲ, ಇದು 2030-31 ಅಟ್ಲೀಸ್ಟ್ 69.7 ಮಿಲಿಯನ್ ಟನ್ ಆಗಬೇಕು ಅನ್ನುವಂತ ಗುರಿ ಈ ಒಂದು ಯೋಜನೆಯಲ್ಲಿದೆ. ಇದಕ್ಕಾಗಿ ಎಣ್ಣೆಕಾಳು ಬೆಳೆಯುವಂತ ರೈತರನ್ನು ಪ್ರೇರೇಪಿಸುವುದು, ಅದರಲ್ಲಿ ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು, ಹವಾಮಾನ ವೈಪರೀತ್ಯಕ್ಕಾಗಲಿ ವಿವಿಧ ಹಂಗಾಮಿನಲ್ಲಿ ಬೆಳೆಯುವಂತ ಎಲ್ಲ ಎಣ್ಣೆಕಾಳುಗಳು ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು. ಇನ್ನು ನಾಲ್ಕನೆಯದು ರಾಷ್ಟ್ರೀಯ ತೋಟಗಾರಿಕೆ ಅಭಿವೃದ್ಧಿ ಮಿಷನ್. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ರೈತರಿಗೆ ಅನೇಕ ವಿಷಯಗಳು, ಅದರಲ್ಲಿ ಮಾರುಕಟ್ಟೆ ಬರಬಹುದು, ಬೆಳೆ ವಿಮೆ ಬರಬಹುದು, ಕೃಷಿ ಯಾಂತ್ರೀಕರಣ ಬರಬಹುದು, ಅಥವಾ ಏನಂತೀರಿ ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ ಬರಬಹುದು, ಈ ತರ ಒಂದು ಯೋಜನೆಗಳು, ಅದಕ್ಕೆ ಸೌಲಭ್ಯವನ್ನು ಕೊಟ್ಟು ಹೊಸ ಹೊಸ ವಿಚಾರಗಳನ್ನ ಒಂದು ಕೃಷಿ ಉದ್ಯಮಕ್ಕೆ ಅದು ಪರಿವರ್ತಿಸಿ ಇದರಿಂದ ರೈತರ ಕಲ್ಯಾಣವನ್ನು ಸಾಧಿಸುವ ನಿಟ್ಟಿನಲ್ಲಿ ಇದು ಒಂದು ಘಟಕ. ಇನ್ನು ಒಟ್ಟಾರೆ ಉದ್ದೇಶ, ಒಂದೊಂದು ಘಟಕದ ಉದ್ದೇಶಗಳನ್ನ ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಒಟ್ಟಾರೆ ಇಲ್ಲಿ ಉದ್ದೇಶ ಏನಿದೆ ಅಂದ್ರೆ, ಕೇಂದ್ರ ಸರ್ಕಾರದ್ದು ಸುಮಾರು 68% ರೈತರನ್ನು ಹೊಂದಿದಂತ ದೇಶ, 40 ನೇರವಾಗಿ ರೈತರು, ಇನ್ನು 28% ಮಂದಿ ಈ ಲ್ಯಾಂಡ್ಲೆಸ್ ಲೇಬರರ್ಸ್, ಈ ತರ ಯಾವುದೇ ಆದಾಯ ಇಲ್ಲದ್ದು, ವ್ಯಾಪಾರ ಅಥವಾ ನೌಕರಿ ಇಲ್ಲಾರ್ದಂತ ಕೂಡಿದ್ರೆ 68%. ಒಟ್ಟಾರೆ ಇವರ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಉತ್ತಮ ಕೃಷಿ ಪದ್ಧತಿಗಳು ಬೇಕು. ಆದ್ರೆ ಇಲ್ಲಿವರೆಗಿನ ಕೃಷಿ ಪದ್ಧತಿಗಳು ಉತ್ತಮವಾಗಿ ಅದಾವು, ಆದ್ರೆ ಅದರ ಅಳವಡಿಕೆ ಬಹಳ ನಿಖರವಾಗಿ ಪರ್ಟಿಕ್ಯುಲರ್ ರೈತರ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅದು ಯಾವ್ದು ಉತ್ತಮ ಕೃಷಿ ಪದ್ಧತಿ ಅನಿಸುತ್ತೆ ವಲಯವಾರು, ಅಂತಲ್ಲಿ ವಿಶೇಷವಾದ ಅಥವಾ ನಿರ್ದಿಷ್ಟವಾದ ತಂತ್ರಜ್ಞಾನದ ಮೂಲಕ ಬೆಳೆ ಇಳುವರಿ, ಅಷ್ಟೇ ಅಲ್ಲ ಬೆಳೆ ಬಿತ್ತಿನಿಂದ ಹಿಡ್ಕೊಂಡು ಅದನ್ನು ಮಾರಾಟ ಮಾಡುವವರಿಗಿನ ಅನೇಕ ಏನ್ ಕುಂದು ಕೊರತೆ ಬರ್ತಾವ, ಗ್ರೇಡಿಂಗ್ ಅಂತ ಬರುತ್ತೆ, ಸ್ಟೋರೇಜ್ ಅಂತ ಬರುತ್ತೆ, ಅದ್ರ ಅಲ್ಲಿ ಕೂಡ ಬೆಳೆಯ ಒಂದು ಗುಣಮಟ್ಟ. ಒಟ್ಟಾರೆ ಬರೇ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲ, ಈ ತಂತ್ರಜ್ಞಾನ ಮೂಲಕ ಬೆಳೆ ಇಳುವರಿ ಮತ್ತು ಅದರ ಗುಣಮಟ್ಟ, ಅದರ ಕೀಪಿಂಗ್ ಕ್ವಾಲಿಟಿ ಆಗಲಿ, ಅದರ ಸ್ಟೋರೇಜ್ ದೊಳಗೆ ಇದು ಅಂತ ಇದು ಮಾಡೋದ್ರಿಂದ ಒಟ್ಟಾರೆ ವೇಸ್ಟ್ ಆಗಬಾರ್ದು, ವ್ಯರ್ಥ ಆಗಬಾರ್ದು. ಹೀಗೆ ಮಾಡೋದ್ರಿಂದ ರೈತರ ಆದಾಯವನ್ನ ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ. ಸುಧಾರಿತ ಮಾರುಕಟ್ಟೆ, ಈ ಬೆಂಬಲ ಬೆಲೆ ಇದೆ, ಬೆಳೆ ವಿಮೆ ಇದೆ, ಪರಿಹಾರಗಳು ಅದಾವು, ಮತ್ತು ಕೆಲವೊಂದು ಪಾವತಿ ನಿಯಮಗಳು ಅವನ್ನು ಸರಳೀಕರಣಗೊಳಿಸ್ತಾರೆ. ಒಟ್ಟಾರೆ ಇದರಿಂದ ರೈತರ ಒಂದು ಕಲ್ಯಾಣ ಸಾಧ್ಯ. ಇಂಥ ಒಂದು ವಿಭಿನ್ನವಾದ ಯೋಜನೆಗಳು ಹಾಗೂ ಪ್ರತಿಯೊಂದು ಯೋಜನೆಗಳಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳು, ಯಾವುದೇ ಒಂದು ವ್ಯವಸ್ಥೆ ಸುಸ್ಥಿರವಾಗಿರಬೇಕು. ಒಂದು ಫೇವರೇಬಲ್ ಸಿಚುವೇಶನ್ದಾಗ ಅಥವಾ ಒಳ್ಳೆಯ ವಾತಾವರಣದೊಳಗ ಅತ್ಯಂತ ಲಾಭದಾಯಕ, ಇನ್ನೊಂದು ವೈಪರೀತ್ಯ ಇದ್ದಾಗ, ವಿಪರೀತ ಅಂದ್ರೆ ವೇರಿಯೇಷನ್ಸ್ ಬಹಳ ಇದ್ದಾಗ ಅದು ಬಹಳ ಲೋ ಲೆವೆಲ್ಗೆ ಇರಬಾರ್ದು, ಒಂಥರ ಮಧ್ಯಮವಾಗಿರ ಅದು ಒಂದು ಉತ್ತೇಜನ ನೀಡುವಂತ ಸ್ಥಿತಿಯಲ್ಲಿ ಇರಬೇಕು. ಅದಕ್ಕೆ ಸುಸ್ಥಿರ ಕೃಷಿ ಅಂತೀವಿ ನಾವು. ಅದನ್ನು ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಕನ್ಸರ್ವೇಶನ್ ಫಾರ್ಮಿಂಗು ಅಥವಾ ಯಾವುದೇ ಒಂದು ಎಕಾಲಜಿಕಲ್ ಫಾರ್ಮಿಂಗ್ ನ ಅಂಶಗಳನ್ನ ಈ ಪ್ರಚಲಿತ ಕೃಷಿ ಪದ್ಧತಿಯಲ್ಲಿ ಸ್ವಲ್ಪಟ್ಟಿಗೆ ಅಳವಡಿಸಿಕೊಂಡ್ರೆ ಸಮಗ್ರ ಕೃಷಿ ಮೂಲಕ ಸುಸ್ಥಿರ ಕೃಷಿಯನ್ನು ನಾವು ಪಡೆಯಬಹುದು ಅನ್ನೋದು ಮತ್ತೊಂದು ಉದ್ದೇಶ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲಾ ರೈತರು ಈ ಯೋಜನೆ ಪ್ರಯೋಜನ ಪಡೆಯಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಏನಂದ್ರೆ, ಆಸಕ್ತ ಅಭ್ಯರ್ಥಿಗಳು ಕೃಷಿ ಇಲಾಖೆಯ ಅಧಿಕೃತ ಜಾಲತಾಣ ಅಂದ್ರೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಇದ್ರ ಬಜೆಟ್ ಪ್ರತಿ ಘಟಕದಿಂದ ಘಟಕ ಇಯರ್ನಿಂದ ಇಯರ್ ಬದಲಾಗುತ್ತೆ. ಒಟ್ಟಾರೆ ಈ ಯೋಜನೆಯು ಭಾರತದಲ್ಲಿ ಕೃಷಿ ಉತ್ಪಾದಕತೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ರೈತರ ಆದಾಯವನ್ನು ಹೆಚ್ಚಿಸುವ ಮೂಲಕ ಈ ಯೋಜನೆ ಭಾರತದ ಎಲ್ಲ ಅಂದ್ರೆ ಅದರಲ್ಲಿ ಕೃಷಿ ವಲಯವನ್ನ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ.
1: ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ ಎ ಗದ್ದನಕೇರಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.
2: ಮಾನವ ಕೋಟಿಯ ಕಲಹವನ್ನು

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
1: ದುನಿಯಾ ಭಾರತ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭಿ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ್ ಮಿಲೆ, ರೋಜ್ಗಾರ್ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೈನ್ ಚಾಹತಾ ಹೂನ್ ಮೇರೆ ದೇಶ್ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭಿ ಮಿಲೆ.
0: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ಬರ ಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವು ಪ್ರತಿ ಲೀಟರ್ಗೆ 92.49 ರೂಪಾಯಿ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರು ಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000ಕ್ಕೂ ಅಧಿಕ ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿ

0: ವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82ಕ್ಕೆ ಏರಿಕೆಯಾಗಿದ್ದು 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಗ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯೊಳಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100ಕ್ಕೂ ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3 ನಡೆದು ಬಳಿಕ ರದ್ದಾಗಿದ್ದ ನೀಟ್ ಯುಜಿ 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ 2ನೇ ಪೂರ್ವ ಸಿದ್ದತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುವಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1,00,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ. ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82 ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿ.

0: ಅಂತ್ಯಾಕ್ಷರಿ ಅಂತ್ಯಾಕ್ಷರಿಯ ವಿಶೇಷ ಏನಪ್ಪ ಅಂದ್ರೆ ಜ ಅಕ್ಷರದಿಂದ ಯಾವ ಚಿತ್ರಗೀತೆಗಳು ಪ್ರಾರಂಭ ಆಗುತ್ತವೆ ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಹಾಡಿ. ನೆನಪಿಡಿ, ಇವತ್ತಿನ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಜ ಅಕ್ಷರದಿಂದ ಯಾವ ಯಾವ ಚಿತ್ರಗೀತೆಗಳು ಪ್ರಾರಂಭ ಆಗ್ತವೆ ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಹಾಡಿ. ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ 0828220074. ಹಲೋ
1: ಹಲೋ
0: ಹೇಳಿ ಯಾರು?
1: ಹಲೋ
0: ಹಲೋ
1: ಹಲೋ ನಮಸ್ಕಾರ ಸರ್. ಶಿವಮೊಗ್ಗದಿಂದ ಶಾಂತಾ ದಾವಸ್ಕರ್ ಅಂತ. ಜ ಇಂದನಾ ಸರ್?
0: ಹಾ ಮೇಡಮ್, ಜ ಅಕ್ಷರದಿಂದ ಯಾವ ಚಿತ್ರ ಐತೆ ನೆನಪು ಮಾಡ್ಕೊಂಡ್ರಿ?

0: ज्योति आवजाति अम्म जगदीश्वरी नीलु कीलु यंतु मनज ಕುಂಡದಲ್ಲುರಿ ಗಾಳಿಯಿಂದು ಬೆಳಕು ಭೂಮಿ ಗಗನ ಕೆಲ್ಲಿ ಜಾತಿ ಈ ಐದರಿಂದ ಆದ ನಮಗೆ ಏಕೆ ಜ್ಯೋತಿ ಯಾವ ಜಾತಿ ಎಂಬ ಜಗದೀಶ್ವರಿ. ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ರಿ?
0: ನಾನ ಈಗ ಶುರು ಆಗಿತ್ತಲ್ಲ ಸರ್, ನೀವು ಹೇಳ್ತಿದ್ರಲ್ಲ ಅಜ್ಜ ಅಂತ ಅವಾಗ್ಲೇ ಕಾಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ.
1: ಓಕೆ, ಮತ್ತೆ ಹಾಡಿಂಗ್
0: ರೆಡಿ
1: ಮಾಡ್ಕೊಂಡೆ. ಹಾಡಿಂಗ್ ನೆನ್ಪ್ ಮಾಡ್ಕೊಂಡ್ರಿ ತಕ್ಷಣಕ್ಕೆ?
0: ಅದು ಗೊತ್ತಿದ್ ನಾನು ಕಾಂಪಿಟೇಷನ್ ಅಲ್ಲಿ ಹೇಳಿದ್ದೆ. ಸಿವಿಲ್ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ.
1: ಓಕೆ ಓಕೆ, ಈಗ ರಿಟೈರ್ಡ್ ಆದ್ರ?
0: ಈಗ ವಿಆರ್ ತಗೊಂಡೆ ನಾನು, ಕಣ್ಣು ಕಳ್ಕೊಂಡಿದ್ದಕ್ಕೆ.
1: ಆಯ್ತು ಮೇಡಮ್, ಸೊಗಸಾಗಿ ಹಾಡಿದ್ರಿ, ಧನ್ಯವಾದ. ಕೇಳಿದ್ರೆ ಕರೆ ಮಾಡಿ ಹಾಡಿ ಸೊಗಸಾಗಿ ಹಾಡಿದ್ರು ಜ್ಯೋತಿ ಯಾವ ಜಾತಿ ಅಮ್ಮ ಜಗದೀಶ್ವರಿ ಅಂತ. ಹಲೋ ಹಲೋ,
2: ನಮಸ್ಕಾರ.
1: ನಮಸ್ಕಾರ. ತಾಂಡವೂರು ಮೂರ್ತಿಗಳೇ, ತಗೊಳ್ರಿ ಅಂದ ತಕ್ಷಣ ನೀವಂತೂ ಗೊತ್ತಾಗ್ಬಿಡುತ್ತೆ. ಹಾಡ್ರಿ ಮತ್ತೀಗ.
2: ಕೈ ನೋವಾಗ್ಲಿ, ಇವತ್ತು ಬೇಗನು ಸಿಕ್ಕಿದೆ, ಆಮೇಲೆ ಕಾರ್ಯಕ್ರಮ ಆನಂದವಾಗಿ ಕೇಳ್ತಾ ಕೂತ್ಕೋಬಹುದು.
1: ಓಕೆ ಓಕೆ, ಹೇಳಿ. ಜಾ ಅಕ್ಷರದಿಂದ ಚಿತ್ರಗೀತೆ
2: ಅಲ್ವಾ? ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ, ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಇರುವನು ಎಲ್ಲರ ಮನದಾಗೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ, ನೂರಾರು ಹೆಸರು ಶಿವನಿಗೆ,
1: ನೂರಾರು ಹೆಸರು
2: ಸರ್,
1: ನೂರಾರು ಹೆಸರು ಮುಂದೆ,
2: ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಇರುವನು ನೆರೆದವರ ಮನದಾಗೆ.
1: ಮನದಾಗೆ, ಧನ್ಯವಾದಗಳು ಸರ್, ಒಳ್ಳೆ ಹಾಡು ನೆನಪು ಮಾಡ್ಕೊಟ್ರಿ.
2: ಧನ್ಯವಾದಗಳು.
1: ಥ್ಯಾಂಕ್ ಯು. ಕೇಳಿದ್ರೆ ಕರೆ ಮಾಡಿ ಜಾ ಅಕ್ಷರದಿಂದ ಯಾವ್ಯಾವ ಹಾಡುಗಳಿದೆ ನೆನಪು ಮಾಡ್ಕೊಳ್ಳಿ ಹಾಡಿ. ಹಲೋ
3: ಹಲೋ
1: ಹೇಳಿ.
3: ಭದ್ರಾವತಿಯಿಂದ ದೂರ್ಪಡೆ.
1: ದೂರ್ಪಡೆ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಇದು ಪಡವರಹಳ್ಳಿ ಪಾಂಡವರ ಚಿತ್ರದ್ದು.
1: ಓಕೆ.
3: ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ.

0: ಥ್ಯಾಂಕ್ ಯು ಸರ್, ಸೊಗಸಾಗಿ ಹೇಳಿದ್ರಿ, ಧನ್ಯವಾದ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಹಾಡಿ ಕರೆ ಮಾಡಿ. ಹಲೋ ಹಲೋ
1: ಹಲೋ, ನಮಸ್ತೆ.
0: ನಮಸ್ಕಾರ, ಯಾರು?

0: ರಾಧಾ ಮೇಡಮ್, ಯಾವ ಹಾಡು ನೆನ್ಪು ಪಡ್ಕೊಂಡ್ರಿ? ಜಾ ಅಕ್ಷರದಿಂದ ಶುರುವಾಗೋದು.
1: ಹಲೋ
0: ಹಲೋ
1: ಹೇಳಿ ಸರ್.
0: ಜಾ ಅಕ್ಷರದಿಂದ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ಮೂರು ಕಾಸಿನ ಕುದುರೆ ಕುದುರೆ ಜಂಬ ಗಿಂಬ ಜಂಬ ಬೇಡ ಮಾಡ ಬೇಡಮ್ಮ ಭೂಮಿ ಮೇಲೆ ನಡೆಯಮ್ಮ ಆ ಸೂರ್ಯ ಹುಟ್ಟೋದು ಕೋಳಿ ಕೂಗಿನಿಂದನ್ನ ಲೋಕ ದೀಪ ಹತ್ತೋದು ಅಜ್ಜಿ ಬೇಕ ಇದೆಯಾ ಕೋರಂಬೆಗೆ ಇನ್ನು ಗೊತ್ತೇ ಆಗಿಲ್ಲ. ಧನ್ಯವಾದಗಳು.
0: ಧನ್ಯವಾದಗಳು. ಸೊಗಸಾಗಿ ಹೇಳಿದ್ರಿ. ಕೇಳಿದ್ರೆ ಜಾ ಅಕ್ಷರದಿಂದ ಯಾವ ಯಾವ ಚಿತ್ರಗೀತೆಗಳು ನೆನಪು ಪ್ರಾರಂಭ ಆಗುತ್ತೆ ನೆನಪು ಮಾಡ್ಕೊಳ್ಳಿ ಹಾಡಿ. ಹಲೋ ಹಲೋ
2: ಹಲೋ ನಮಸ್ತೆ ಸರ್.
0: ನಮಸ್ಕಾರ. ಯಾರು?
2: ಉಮಾ ಅಂತ, ಶಿವಮೊಗ್ಗದಿಂದ.
0: ಓಕೆ ಉಮಾ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಜಾ ಅಕ್ಷರದಿಂದ ಶುರುವಾಗೋದು.
2: ಸುಜುಕರ ಹೂವೆ ನೋಡಿ ಗಾದಿ ಮನೆಗೆ ನೋಡಿ ಸುಜುಕರ ಹೂವೆ ನೋಡಿ ಎಲ್ಲ ಮೇಲು ಮುನಿವಾರೆ ಗಾದಿ ಮನೆಗೆ ನೋಡಿ ಸುಜುಕರ ಹೂವೆ ನೋಡಿ ಎಲ್ಲ ಮೇಲು ಮುನಿವಾರೆ ಕಮಲ

0: ಮಲ್ಲಿಗೆ ಮಾಯೆಯು. ಥ್ಯಾಂಕ್ ಯು ಸರ್.
1: ಓಕೆ, ಧನ್ಯವಾದಗಳು. ಸಕ್ಸಸ್ ಆಗಿದ್ರಿ.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
1: ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ,
2: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್ ಲಕ್ಷ್ಮಿ ಸರ್, ಜನಪ್ರ.
1: ನಮಸ್ಕಾರ ಮಂಜುನಾಥ್ ಸರ್, ಜಾಕ್ಷರದಿಂದ. ಯಾವುದು
3: ಜೀನಿನ ಮಳೆಯು, ಹಾಲಿನ ಮಳೆಯೋ, ಸುದೆಯೋ ಕನ್ನಡ ಚವಿ ನುಡಿಯೋ, ಸುದೆಯೋ ಕನ್ನಡ ಚವಿ ನುಡಿಯೋ.
1: ಥ್ಯಾಂಕ್ ಯು ಸರ್, ಏನ್ ಅದ್ಭುತವಾಗಿ ಆಡ್ಬಿಟ್ರಿ ಇವತ್ತು.
2: ಅಷ್ಟು ಒಳ್ಳೆ ಹಾಡ್ ಸಿಕ್ತು ಸರ್ ನನಗೆ.
1: ಓಕೆ,
2: ಯಾರು ಹಾಡಿದ್ದಿಲ್ಲ.
1: ಧನ್ಯವಾದ.
2: ಧನ್ಯವಾದ ಸರ್.
1: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ, ಜಾಕ್ಷರದಿಂದ ಬೇಗ ಬೇಗ ಹಾಡಿ. ಹಲೋ, ಹಲೋ, ಹಲೋ, ಹೇಳಿ.
4: ಹಲೋ, ನಮಸ್ತೆ ಸರ್.
1: ನಮಸ್ಕಾರ ಸರ್, ಯಾರು ಮಾತಾಡೋದು?
4: ನಾನು ಸರ್, ಟಿಪ್ಪು ಸುಲ್ತಾನ್, ಜನ್ನಾಪುರದಿಂದ.
1: ಟಿಪ್ಪು ಸುಲ್ತಾನ್ ಸರ್, ಜಾಕ್ಷರದಿಂದ ಯಾವ ಹಾಡು ನೆನಪಾಯ್ತು, ಚಿತ್ರಗೀತೆ?
4: ಒಂದು ಹೇಳೋಣ ಸರ್.
1: ಹಾ,
4: ಜಯ ತು ಜಯ ದಿ ಕಲಾ, ನಿನ್ನ ನಾಮವು ಶಾಂತಿ ದಾಮದಿ ಪೌತ್ಯ ತಾರಾಮ. ಜಯ ತು ಜಯ ದಿ ಕಲಾ. ಹೆಂಗಿದೆ ಸರ್ ಹಾಡು?
1: ಏಯ್, ಸಖತ್ತಾಗಿದೆ ಹಾಡು, ಸಖತ್ತಾಗಿದೆ. ನೀವು ಸಖತ್ತಾಗಿ ಹಾಡ್ಬಿಟ್ರಿ. ಪಿಕ್ಚರ್ ನೋಡಿದ್ರೆ ಇದು? ಧನ್ಯವಾದಗಳು ಸರ್. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಬೇಬಿಗ ಹಾಡಿ. ಕಂಡೀಷನ್ ಏನಂದ್ರೆ, ಒಂದ್ಸರಿ ಮಾಡಿದವರು ಮತ್ತೆ ಮಾಡೋ ಹಂಗಿಲ್ಲ, ಆಮೇಲೆ ಹೇಳಿದ ಹಾಡನ್ನು ಇನ್ನೊಂದ್ಸರಿ ಹಾಡೋ ಹಾಗಿಲ್ಲ. ಹಲೋ,
5: ಹಲೋ,
1: ಹೇಳಿ. ಯಾರು?
5: ಕೇಶವ್
1: ಅವರೇ. ಯಾವ ಹಾಡು ನೆನಪಾಯ್ತು?
5: ಬೆಳ್ಳಿ ಫಿಲಂ ಇಂದ ಮಾಡಿರೋದು. ಜನಿಸಿದೆ ಹನಿಸಿದೆ ನಿನ್ನ ಜೊತೆಯಲ್ಲಿ.

0: ಕಾದೆ ನಾನು ವರವಾಗಿ ಬಂದೆ ನೀನು ಇನ್ನು ದಿನವೆಲ್ಲ ನಿನದೇನೆ ಆಲಾಪನ ಬೆಳ್ಳಿ ಬದುಕಲ್ಲಿ ನಿನದೇನೆ ಬರೀ ಪ್ರೇಮದ ಗಾನ
1: ಥ್ಯಾಂಕ್ ಯು ಸರ್ ಒಳ್ಳೆ ಹಾಡು ಹೇಳಿದ್ರಿ ಕೇಳಿದ್ರಿ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಕರೆ ಮಾಡಿ ಹಾಡಿ ಹಲೋ ಹೇಳಿ ಯಾರು ಚಿತ್ರ ಶುಕ್ಮಾರ್ ಅವ್ರೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ
2: ಕೊನೆಯ ತನಕ ಇದು ಯಾವಾಗ ಇರಲಿಲ್ಲ ಮನಸ್ಸಾಯ್ತು ನಿನ್ನ ಮೇಲೆ ಇದು ಯಾವಾಗ ಇರಲಿಲ್ಲ ಮನಸ್ಸಾಯ್ತು ನಿನ್ನ ಮೇಲೆ ಥ್ಯಾಂಕ್
1: ಯು ಸರ್ ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ
2: ಥ್ಯಾಂಕ್ ಯು ಸರ್
1: ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಬೇಗ ಬೇಗ ಕರೆ ಮಾಡಿ ಹಾಡಿ ಹಲೋ
3: ಸರ್ ನಮಸ್ಕಾರ
1: ನಮಸ್ಕಾರ ರಮೇಶ್ ಸರ್ ಹೆಂಗದಿರಿ
3: ಆರಾಮದಿರಿ ಸರ್ ನೀವ್ ಹೆಂಗದಿರಿ ಸರ್
1: ನೋಡ್ರಿ ನಿಮ್ ಜೋಡಿ ಮಾತಾಡ್ಕೋತ ಹೆಂಗ್ ನಡೆಸತ್ತಿನ ಕಾರ್ಯಕ್ರಮ
3: ಆರಾಮದಿರಿ ಸರ್ ಎಲ್ಲಾರು ಆರಾಮಿರಿ ಸರ್
1: ಹೌದು ಹೌದು ಯಾವ ಹಾಡ ಹಾಡ್ತೀರಿ
3: ಶ್ರುತಿ ಚಿತ್ರದೊಂದ್ರಿ ಸರ್
1: ಹಾಡ್ರಲ್ಲ
0: ಜನುಮ ಜನುಮದಲ್ಲಿ ನಿನ್ನೊಲವು ಬೇಡಿದೆ ನನ್ನ ಜೀವ ನಿನ್ನ ಮುಡಿಪಾಗಿ ಹೋಗಿದೆ

0: ಇದೆ ಜನ್ಮ ಜನ್ಮದಲ್ಲಿ ನಿನ್ನೊಲವು ಬೇಡಿದೆ ನನ್ನ ಜೀವ ನಿನ್ನ ಮುಡಿಪಾಗಿ ಹೋಗಿದೆ. ಹಲೋ ಸರ್.
1: ಏ ಮಸ್ತ್ ಹಾಡಿದ್ರಿಪ್ಪ.
0: ಏನ್ ಮಾಸ್ತ್ರಿ ಸರ್ ಬರಂಗಿಲ್ಲ, ಸುಮ್ನೆ ಕಾರ್ಯಕ್ರಮದಾಗ ಭಾಗವಹಿಸೋದೊಂದು ಅದು ರೂಢಿ ಬಿದ್ದದ್ರಿ ಸರ್.
1: ರೂಢಿ ಎದ್ದು ಒಳ್ಳೇದೇ ಆತ್ರಿ, ಇದೆಲ್ಲ ಒಳ್ಳೆ ಅಭ್ಯಾಸ ರೀ, ಇದನ್ನ ಇಟ್ಕೋಬೇಕ್ರಿ. ಗುಟ್ಕಾ ಮತ್ತೆ ಸ್ಮೋಕಿಂಗ್ ಎಲ್ಲ ಮಾಡ್ಕೊಂಡ್ರಿ
0: ಸರ್,
1: ಗುಟ್ಕಾ ಸ್ಮೋಕಿಂಗ್ ಮತ್ತೆ ಇವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇಟ್ಕೊಳ್ಳೋದಕ್ಕಿನ್ನ ನೀವು ಆಕಾಶವಾಣಿ ಜೋಡಿ ಹಾಡಿ ನಿಮ್ಮ ಮನಸ್ಸು ಹಗರ ಮಾಡ್ಕೊಳ್ಳೋದು ಚಲೋದಲ್ಲೇನ್ರಿ. ಮತ್
0: ನಿನ್ನೆ ಜೀವ ವೈವಿಧ್ಯ ಬಗ್ಗೆ ಮಾತಾಡಿದ್ರಿ ಸರ್, ಬಹಳ ಟ್ರೈ ಮಾಡಿದೆ ಸಿಗ್ಲಿಲ್ಲರಿ ಸರ್.
1: ಓಕೆ ಓಕೆ,
0: ಮತ್ತ ಇವತ್ ಸಿಕ್ತ್ರಿ ಖುಷಿ ಆಯ್ತ್ರಿ ಸರ್.
1: ಆಯ್ತು, ಧನ್ಯವಾದ ಕರೆ ಮಾಡಿದಕ್ಕೆ.
0: ನಮಸ್ಕಾರ ಸರ್.
1: ಕೇಳಿದ್ರಿ ಮತ್ ಯಾವ ಹಾಡು ನೆನಪಾಯ್ತು? ಹಲೋ
2: ಹಲೋ ಸರ್, ನಮಸ್ತೆ.
1: ನಮಸ್ಕಾರ, ಯಾರು?
2: ನಾವು ಸರ್ ಮೇಕೆ, ಸರ್ ಮೇಕೆ ಮೇಯಿಸುವ ನಾಗರಾಜ್.
1: ಮೇಕೆ ಮೇಯಿಸುವ ನಾಗರಾಜ್, ಯಾವ ಹಾಡು ನೆನ್ಪಡ್ಕೊಂಡ್ರಿ ಸರ್? ಅಕ್ಷರದಿಂದ ಶುರುವಾಗ್ಬೇಕು.
2: ಅದು ಸರ್ ಅದು ಜನ್ಮ ನೀಡುತ್ತಾಳೆ.
1: ಇಲ್ಲ ಹಾಡಿ.
2: ಜನ್ಮ ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಮಾತು ಕಳಿಸುತ್ತಾಳೆ ನಮ್ಮ ತಾಯಿ. ಇಷ್ಟೇ ಸರ್.
1: ಯಾಕೆ ಇನ್ನೊಂದು ಲೈನ್ ಹಾಡಿ
2: ಸರ್? ಅಂದ್ರೆ ಇಡೀರಂತ ಲೈನ್ ಸಿಕ್ಕಿತ್ತು. ಒಂದೊಂದ್ ಸರಿ ತಾಯಿ ಬಗ್ಗೆ ಒಂದಿನ ಹೇಳಿದ್ರಿ, ಉಡುಪಿ
1: ಧನ್ಯವಾದ ಕರೆ ಮಾಡೋದಕ್ಕೆ. ಸ್ನೇಹಿತರೆ ಮತ್ತೆ ನೆನಪು ಮಾಡ್ಕೊಳ್ಳಿ, ಜ ಅಕ್ಷರದಿಂದ ಯಾವ ಚಿತ್ರಗೀತೆ ಶುರುವಾಗುತ್ತೆ ಹಾಡಿ. ಹಲೋ
3: ಸರ್, ಗುಡ್ ಆಫ್ಟರ್ನೂನ್ ಸರ್.
1: ಗುಡ್ ಆಫ್ಟರ್ನೂನ್ ಸರ್.
3: ಮೈರ್ಕೋಟಿ ಜನಪುರ.
1: ಮೈರ್ಕೋಟಿ, ಮೈರ್ಕೋಟಿ ಏಳು ಕೋಟಿನ?
3: ಏಳು ಸರ್. ಏಳು ಕೋಟಿನೇ ಮಯೂರ್ ಫ್ಯಾಷನ್ ಇದೆಯಲ್ಲ ನಮ್ದು, ಹಾಗಾಗಿ ಮಯೂರ್ ಮಯೂರ್ ಅಂತ ಕರೆಯೋರು ತುಂಬಾ ಇದಾರೆ.
1: ಆಯ್ತು,
3: ಹಾಗಾಗಿ ಮಯೂರ್.
1: ಯಾವ ಹಾಡು ಹೇಳ್ತೀರಿ ಈಗ ಜ ಅಕ್ಷರದಿಂದ ಶುರುವಾಗದು
3: ಸರ್? ಪೊಲಿ ಹುಡುಗಾದು. ಜನನ ಮರಣಗಳೆರಡು ಕುರುಡು, ಮುಂದೆ ಹೋಗದು ಹಿಂದೆ ಬಾರದು, ಇಂತಲ್ಲೇ ನಿಲ್ಲದು. ಸ್ನೇಹ ಪ್ರೀತಿಗಳೆರಡು ಕುರುಡು, ದೂರ ಹೋಗದು ಬೇರೆ ಆಗದು, ಕಣ್ಣಿಗೆ ಕಾಣದು. ನಾಳೆ ಗೊತ್ತಿಲ್ಲದ ಬಾಳಿಗೆ ಈ ದಿನ ಅಷ್ಟೇ ಗೊತ್ತಾಗ್ತಾ ಇರುತ್ತೆ.
1: ನಾಳೆ ಗೊತ್ತಿಲ್ಲದ ಬಾಳಿಗೆ ಈ ದಿನ. ಓಕೆ, ಧನ್ಯವಾದ ಮೈರ್ಕೋಟಿಯವರೆ ಕರೆ ಮಾಡಿದಕ್ಕೆ.
3: ಧನ್ಯವಾದ.
1: ಓಕೆ ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ, ಕರೆ ಮಾಡಿ ಹಾಡಿ ಜ ಅಕ್ಷರದಿಂದ ಚಿತ್ರಗೀತೆ ಯಾವ್ದು ಶುರುವಾಗತ್ತೆ ಅಂತ. ಹಲೋ
4: ಹಲೋ
1: ಹಲೋ
4: ನಮಸ್ತೆ.

0: ನಮಸ್ಕಾರ ಸರ್, ಯಾರು ಮಾತಾಡುದು?
1: ನಾರಾಯಣ.
0: ನಾರಾಯಣ ಸರ್, ಯಾವ ಹಾಡು ನೆನಪಾಯ್ತು ಜಾ ಅಕ್ಷರದಿಂದ?
1: ಸರ್, ವಾಲ್ಮೀಕಿ ಚಿತ್ರದಲ್ಲಿ
0: ಹಾಡಿ ಹಾಡಿ
1: ದೋಣಿ ದುಬಿ.
0: ಹಲೋ.
1: ನನ್ನ ಜೊತೆಯಾಗಿ ಹಾಡುವಾಗಿ ಹೋಗಿಲೆ ಬಿಂಕ ಬಿಂಗಾಣ ದೊಡ್ಡ ದಿಗುಮಾನ ಬಲ್ಲೆ ಮಾಡಲು ಬಾರೆ ಜನಲ ಜನ ಓನ ಜನಾರಿ ಅಂಬು ತುಂಬಿ ಮೈ ಮಾತಲೆ ಎಲ್ವೇ ಚಂತಲೆ ಭೃಂಗ ಸಾರಂಗ ಸಿಂಗ ಮಂಗಲೆ ನವಿಲೆ ಹಂಸನಗೆ ಬಂತೆ ಹೊಲಲು ಅರಿದನು ತಾಯಿಯ ಹಂಸನಗೆ ಬಂತೆ ಹೊಲಲು ಅರಿದಂತೆ
0: ಥ್ಯಾಂಕ್ ಯು ಸರ್, ಒಳ್ಳೆ ಹಾಡು ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಮತ್ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ, ಯಾರು? ಗೀತಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಯಾವ್ದು? ಧನ್ಯವಾದಗಳು, ಒಳ್ಳೆ ಹಾಡು ನೆನಪು ಮಾಡ್ಕೊಟ್ರಿ. ಕೇಳಿದ್ರೆ ಮತ್ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡಿ. ಹಲೋ ಹಲೋ ಹಲೋ, ಕೇಳಿದ್ರೆ ಕರೆ ಮಾಡಿ ಹಾಡಿ. ಸೊ ಒಂದ್ಸಾರಿ ಲೈನ್ ಸಿಕ್ಕಿ ಹಾಡಿದವರು ಮತ್ತೊಂದ್ಸರಿ ಹಾಡಾಗಿಲ್ಲ, ಮತ್ತೆ ಹೇಳಿದ ಹಾಡನ್ನು ಪುನಃ ಹಾಡ ಆಗಿಲ್ಲ. ಹಲೋ
2: ಹಲೋ,
0: ಚಿಕ್ಕಪ್ಪ ಅವರೇ, ಹೇಗಿದ್ದೀರಿ?
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೇವೆ ಸರ್.
0: ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ
2: ಸರ್? ಒಂದು ಹೇಳ್ತೇನೆ ಸರ್, ಎರಡು ಸಾಲ. ಆಯ್ತು ಸರ್. ಜಮ ಜಮ ಜಮ ಜಮಾಯಿಸಿ ಲವ್ವಿಗ ಅವ ಲೈಸೆನ್ಸ್ ಇಲ್ಲ ಗಾಯಿಸಿ ಇಮೇಜ್ ಇದು ರೊಮ್ಯಾನ್ಸ್ ಇದು ಈ ದೂರವೋ ಡೋ ಏಟ್ ಇದು ಅಂಬಪುರ ಗಾಜನೂರು ಗಾಂಧಿಪುರ ಲವ್ ಲವ್ ಲವ್ ಲವ್ ಲವ್ ಲವ್ ಲವ್ ಲವ್. ಧನ್ಯವಾದ.
0: ಯಾಕೆ ನಗ್ತಿದ್ರಿ ಅಂತ ಗೊತ್ತಾಗ್ಲಿಲ್ಲ ನಂಗೆ.
2: ಹಾಡು ಇವತ್ತು ಹಂಗೈತಿ ಸರ್, ನಾನೇನ್ ಮಾಡ್ಲಿ,
0: ನಗ್ತ ಏನಿಲ್ಲಲ್ಲ ಅದು. ಓಕೆ, ಧನ್ಯವಾದ. ಹಲೋ, ಯಾರು? ಚಂದ್ರಿಕಾ ಅವ್ರೆ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಆಯ್ತು, ಅದು
3: ಜನ್ಮ ನೀಡುತ್ತಾಳೆ ನಮ್ಮ ತಾಯಿ,
0: ಅದು ಆಯ್ತು.
3: ಆಮೇಲೆ ಯಾವ್ದ ನೆನಪು ಅಂದ್ರೆ ಈಗ ಜನುಮದ ಗಿಣತಿ
0: ಇಲ್ಲ, ಆಗಿಲ್ಲ
3: ಅದು. ಕರೆಕ್ಟ್ ಆಗಿ ಗೊತ್ತಾಗುತ್ತೆ, ಹಿಂಗ ಎಷ್ಟು ಬರುತ್ತೆ ಅಷ್ಟು ಆಗ್ಬಿಡ್ತೀನಿ, ಕಾಲ್ ಮಾಡ್ಬಿಟ್ಟಿದೀನಿ. ಜನುಮದ ಗಿಣತಿ ಉಸಿರಿ ನಾವಡತಿ ಮರವೇ ನಮ್ಮ ಮರವೇ ಚಿನ್ನ
4: ನನ್ನ ಸಿರೇ ನನ್ನ ಸಿರೇ

0: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು.
0: ಮತ್ತೆ ಯಾವ ಹಾಡು ನೆನಪಾಯ್ತು ಸ್ನೇಹಿತರೆ? ಹಲೋ
2: ಹಲೋ
0: ಹಲೋ, ಯಾರು? ನಮಸ್ಕಾರ, ಯಾರು? ಕವನ ಅವರೇ, ದೂರ ಇಡ್ತೀರಾ? ಸೂಪರ್ ರೇಡಿಯೋ ಯಾಕೋ ಬರ್ತಾ ಇದೆಯಲ್ಲ.
3: ಹಾ ಸರ್, ದೂರ ಇದೆ ಸರ್.
0: ಹೇಳಿ, ಯಾವ ಹಾಡು ಹೇಳ್ತೀರಿ? ಜಾ ಅಕ್ಷರದಿಂದ.
3: ಜೀವದ ಗೆಳತಿ, ಜೀವದ ಗೆಳತಿ, ಜೀವ ಎಂದುತಿಯ, ಈ ಜೀವನವೆಲ್ಲ ನನ್ನ ಬಿಟ್ಟು ಹೇಗೆ ಬಾಳುತ್ತೀಯ, ನೀ ಹೇಗೆ ಬಾಳುತ್ತೀಯ, ಈ ಜೀವನೀ ನನ್ನ ಸರ್.
0: ಅಯ್ಯಯ್ಯೋ, ಮರ್ತು ಬಿಡ್ತಾ. ಓಕೆ, ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ. ಕೇಳಿದ್ರಿ, ಮತ್ ಯಾವ ಹಾಡು ನೆನಪಾಯ್ತು? ಹಲೋ
4: ಹಲೋ
5: ಹಲೋ,
0: ಯಾರು?
5: ನಮಸ್ತೆ ಸರ್, ನಾನು ಸಲ್ಮಾ ಟೀಚರ್.
0: ಸಲ್ಮಾ ಟೀಚರ್, ಮತ್ತೆ ಯಾರೋ ಒಂದ್ ಮಗು. ಸೋನಿಯಾ. ಸೋನಿಯಾ ಯಾವ ಹಾಡು ಹಾಡೋದೀಗ? ಸೋನಿಯಾ ಹೇಳದ ಅಥವಾ ಮೇಡಮ್ ಹೇಳದ? ನೀನು ಹೇಳ್ತೀಯಾ? ಎಷ್ಟನೇ ಕ್ಲಾಸ್ ಪುಟ್ಟ ನೀನು? ಫೋರ್ತ್ ಸ್ಟ್ಯಾಂಡರ್ಡ್. ಈಗ ಯಾವ್ದು ಹಾಡು ಹೇಳುದು?

0: ಇಷ್ಟೇನಾ ಸಾಕು, ಇಷ್ಟೇ ಬೇಕಾಗಿದ್ದು ನನ್ಗೂ. ಸೊಗಸಾಗಿ ಹಾಡಿದೆ ಪುಟ್ಟ.
1: ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಜಗವೇ ನೀನು ಗೆಳತಿಯೇ. ಹಲೋ
2: ಹಲೋ
0: ಹೇಳಿ, ಯಾರು?
2: ಸರ್ ನಮಸ್ಕಾರ, ನನ್ನ ಹೆಸರು ನಾಗರಾಜ್ ರೆಡ್ಡಿ ಅಂತ.
0: ನಾಗರಾಜ್
2: ರೆಡ್ಡಿ ರಾಮತಿರ್ತಿಂದ.
0: ನಾಗರಾಜ್ ರೆಡ್ಡಿ ಅವ್ರು ಯಾವ ಹಾಡು ನೆನಪಾಯ್ತು ಜಾ ಅಕ್ಷರದಿಂದ?
2: ಸರ್ ಭಾವಗೀತೆ ಹೇಳ್ಬೋದಾ?
0: ಇಲ್ಲ, ಚಿತ್ರಗೀತೆ ಮಾತ್ರ.
2: ಸರ್ ಜೊತೆಯಲ್ಲಿ ಹಾಡಿದ ಸರ್
0: ಯಾವುದು?
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ.
0: ಇಲ್ಲ ಹಾಡಿ ಸರ್.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಋಷವ ತರುವೆನು ಇಂದು ಎಂದು. ಓ ಎಂತ ಮಾತಾಡಿದೆ ಎಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ ಸರ್.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಸರ್.
0: ಕೇಳಿದ್ರೆ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಜಾ ಅಕ್ಷರದಿಂದ ಶುರುವಾಗ್ಬೇಕು ಹಾಡು, ಚಿತ್ರಗೀತೆ ಆಗಿರ್ಬೇಕು. ಹಲೋ
3: ಹಲೋ
0: ಹೇಳಿ, ಯಾರು?
3: ನಮಸ್ತೆ ಸರ್, ನಾನು ಗೌರಮ್ಮ ಅಂತ ಶಿವಮೊಗ್ಗದಿಂದ.
0: ಗೌರಮ್ಮ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಜೀವನ ನೆನಸಿನಲ್ಲಿ ನೆನಸಲಿಲ್ಲ ಇಂಥ ಒಂದು ದಿನ, ಇಂಥ ಒಂದು ದಿನ.
0: ಹಲೋ
3: ಹಲೋ
0: ಮೇಡಮ್, ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಗೀತೆ. ಯಾವ ಫಿಲ್ಮ್ ಇದು?
3: ಫಿಲ್ಮ್ ಹೆಸರು ನೆನ್ಕೊಂಡಿಲ್ಲ ಸರ್.
0: ಓಕೆ, ಅಂತೂ ಇಂತೂ ಛಲ ಬಿಡದ ತ್ರಿವಿಕ್ರಮನ ತರ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ.
3: ಹೀಗೆ
0: ಕರೆ ಮಾಡ್ತಾ ಇರಿ. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪಾಯ್ತು ಕರೆ ಮಾಡಿ ಹಾಡಿ. ಹಲೋ ಹಲೋ
5: ಹಲೋ
0: ಹೇಳಿ, ಯಾರು?
5: ಸ್ನೇಹ.
0: ಸ್ನೇಹಗೆ ಯಾವ ಹಾಡು ನೆನಪಾಯ್ತು ಇವತ್ತು?
5: ಸರ್ ಜಿ ಜಿಂಬೆ ಹಾಡು ಹೇಳಿದ್ರ ಸರ್?
0: ಇಲ್ಲ ಇಲ್ಲ ಹಾಡಿ.
5: ಜಿ ಜಿಂಬೆ ಜಿ ಜಿಂಬೆ ಬಾನನ್ನ ಜೊತೆಗೆ ಹಾಡು ನನ್ನ ಹಾಡು. ಜಿ ಜಿಂಬೆ ಜಿ ಜಿಂಬೆ ಬಾನನ್ನ ಜೊತೆಗೆ ಹಾಡು ನನ್ನ ಹಾಡು ಅಂತ ಇದೆ.
0: ಆಮೇಲೆ ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಜಾ ಅಕ್ಷರದಿಂದ ಶುರು ಆಗ್ಬೇಕು. ಒಂದ್ಸಲಿ ಕಾಲ್ ಮಾಡಿದ್ರೆ ಮತ್ತೆ ಕಾಲ್ ಮಾಡೋ ಹಂಗಿಲ್ಲ, ಹೇಳಿರೋ ಹಾಡನ್ನ ಇನ್ನೊಂದ್ಸರಿ ಹೇಳೋ ಹಂಗಿಲ್ಲ. ಯಾಕೆ ಯಾಕೆ ನಿಧಾನ ಮಾಡ್ತಿದ್ದೀರಿ? ಎಲ್ಲ ಹಾಡುಗಳು ಮುಗಿದೋಗ್ಬಿಡ್ತಾ, ಏನ್ ಕತೆ? ಇನ್ನು ಎಷ್ಟೊಂದು ಹಾಡುಗಳು ಬಾಕಿ ಇದೆ. ಹಲೋ
3: ಹಲೋ
0: ಯಾರು?
3: ನಮಸ್ತೆ ಸರ್, ನಾವು ತರೀಕೆರೆಯಿಂದ ನಿರ್ಮಲಾ ಮೇಡಮ್.
0: ನಿರ್ಮಲಾ ಮೇಡಮ್ಗೆ ಯಾವ ಹಾಡು ನೆನಪಾಯ್ತು ಜಾ ಅಕ್ಷರದಿಂದ?
3: ಹೇಳ್ತೀನಿ ಸರ್. ಈ ಹಾಡಿನ ವಿಶೇಷತೆ ಇದೆ ಸರ್, ನಮ್ದು ಮದುವೆ ಆಗಿ 37 ಇಯರ್ಸ್ ಆಯ್ತು. ಅವರು ಮೊದಲನೇದಾಗಿ ಒಂದು ಹಾಡು ಹೇಳಿ ಅಂತಂದಾಗ ನಾನು ಈ ಹಾಡನ್ನ ಹೇಳಿದ್ದೆ ಅಂತ ನೆನಪು ಮಾಡ್ಕೊಂಡೆ.
0: 37 ವರ್ಷದ ಹಿಂದೆ ಹೇಳಿದ ಹಾಡು ನೆನಪಾಗಿದೆ.
3: ಹೌದು ಸರ್.
0: ಗ್ರೇಟ್, ಹಾಡಿ ಮೇಡಮ್.
3: ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನಮ್ಮ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ಬಿಡಲಾರೆ ಎಂದೆಂದಿಗೂ.
0: ಮೇಡಮ್ ಈ ಹಾಡು ಆಕ್ಚುಲಿ ಮಲವಗೊಪ್ಪದಿಂದ ಗೀತಾ ಅವರು ಹೇಳಿದ್ರು
3: ಸರ್. ಹಾಗಾದ್ರೆ ಇನ್ನೂ ಒಂದಿದೆ ಸರ್ ಹೇಳ್ತೀನಿ.
0: ಯಾವುದು?
3: ಜಗವೇ ಒಂದು ರಂಗ ಧೈರ್ಯ ಇರಲಿ ನಿನ್ನ ಸಂಗ ಭಾರು ಭಾರು ನನ್ನ ರಾಜ
0: ನೀನೆ ಮಹಾರಾಜ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಕೇಳಿದ್ರೆ ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ, ಯಾರು?
1: ಹಲೋ
0: ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಭಾನುಮತಿ ಅಂತ, ಹೊಸಮನೆಯಿಂದ.
0: ಭಾನುಮತಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
1: ಸರ್? ಇದ್ರದ್ದು ಚಲಿಸೋ ಮಾಡೋ ಹೇಳಾಗಿದೆಯಾ ಸರ್?
0: ಯಾವುದು?
1: ಚಂದಿರ ತಂದ.
0: ಆ ಹಾಡು ಬರಲ್ಲ, ಜಾ ಅಕ್ಷರದಿಂದ ಬೇಕು.
1: ಜಾ ಅಕ್ಷರದಿಂದ. ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಶ್ರೀರಾಮ. ಅಷ್ಟೇ ಸರ್, ಅದು ನೆನಪು ಬರ್ತಾ ಇಲ್ಲ.
0: ಓಕೆ, ಆದ್ರೂ ಪರವಾಗಿಲ್ಲ, ಟೈಮಿಂಗ್ ಹೊಳಿತಲ್ಲ ನಿಮ್ಗೆ ಹಾಡೋದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳಿದ್ರೆ ಜಾ ಅಕ್ಷರದಿಂದ ಇನ್ನ 10 ನಿಮಿಷ ಇದೆ ನೋಡಿ, ಬೇಗ ಬೇಗ ನೆನಪು ಮಾಡ್ಕೊಳ್ಳಿ. ಕಾರ್ಯಕ್ರಮ ಮುಗಿದ ಮೇಲೆ ನೆನಪು ಮಾಡ್ಕೊಳ್ಬೇಡಿ. ಹಲೋ
6: ಹಲೋ, ನಮಸ್ಕಾರಗಳು ಸರ್.
0: ನಮಸ್ಕಾರಗಳು ಇಡಗುಂಜಿ.
6: ಇಲ್ಲ, ನಾನು ಸತೀಶ್ ಕುಮಾರ್, ಸಾಲಿಗ್ರಾಮ.
0: ಓ, ಸಾಲಿಗ್ರಾಮ ಉಡುಪಿ. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಜಾ ಅಕ್ಷರದಿಂದ?
6: ಹಾಡಿದ್ರಲ್ರಿ ಸರ್.
0: ಇಲ್ಲ, ತುಂಬಾ ಇದೆ ಇನ್ನು.
6: ಹೌದಾ? ಈಗ ಇದು ಯಾವ್ದು ಗೊತ್ತ? ಜನ್ಮದ ಜೋಡಿ ಹಾಡಿದ್ರಂತೆ.
0: ಜನ್ಮದ ಜೋಡಿ ಆಯ್ತು
6: ಅಲ್ಲ, ಅದರಲ್ಲಿ ನಮ್ಮ ಅಣ್ಣವ್ರ ಹಾಡು.
0: ಯಾವ್ದು?
6: ಜನ್ಮ ಜೋಡಿ ಆದ್ರೂ ಅಣ್ಣವ್ರದ್ದು ಒಂದು ಹಾಡು ಉಂಟಲ್ಲ.
0: ಯಾವ ಹಾಡು ಹೇಳಿ?
6: ಜನ್ಮ ಜೋಡಿ ಆದರೂ ಏಕೆ ಅಂತ.
0: ಹಾ, ಇಲ್ಲ ಆಗಿಲ್ಲ ಹೇಳಿ.
6: ಅದೇ ಅದನ್ನು ಟ್ರೈ ಮಾಡುವಂತ.
0: ಮಾಡಿ ಮಾಡಿ ಮಾಡಿ.
6: ಜನ್ಮ ಜೋಡಿಯಾದರೂ ಏಕೆ ಅಂತರ, ಜೀವ ಜೀವ ನಡುವಲಿ ಏಕೆ ಕಂದರ, ಮಧುರ ಗೀತೆ ಕೂಡ ಹೀಗೆ ಘೋರ. ಜನ್ಮ ಜೋಡಿಯಾದರೂ ಏಕೆ ಅಂತರ, ಜೀವ ಜೀವ ನಡುವಲಿ ಏಕೆ ಕಂದರ, ಮಧುರ ಗೀತೆ ಕೂಡ ಹೀಗೆ ಘೋರ. ಥ್ಯಾಂಕ್ ಯು.
0: ಥ್ಯಾಂಕ್ ಯು, ಒಳ್ಳೆ ಹಾಡು ಹೇಳಿದ್ರಿ.
6: ಆಯ್ತು, ಧನ್ಯವಾದ. ಬಂದ
0: ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಕೇಳಿದ್ರಿ? ಹಲೋ, ಯಾರು ಮಾತಾಡೋದು?
7: ಜನಾಪುರ ಸರ್, ಮಂಜುಳಾ.
0: ಮಂಜುಳಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?

0: ಧನ್ಯವಾದಗಳು. ಸೊಗಸಾಗಿ ಹಾಡಿದ್ರಿ ಸ್ನೇಹಿತರೆ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ಕಾರ ಸರ್.
1: ಸರ್
0: ಹೇಳಿ.
1: ಸತೀಶ್, ಸತೀಶ್ ಶಿವಮೊಗ್ಗದಿಂದ ಸರ್.
0: ಯಾವ ಹಾಡು ನೆನಪಾಯ್ತು ಸರ್?
1: ಸರ್ ಇದು ಜಗವೇ ಒಂದು ನಿನ್ ಗೆಳತಿ ಹಾಡ ಸರ್, ಸ್ವಲ್ಪ
0: ಅದು ಹಾಡಿ ಆಯ್ತಲ್ಲ.
1: ಆಯ್ತು ಸರ್, ಅದು ಹಂಗಾಗಿ ಸರ್ ಬೇರೆ ಹಾಕ್ತೀನಿ ತೋಳಿ ಸರ್. ನಾನು ಹಾಡೋದೆಲ್ಲ ಸುಮಾರು ಬಂದು ಹೋಗ್ಬಿಡ್ತಾರ ಆಗಲೇ.
0: ಓಕೆ ಓಕೆ,
1: ಇದೊಂದು ಹಾಕ್ತೀನಿ ಸರ್. ಜಿಯಾ ತೇರಿ, ಜಿಯಾ ತೇರಿ

0: ಮಾಡಿ ಕೂಡ ಆಗಿದೆ ಸರ್.
1: ಆಗಿದೆ ಸರ್,
0: ಇದು ಆಗಿದೆ
1: ಸರ್. ಏನೇನು ಹಾಕ್ತೀವಿ ಸರ್?
0: ಏನ್ ಕತೆ ನಿಮ್ದು? ಒಂದಾದ್ಮೇಲೆ ಒಂದ್ ಬಿಡ್ತಾ ಇದಿರಲ್ಲ ಬಣ್ಣ
1: ಎಲ್ಲ ಆಡ್ಬಿಟ್ಟು ಸರ್. ನಾವನ್ನ ಕಾಯ್ತಾ ಇದೀನಿ.
0: ಮತ್ತೆ ಇದನ್ನ ಹೇಳಿದೆ ಹೇಳ್ಬಿಡ್ರಿ.
1: ಸರ್ ಅದು ನಾನು ಕೇಳ್ತಾನೆ ಇದ್ದೆ ಸರ್. ಬೇರೆ ಯಾವ್ದು ಸರ್?
0: ಯಾವ್ದು
1: ಸರ್? ಜನಮದ ಜೋಡಿ ಹಾಡ್ಬ ಸರ್? ಜನುಮದ ಜೋಡಿ ನೀನು.
0: ಆಯ್ತು ಆಯ್ತು, ಬೇಡ ಈ ಹಾಡಾಯ್ತು. ಧನ್ಯವಾದ. ಓಕೆ ಓಕೆ, ಥ್ಯಾಂಕ್ ಯು. ಕೇಳಿದ್ರೆ ಮತ್ ಯಾವ ಹಾಡು ನೆನಪ್ ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ
2: ಹಲೋ,
0: ಹೇಳಿ ಯಾರು?
2: ಮಮತಾ ಭದ್ರಾವತಿ.
0: ಮಮತಾ ಮೇಡಮ್, ಯಾವ ಹಾಡು ನೆನಪ್ ಮಾಡ್ಕೊಂಡ್ರಿ?
2: ಹೇಳ್ಬೇಕು ಅನ್ನೋ ಹಾಡುಗಳೆಲ್ಲ ಹೇಳಿದ್ರು. ಇದು ಜೀವನ ಸಂಜೀವನ ಆಗಿದೆಯಾ?
0: ಜೀವನ ಸಂಜೀವನ ಇದಾ?
2: ಆಗಿದೆಯಾ?
0: ಇಲ್ಲ ಇಲ್ಲ ಹಾಡಿ.

0: 오케이. धन्यवाद 그럼 속상해 할 일이. 오케이. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಇನ್ನ 5 ನಿಮಿಷ ಉಳ್ಕೊಂಡಿದೆ, ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ
1: ಹಲೋ, ನಮಸ್ತೆ ಸರ್, ನಾನು ಎಂಪಿ ತಲ್ಲು ಹೊಸ
0: ಮೇಘಾನಂದ.
1: ಜಾನ ಸರ್?
0: ಹಾ, ಜಾ ಅಕ್ಷರ.
1: ಜಟಕ ಕುದುರೆ ಹತ್ತಿ ಚಾಟೆ ಹೋಗಣ್ಣ, ಜಟಕ ಬೀರ ಕರ್ಕೊಂತದನ್ನು ನಮ್ಮ ಹೇ ಹೇ, ಜಟಕ ಕುದುರೆ ಹತ್ತಿ ಚಾಟೆ ಹೋಗಣ್ಣ, ಜಟಕ ಬೀರ ಕರ್ಕೊಂತದನ್ನುಮ್ಮ, ತಾಳಿ ಕಟ ಗಂಡು ಬಿಸಿರಾಜಿ ಮುದ್ದೆ ಉಂಡು, ಅರೆ ತಾಳಿ ಕಟ ಗಂಡು ಬಿಸಿರಾಜಿ ಮುದ್ದೆ ಉಂಡು, ಅರೆ ಜಲಿ ಜಲಿ ಜಲಿ ಜಲಿ ಎಳಿ ನಡಿ ನಡಿ ಏ ಹೇ, ಜಟಕ ಕುದುರೆ ಹತ್ತಿ ಚಾಟೆ ಹೋಗೋಣ, ಜಟಕ ಬೀರ ಕರ್ಕೊಂತದನೋ ನಮ್ಮ ಅಣಿ ಮಹಾಲೆ ಬಾಸಿಂಗ.
0: ಧನ್ಯವಾದಗಳು ಸರ್ ಮೇಘಾನಂದ ಅವರೇ, ಧನ್ಯವಾದ. ಕೇಳಿದ್ರೆ ಮತ್ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ, ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು?
2: ಮಂಜುಳ ಜನಾರ್ದನ್.
0: ಓಕೆ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಹಳೆ ಹಾಡು ಸರ್, ಯಾರು ಹೇಳಿಲ್ಲ ಇದುವರೆಗೂ, ಎಲ್ಲಾರ ಹೆಸರೇ ಹಾಡಿರೋದು.
0: ಹೇಳಿ ಹೇಳಿ.
2: ಜೋನಿ ನಾನು ಬೆಳ್ಳಿಯ ಮಿಂಚು, ಕಂಡು ಕಂಡು ಬಳಗೆ ಬಿದ್ದಾದಲ್ಲಿ ಜೋತಿ ನಾನು ಬೆಳ್ಳಿಯ ಮಿಂಚು, ಕಂಡು ಕದ್ದಿಯ ಮಿಂಚು ಬಳಗೆ ಬಿದ್ದಾದಲ್ಲಿ
0: ಓಕೆ, ಥ್ಯಾಂಕ್ ಯು ಮೇಡಮ್, ಸಕ್ಸಾಗಿ ಹಾಡಿದ್ರಿ. ಸಮಯ ಆಗ್ತಾ ಇದೆ. ಹಲೋ
3: ಹಲೋ,
0: ಯಾರು?
3: ಚಂದ್ರಕಲಾ.
0: ಚಂದ್ರಕಲಾ ಅವ್ರಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಸರ್ ವಿಷ್ಣು ಅವ್ರ ತಂದು ಜೀವ ವೀಣೆ ನೀಡು ಮಿಡಿ.

0: ಶುಭ ಸಂದೇಶ ಸಂದೇಶ ಸಂದೇಶವೋ ಜೀವ ವೀಣೆ ಮುಗಿತದ ಸಂಗೀತ. ಧನ್ಯವಾದಗಳು ಸರ್.
1: ಧನ್ಯವಾದಗಳು ಮೇಡಮ್, ಒಳ್ಳೆ ಹಾಡು ಹೇಳಿದ್ರಿ
0: ಸರ್. ಅಷ್ಟು ದೂರ ದೂರದವರಿಗೆಲ್ಲ ಕಾಲ್ ಸಿಗುತ್ತೆ, ನಾವು ಹತ್ರ ಇದ್ರು ಸಿಗಲ್ವಲ್ಲ ಸರ್.
1: ಮೇಡಮ್ ಏನ್ ಮಾಡೋದು, ನನಗೂ ಸುಮಾರು ಸರಿ ಹಂಗೆ ಅನ್ಸತ್ತೆ, ಆದ್ರೆ ಅದೃಷ್ಟ ಏನ್ ಮಾಡ್ತೀರಿ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
0: ನಿಮಗೂ ಧನ್ಯವಾದಗಳು ಸರ್.
1: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಬೇಗ ಹಾಡಿ. ಹಲೋ,
2: ನಮಸ್ತೆ ಸರ್.
1: ನಮಸ್ಕಾರ,
2: ನಮಸ್ಕಾರ. ಕೃಷ್ಣಪ್ಪ ಅಂತ ಜನಪದ
1: ಹೇಳಿ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಇದು ಜೇ ಎನ್ ಅಕ್ಷರ ಅಲ್ಲ
1: ಜಾ,
2: ಈಗ ಭಕ್ತಿ ಗೀತೆ ಬರ್ತಾರ ಹಳೆ ಹಾಡಲ್ಲ,
1: ಚಿತ್ರಗೀತೆ ಆಗಿರ್ಬೇಕು. ಹಾಡಿ ಸರ್.
2: ಜಯ ವಿಠಲಪ್ಪ, ಜಯತ್ತು ಜಯ ವಿಠಲ, ನಿನ್ನ ನಾಮ ಶಾಂತಿ ದಾನವು ಭಾಗ್ಯದಾರ, ಜಯತ್ತು ಜಯ ವಿಠಲ.
1: ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಬಹುಶಃ ಇದೇ ಕೊನೆ ಕರೆ ಅಂತ ಅನ್ಸತ್ತೆ. ಹಲೋ ಹಲೋ ಹಲೋ, ಯಾರು ಮಾತಾಡುದು?
2: ವಿಶ್ವನಾಥ.
1: ವಿಶ್ವನಾಥ್ ಅವ್ರೆ, ಬೇಗ ಹೇಳಿ, ಒಂದೇ ನಿಮಿಷ ಇದೆ ಹಾಡು.
2: ಒಂದೇ ನಿಮಿಷ ಇದೆ, ನಾನು ಕೇಳ್ಕೊಂಡಿದ್ದೀನಿ, ಬರೀ ಜ ಅಂತ, ಜಾ ಜಿ ಜೋ ಎಲ್ಲ ಬಂದು ಬಿಡ್ತಲ್ಲ.
1: ಹೇಳಿ ಹೇಳಿ ಹೇಳಿ.
2: ಜೀವ ವೀಣೆ ನೀಡು ನೀಡಿತ,
1: ಈ ಹಾಡಾಗಿದೆ, ಈ ಹಾಡಾಗಿದೆ, ಬೇರೆ ದೇಳಿ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಆತ್ಮೀಯ ಕೇಳಿಗೆ, ಸುಮಾರು 25 ಜನ ಕರೆ ಮಾಡಿ ಒಳ್ಳೊಳ್ಳೆ ಹಾಡುಗಳನ್ನ ಹೇಳಿದ್ರಿ. ಕರೆ ಯಾರಿಗೆ ಸಿಕ್ಕಿಲ್ಲ, ದಯವಿಟ್ಟು ಬೇಜಾರಾಗ್ಬೇಡಿ, ಮತ್ತೆ 3 ಗಂಟೆಗೆ ಭೇಟಿಯಾಗೋಣ. ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಸಮಯ 2 ಗಂಟೆ ಆಗ್ತಾ ಇದೆ, ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: 19ನೇ ರೋಜ್ಗಾರ್ ಮೇಳ, ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ, ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ, ಮಂಗಳೂರಿನ ರಾಷ್ಟೀಯ

0: ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಜ್ಞಾನ, ಕೌಶಲ್ಯ ಮತ್ತು ಕಠಿಣ ಪರಿಶ್ರಮ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ಇಲಾಖೆಗಳ ಬೆಳವಣಿಗೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಆಫೀಸರ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ರೋಜ್ಗಾರ್ ಮೇಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ಭಾರತೀಯ ರೈಲ್ವೆ 26, ಇಂಡಿಯಾ ಪೋಸ್ಟ್ 17, ನೌಕರರ ರಾಜ್ಯ ವಿಮಾ ನಿಗಮ 6, ಬ್ಯಾಂಕ್ ಆಫ್ ಬರೋಡಾ 37, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 10, ಕೆನರಾ ಬ್ಯಾಂಕ್ 8, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ 46 ಮಂದಿಗೆ ನೇಮಕಾತಿ ಪತ್ರ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. 2043ರ ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿಯಲ್ಲಿ ಯೋಜನೆಗೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ ಭಾರತ ಶ್ರೀಮಂತ ಬೌದ್ಧಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree-granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. The very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520 ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 5,00,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲ್ ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66 ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಎಂ ಪ್ರಭಾಕರ್ ಹಾಡಿರುವ ಜಿಎಸ್ ಶಿವರುದ್ರಪ್ಪ ಅವರ ಕವನ

ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ನಮ್ಮ ಕಾರ್ಯಕ್ರಮಗಳು 101.4 FM ಅಂತರ್ಜಾಲದಲ್ಲಿ ಮುಂದುವರಿಯುತ್ತವೆ. ಸಂಜೆ 5:30 103.5 ಮತ್ತು 101.4 FM ಹಾಗೂ ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಪುನಃ ಸಂಜೆಯ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇನ್ನು ಮುಂದೆ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ.

0: ದೂರವಾಣಿ ಸಂಖ್ಯೆ 0828 2200 4. ಆತ್ಮೀಯ ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿದ್ದಷ್ಟೇ, ಕರೆ ಮಾಡಿ ನಿಮ್ಮ ಇಷ್ಟವಾದ ಚಲನಚಿತ್ರ ಯಾವುದು ನೀವು ನೋಡಿದ್ದು ಅದ್ರ ಬಗ್ಗೆ ಮಾತಾಡಿ, ಹಾಗೂ ನಿಮ್ಮಿಷ್ಟದ ಚಿತ್ರಗೀತೆಯನ್ನ ತಾವು ಆಲಿಸಬಹುದು. ಕರೆ ಮಾಡಿ ಮೊದಲಿಗೆ ನೀವು ನೋಡಿದ ಸಿನಿಮಾ ನಿಮಗೆ ಇಷ್ಟವಾಗಿದ್ದು ಯಾಕೆ, ಈ ಕುರಿತಂತೆ ಮಾತಾಡಿ, ಕರೆ ಮಾಡಿ. ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ ರಮೇಶ್ ಸರ್.
1: ಸರ್,
0: ಯಾವ್ದು ನಿಮ್ಗೆ ಇಷ್ಟವಾಗಿದ್ದ ಸಿನಿಮಾ?
1: ನನಗೆ ಶ್ರುತಿ ಸರ್.
0: ಶ್ರುತಿ ನಿಮ್ ಇಷ್ಟವಾದ
1: ಸರ್?
0: ಯಾಕೆ?
1: ಅದು ಇಷ್ಟೋರಿ ಸರ್, ಅದ್ರಾಗ ಹಾಡು ಬಹಳ ಅರ್ಥ ಇದ್ರಿ ಸರ್. ಹಾಡೊಂದು ನಾ ಹಾಡು ಅನ್ನೋತ್ತೇವೆ, ಅಮ್ಮ ಅನ್ನುವ ಕರಿಯುವಿನಲ್ಲೂ ತಾಯಿ ಹೆಸರ ಬರ್ತೈತಿ, ಮಗು ಹುಟ್ಟದಾಗ್ನು ತಾಯಿ ಅತ್ತ ಕರಿತೈತ, ಹಿಂಗ ಐತಲ್ರಿ ಸರ್. ಅದ
0: ಯಾವ ಹಾಡದು?
1: ಹಾಡೊಂದು ನಾ ಹಾಡು ಅನ್ನೋದು ಬರ್ತೈತಲ್ರಿ ಸರ್.
0: ಓಕೆ ಓಕೆ. ಫಿಲ್ಮ್ ನೋಡಿದ್ರ ಇದು?
1: ಹಾ ನೋಡಿನ್ರಿ ಸರ್.
0: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಿಮ್ ಇಷ್ಟದ ಹಾಡನ್ನ ಕೇಳೋಣ.
1: ಕಾರ್ಯಕ್ರಮಕ್ಕೆ
0: ಲಕ್ಕಿ ನೀವು, ಅದಕ್ಕೆ
1: ಧನ್ಯವಾದ. ನಮಸ್ಕಾರ ಸರ್.
0: ಥ್ಯಾಂಕ್ ಯು.

0: ಹಲೋ
1: ಹಲೋ
0: ಹೇಳಿ ಯಾರು?
1: ಸರ್ ನಮಸ್ತೆ.
0: ನಮಸ್ಕಾರ.
1: ಚಂದ್ರಕಾನೆ
0: ಚಂದ್ರಕಾ ಅವರೇ, ನೀವು ನೋಡಿದ ಫಿಲ್ಮ್ ಯಾವುದು ನಿಮಗೆ ಇಷ್ಟವಾಗಿದೆ?
1: ಕಾಟೇರ ಆದ್ಮೇಲೆ ನೋಡಿದೀನಿ, ಬಟ್ ಕಾಟೇರ ತುಂಬಾ ಚೆನ್ನಾಗಿದೆ.
0: ಓಕೆ.
1: ಅದು ಫಿಲಮ್, ಅದು ರೈತರಿಗೋಸ್ಕರ ಮಾಡಿರೋ ಫಿಲಮ್ ತರನೇ ಇದೆ ಸರ್. ಅದರಲ್ಲಿ ಸಂಭಾಷಣೆ ತುಂಬಾ ಚೆನ್ನಾಗಿದೆ, ಮತ್ತೆ ನಾವೆಷ್ಟು ಕಷ್ಟ ಪಡ್ತೀವಿ ನಾವು ರೈತರುಗಳು ಇದಕ್ಕೆಲ್ಲ ಹೋದಾಗ, ಆರೈಗಳ ಹತ್ರ ಎಲ್ಲ ಹೋದಾಗ ಅಂತೇಳಿ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಮತ್ತೆ ಅದರಲ್ಲಿ ಒಂದು ಜಾತೀಯತೆ ಬಗ್ಗೆ ತುಂಬಾ ಚೆನ್ನಾಗಿದೆ ಸರ್ ತಿಳ್ಕೊಳ್ಳೋರಿಗೆ. ಹಂಗಾಗಿ ಆ ಫಿಲಮ್ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಫಿಲಮ್. ಅದು
0: ಯಾವ ಹಾಡು ಬೇಕಾದ್ರಲ್ಲಿ ತಮ್ಗೆ
1: ಅದ್ರದ್ದೇ ಆಗ್ತೀರ ಸರ್? ಸಿಗುತ್ತೆ ಅದ್ರಲ್ಲಿ ಕಾಟೇರ ನಿಮ್ಮ
0: ಹತ್ರ ಯಾವ ಹಾಡು
1: ಸರ್? ಅದೇ ಅವಳು ಹಾಡು ಬೇಗ ನೆನಪಾಗ್ತಿಲ್ಲ ಸರ್, ಅವಳೇ ಹೇಳ್ತಾ ನೋಡಿ ಸರ್. ಅದು
0: ಯಾವ ಜನ್ಮದ ಗೆಳತಿ?
1: ಯಾವ ಅಲ್ಲಿ ಇನ್ನೂ ಒಂದಿದೆಯಲ್ಲ ಸರ್, ಯಾವ ಜನ್ಮದ ಗೆಳತಿಗಿನ
0: ಪಸಂದಾಗವನೆ.
1: ಪಸಂದಾಗವನೆ
0: ಚೆನ್ನಾಗಿದೆ
1: ಸರ್.
0: ಓಕೆ ಆಯ್ತು, ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಓಕೆ ಸರ್, ಧನ್ಯವಾದಗಳು ಅವಕಾಶಕ್ಕಾಗಿ.

0: ಓಕೆ, ಕಲಿಯುಗ. ಈ ಪಿಕ್ಚರ್ ನೋಡಿದ್ದೀರಾ?
1: ಹಾ ಸರ್, ತುಂಬಾ ಸಲ ನೋಡಿದೆ ಸರ್.
0: ತುಂಬಾ ಸಲ ಅಂದ್ರೆ ಎಷ್ಟು ಸಲ ಆಗಿರ್ಬೋದು?
1: ನಾನು ಕಾಲೇಜ್ ಓದುವಾಗ ಚಕ್ಕರ ಹಾಕಿ ಈಗಲೇ 35 ಸಿಟಿ ಒಳಗಡೆ ಒಂದು 5-6 ಸಲ ನೋಡಿದ್ದೆ.
0: ಎಂದೆಂದು ಹೀಗೆ ಇರಬೇಕು ಪಿಕ್ಚರ್ ಹಾಡ?
1: ಹಾಡ್ ಹಾಡ್ ಸರ್, ಹೌದು ಹೌದು.
0: ಓಕೆ, ಎಷ್ಟು ಸರಿ ನೋಡಿದೀನಿ ಅಂದ್ರಿ?
1: ಕಾಲೇಜ್ ಹೋಗುವಾಗ ಚಕ್ಕರ್ ಹಾಕಿ ಒಂದ್ 5-6 ಸರಿ ನೋಡಿದ್ದೆ ಟಾಕೀಸ್ ಅಲ್ಲಿ.
0: ಅವಾಗ ಮನೆಯಲ್ಲಿ ಅಪ್ಪ ಅಮ್ಮಗೆ ಏನ್ ಹೇಳ್ತಿದ್ರಿ?
1: ಪಾಸ್ ಆಗ್ತಿದ್ವಿಲ್ಲ ಸರ್. ಹಾಗಾಗಿ ನಮ್ಮನ್ ತಲೆ ಕೆಡಿಸ್ಕೊಳ್ತಿದ್ದಿಲ್ಲ. ಆಮೇಲೆ ಜಮೀನ್ ಬಾಳ ಮಾಡಿದ್ರಲ್ಲ, ಓದೋದು ಏನವರಿಗೆ ಪ್ಲಸ್ ಪಾಯಿಂಟ್ ಏನಾಗಿದ್ದಿಲ್ಲ.
0: ಇದಾರ ಅಪ್ಪ ಅಮ್ಮ ಈಗ ಅಲ್ಲಿ?
1: ಇಲ್ಲ ಸರ್, ಅವರೆಲ್ಲ ಚೆನ್ನಾಗಿದ್ದಾರೆ.
0: ಹೌದಾ? ಒಂಚೂರು ಹೋಗಿ ಕೊಡ್ತೀರಾ? ನಿಮ್ಗೆ ಮಂಗಳಾರತಿ ಮಾಡಿಸ್ಬೇಕು. ಒಂದೇನಲ್ಲಿ ಅಪ್ಪ ಅಮ್ಮ ನನ್ ಮಕ್ಕಳು ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರ್ತಾರೆ ಅಂದ್ರೆ ನೀವು ಪಾಸ್ ಮಾಡಿ ಮಾಡಿ ಮಾಡಿ ಅವರಿಗೆ ಮುಂಗ್ ಬೂದಿ ಹರ್ಚಿ ಪಿಕ್ಚರ್ಗೆ ಹೋಗ್ಬಿಟ್ಟಿದ್ದೀರಾ.
1: ಇಲ್ಲ ಸರ್, ಹಾಗೇನಿದ್ದಿಲ್ಲ. ಚೆನ್ನಾಗಿ ಅದೊಂಥರ ಫ್ಯಾಮಿಲಿ ಸ್ಟೋರಿ ಸರ್. ಅದು ಮಕ್ಕಳು ಇಬ್ರು ತಾಯಿ ಸೊಸೆಯಿಂದ ಇಬ್ರು ಕೂಡ ಅವರನ್ನ ಹೇಗ್ ಮಾಡಿದಾರೆ, ಸಾಕು ಮಗ ಅವರನ್ನ ಸಾಕ್ತಾನೆ ಸರ್.
0: ಓಕೆ ಓಕೆ,
1: ಅದು ನನಗೆ ಇಷ್ಟ ಸರ್. ಹಾಗಾಗಿ
0: ಅಂತೂ ಬಚಾವಾದ್ರಿ, ಅಪ್ಪ ಅಮ್ಮ ದೂರ ಇದ್ದಾರೆ, ನಾನು ಅವರಿಗಿಂತ ದೂರ ಇದ್ದೀನಿ.
1: ಇಲ್ಲ ಸರ್, ಇಲ್ಲ ನಾನು ತುಂಬಾ ಅವರಿಗೆಲ್ಲ 79 ವರ್ಷ ಆಯ್ತು ಸರ್, ಅವ್ರಿಗೆ ಸೇರ್ಕೊಂಡ್ರಿಗೆಲ್ಲ 6 ತಿಂಗಳ ಕೆಳಗೆ
0: ಸೇರ್ಕೊಂಡಿದ್ದಾರೆ. ಓಕೆ ಓಕೆ, ಸಾರಿ, ಆಯ್ತು, ನಿಮಿಷದ ಹಾಡು ಕೇಳೋಣ. ಧನ್ಯವಾದ.
1: ಥ್ಯಾಂಕ್ ಯು.

0: హలో
1: సార్ నమస్తే.
0: నమస్కారం. యారు?
1: గీతా మలగొప్పయ్య.
0: గీతా అవరే, నిమ్ ఇష్టద ఫిల్మ్ యావదు?
1: సార్ కర్పూరద గుంబె.
0: కర్పూరద గుంబె యాకే?
1: సార్ అదరల్లి అక్క తంగిరు మమతే వాత్సల్యే తుంబా చెన్నాగಿದೆ. ತಂದೆ ತಾಯಿ ತಗೊಳ್ಬೇಕ ಜವಾಬ್ದಾರಿನ ತಂಗಿಗೋಸ್ಕರ ಅಕ್ಕ ತಗೊಂಡು ಅವ್ರ ಜೀವನ ಎಲ್ಲ ಸರಿ ಮಾಡ್ತಾರೆ ಸರ್. ಅದು ನನ್ ಜೀವನದಲ್ಲೂ ಕೂಡ ಅಪ್ಲೈ ಆಗಿದೆ. ಅದರಿಂದ ನನ್ನ ಮಕ್ಕಳಿಗೆ ಧನ್ಯವಾದ ಹೇಳಕ್ ಇದೊಂದು ಒಳ್ಳೆ ಅವಕಾಶ ಕೂಡ ಸಿಕ್ಕಿದೆ ಅಂತ ಹೇಳ್ತೀನಿ ಸರ್.
0: ನೀನು
1: ಸಾಮಾನ್ಯವಾಗಿ ತಂದೆ ತಾಯಿ ತಗೊಳ್ತಾರೆ ಅಥವಾ ಅಣ್ಣಂದ್ರೆ ತಗೊಳ್ತಾರೆ, ಆದ್ರೆ ಆ ಸಿನಿಮಾದಲ್ಲಿ ಅವ್ರ ಅಕ್ಕ ತಗೊಳ್ತಾಳೆ ಸರ್. ಹಾಗಾಗಿ ಇಷ್ಟ ಆಗತ್ತೆ. ನಿಮ್ಮಲ್ಲಿ ಎಲೆ ಸಂಪಿಗೆ ಮಲ್ಲಿಗೆ ಹಾಡು ಇಲ್ಲ ಅನ್ಸತ್ತೆ ಸರ್. ತಬ್ಬಲಿಗೆ ಈ ತಬ್ಬಲಿಯ ಕವರ್ ಇದೆ.
0: ಕರ್ಪೂರದ
1: ಗೊಂಬೆ ಸರ್, ಶ್ರುತಿ ಮತ್ತೆ ರಮೇಶ್.
0: ಈ ಹಾಡಿಲ್ವಲ್ಲ, ನೀವ್ ಕೇಳ್ತೀರಾ ಹಾಡಿಲ್ವಲ್ಲ?
1: ಎರಡು ಹಾಡಿಲ್ವ ಸರ್.
0: ಒಂದೇ ನಿಮಿಷ ನೋಡ್ತೀನಿ. ಇಲ್ಲ ಗೀತಾವ್ರೆ, ನೀವ್ ಕೇಳ್ತಿರೋ ಹಾಡಿಲ್ಲ. ಅಕ್ಕ ತಂಗಿರ್ ಹಾಡು ನೀವೇ ಹೇಳ್ಬೇಕು. ಇಲ್ಲ ನೀವೇ ಹಾಡ್ಬಿಡಿ ಒಂದು ಅಕ್ಕ ತಂಗಿರ್ ಹಾಡು ಫಿಲ್ ಮಾಡು.
1: ಅರಂಭಿಸುವೆ ನಿನಗೆ ನಾನು ಕಾಲ ಹೇಳಲು ಎಲ್ಲ ಚೈತ್ರವಾಗಲಿ ಎಲ್ಲ ಇದೇ ದೇವರು ಸದಾ ನಾಯಿದೆ ಹಾಡು ಸದಾ. ಧನ್ಯವಾದಗಳು.
0: ಧನ್ಯವಾದಗಳು. ಅಕ್ಕ ತಂಗಿ ಒಂದೇ ಒಂದು ಹಾಡಿದೆ, ಎರಡು ನಿಮಿಷದ್ದು ಮೊಮ್ಮಗ ಫಿಲ್ಮ್ ಇಂದು ಕೇಳೋಣ.
1: ತಂಗಿ ಫಿಲ್ಮ್ ಅಲ್ಲಿ ಎರಡ್ ಹಾಡು ಆಪ್ಷನ್ ಕೊಟ್ಟೆ ಸರ್, ಯಾವ್ದಾದ್ರು ಇರ್ಬೋದು ಅಂತ.
0: ಓಕೆ ಓಕೆ.

0: హలో
1: నమస్కారం
0: సార్.
1: నమస్కారం శివమొగ్గ.
0: మురళీధర్ సార్, నిమ్మిష్టద ఫిల్మ్ యావదు?
1: బంగారద మనుష.
0: ఓకే,
1: ಬಂಗಾರ ಮನುಷ್ಯ ಆವಾಗ ನಾವು ತಂಡವರು ಕರ್ಕೊಂಡು ಹೋಗಿ ತೋರಿಸಿದ್ದು, ನಮ್ ನೆನಪಿಲ್ಲ. ಆಮೇಲೆ ದೊಡ್ಡರಾದ್ಮೇಲೆ ಮತ್ತೆ ಎಲ್ಲ ನೋಡಿದ್ವಿ.
0: ಓಕೆ ಓಕೆ, ಯಾವ ಹಾಡದ್ರಲ್ಲಿ?
1: ಬಂಗಾರದ ಮನುಷ್ಯ ಹಾಡೋದು ಫಿಲಮ್ ಚಂದ, ಆದ್ರೆ ಕಾಮನ ಬಿಲ್ ಫಿಲಮ್ ಅಲ್ಲಿ ಒಂದು ಹಾಡಿದ್ರು ನೋಡಿ ಸರ್, ನೇಗಿಲ್ಲ ಹಿಡಿದು ಎಲ್ಲರೂ ಹಾಡುತ್ತ ಅಂತೇಳಿ ಹಾಡು ಅಂದ್ರೆ ಬಹಳ ಇಷ್ಟ ಸರ್ ನಮಗೆ.
0: ಹೌದಾ? ಓಕೆ, ಫಿಲಮ್ ಅದಿಷ್ಟ, ಹಾಡು ಇದಿಷ್ಟ.
1: ಇದಿಷ್ಟ ಅಂದ್ರೆ ಹಾಡು ಆ ಪಿಕ್ಚರ್ ಇಲ್ಲ ಸರ್, ಹಂಗಾಗಿ ಈ ಹಾಡಿನ ಸರ್.
0: ಆಯ್ತು, ನಿಮ್ಮಿಷ್ಟದ ಹಾಡು ಕೇಳೋಣ.
1: ಧನ್ಯವಾದಗಳು.

0: ಹಲೋ
1: ಹಲೋ
0: ಹೇಳಿ ಗುರುಪಡೆ ಅವರೇ, ಯಾವುದು ಫಿಲ್ಮ್ ನಿಮ್ಗೆ ಇಷ್ಟವಾಗಿದ್ದು?
1: ಇದು ರಕ್ತ ಕಣ್ಣೀರು.
0: ರಕ್ತ ಕಣ್ಣೀರು
1: ಡೇಂಜರ್ ಅಂತ ಬರುತ್ತೆ ನೋಡಿ.
0: ಹೋ ಹೋ ಹೋ, ಡೇಂಜರ್.
1: ಹೇಮಂತ್ ಹೇಳ್ರು ಅದು.
0: ಯಾಕೆ ಈ ಫಿಲ್ಮ್ ಇಷ್ಟ ತಮಗೆ ಕೇಳ್ಬೋದಾ?
1: ಇದು ಜೀವನದಲ್ಲಿ ಯಾರು ಏನೋ ಮೆರೆದ್ರು ಸಹ ಕೊನೆಯಲ್ಲಿ ಉರಿದೋಗ್ಲೇಬೇಕದು. ಯಾಕಂದ್ರೆ ಅಹಂಕಾರದಿಂದ ಯಾರು ನಾವು ಜೀವನ ಮಾಡ್ತೀವಿ, ಕೊನೆಯಲ್ಲಿ ಕಾಲನೇ ಕಾಲಿಡೀತೆ ಅಂತ ಹೇಳಿ ಒಂದು
0: ಉದಾಹರಣೆ. ಹಾಗಾಗಿ ಆಡಿಸ್ತ ನಿಮ್ಗೆ.
1: ಹೌದು,
0: ಆಯ್ತು ಸರ್, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ.

0: ಹಲೋ
1: ಹಲೋ
0: ಹೇಳಿ ಯಾರು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
0: ಸುಬ್ರಹ್ಮಣ್ಯ ಅವರೇ, ನಿಮ್ಮ ಇಷ್ಟದ ಫಿಲ್ಮ್ ಯಾವುದು?
1: ನನಗೆ ಒಡೆ ಹುಟ್ಟಿದವರು ಸರ್. ಇದರಲ್ಲಿ ಅಣ್ಣ ತಮ್ಮದಿರು ಯಾವ ತರ ಇರ್ಬೇಕು ಮತ್ತೆ ಹಿರಿಯರ ಮಾತು ಯಾವ ತರ ಪಾಲಿಸ್ಬೇಕಂತ ತೋರಿಸಿದಂತ ಚಿತ್ರ ಸರ್.
0: ಓಕೆ,
1: ಇದರಲ್ಲಿ ಒಂದು ಹಾಡೋ ಇದೆ ಸರ್, ಸೋಲೆ ಗೆಲುವೆಂದು ಬಾಳಲಿ ಅರಿತಗ ಮೇಲೆ ಎಲ್ಲ ಅಪ ನಿಂದೆ ಅಪಮಾನ ಬಹುಮಾನದಂತೆ ಹಾಡಿದೆ ಸರ್.
0: ತುಂಬಾ
1: ಇಷ್ಟ ಸರ್ ಆ
0: ಹಾಡು. ಧನ್ಯವಾದ,
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಓಕೆ.

0: ಹಲೋ
1: ಹಲೋ
0: ಹೇಳಿ.
1: ಹಲೋ ಸರ್, ನಮಸ್ಕಾರ. ಸರ್
0: ನಮಸ್ಕಾರ. ಚಿಕ್ಕಪ್ಪ ಅವರೇ, ಯಾವ ಫಿಲ್ಮ್ ಹಾಡ್ಬೇಕು
1: ಸರ್? ನಮ್ಗೆ ಜನ್ಮದ ಜೋಡಿ ಚಿತ್ರ ಹಾಡ್ಬೇಕು ಸರ್.
0: ಜನ್ಮದ ಜೋಡಿ ಯಾವ ಹಾಡು?
1: ದೇಹ ಅಂತ ಹೇಳ್ತಾರೆ ಸರ್.
0: ಈ ಫಿಲ್ಮ್ ಯಾಕೆ ಇಷ್ಟ ನಿಮ್ಗೆ
1: ಸರ್? ನಮಗೆ ಚಿತ್ರ ಮದ್ಯಂದ್ರೆ ಇಷ್ಟ ಸರ್. ಯಾಕೆ ಅಂತಂದ್ರೆ ನಾವು ನಮ್ಮ ಅಮ್ಮನಿಗೆ ಗಾಡಿ ಕಟ್ಟಿಸ್ಟ್ ಚಿತ್ರ ಮಾಡಿದ್ವಿ ಇದನ್ನ. ಆಮೇಲೆ ಪ್ರೀತಿ ಮುಂದೆ ಯಾವ ಜಾತಿ ಇಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ತಿದ್ದಾರೆ.
0: ಓಕೆ ಓಕೆ, ಆಯ್ತು. ನಿಮ್ಮಿಷ್ಟದ ಹಾಡು ಕೇಳೋಣ.
1: ಕೇಳೋಣ.
0: ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ.

0: హలో,
1: నమస్తే సార్.
0: నమస్కారం. యారు?
1: రోటరీ విజయ్ కుమార్ సార్.
0: రోటరీ విజయ్ కుమార్ సార్, యా ఫిలిం నిమ్గ ఇష్టవాగిరదు?
1: శంకర్ నాగ్దో. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು.
0: ಸೀತಾರಾಮ ಫಿಲ್ಮ್ ಇದು?
1: ಹೌದು ಸರ್.
0: ಅಯ್ಯಯ್ಯೋ, ಇಲ್ವಲ್ಲ ಸರ್, ಲಾಸ್ಟ್ ಟೈಮ್ ಕೇಳಿದ್ರೆ ಅನ್ಸುತ್ತೆ.
1: ಇಲ್ಲ ಇಲ್ಲ, ಕೇಳಿಲ್ಲ. ಮಯೂರ ಚಿತ್ರದ ಹಾಕ್ತೀರಾ ಸರ್?
0: ಮಯೂರದಲ್ಲಿ ಯಾವ್ದು ಸರ್?
1: ಮಯೂರದಲ್ಲಿ ರಾಜ್ಕುಮಾರ್ ಪಂಜಳನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದ್ರ ಒಳ್ಳೆ ಲಿರಿಕ್ಸ್ ಇದೆ ಸರ್. ನಾನಂದು ನಿನ್ನ ಕಂಡಾದ ಚಿನ್ನ ಏನೇನು ಹೊಸ ಭಾವನೆ,
0: ಹೂವಾಗಿ ಮನಸ್ಸು ಏನೇನು ಕನಸು, ನಾ ಕಾಣದ ಕಲ್ಪನೆ.
1: ನೀವೇಳ್ಬಿಡ್ಬೋದೇನಪ್ಪ ಅನಿಸ್ತದೆ ಇಲ್ಲ ಇರೋ ಸಾಂಗ್ಗಳನ್ನ.
0: ಇಲ್ಲ, ನಾನು ನೀವ್ ಹೇಳ್ಬಿಡ್ತೀರಿ ಅಂತ ಬ್ರೇಕ್ ಹಾಕೋಣ ಹಾಡ್ದೆ. ಕೇಳೋಣ ಸರ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಹಲೋ
1: ಹಲೋ
0: ಹೇಳಿ
1: ಸರ್. ತುಮಕೂರಿನಿಂದ ಬಿಂದು ವಿಜಯಕುಮಾರ್.
0: ನಮಸ್ತೆ ಮೇಡಮ್, ಯಾವ ಫಿಲ್ಮ್ ಹಾಡ್ಬೇಕು ತಮ್ಗೆ?
1: ನಂಗೆ ಮನದಲ್ಲಿ
0: ಯಾವ ಪಿಕ್ಚರ್ ಅದು?
1: ನಿವಾಸ ಅನ್ಸುತ್ತೆ ಸರ್.
0: ಓಕೆ, ನೋಡ್ತೀನಿ.
1: ಅದಿಲ್ಲ ಅಂದ್ರೆ ನೀವು ಬಂದು ನಿಂತಾಗ ನಿಂತು ನಿಮ್ಮ ಕಾದ.
0: ಆಯ್ತು, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ.

0: హలో
1: హలో నమస్తే సార్.
0: ನಮಸ್ಕಾರ. ಯಾರು?
1: ಮಮತಾ ಭದ್ರಾವತಿಯಿಂದ.
0: ಮೇಡಮ್ ಹೇಳಿ, ಯಾವ ಫಿಲ್ಮ್ ಹಾಡ್ಬೇಕು ತಮಗೆ?
1: ಶುಭ ಮಿಲನ ಹಾಡಿದೆ ಸರ್.
0: ಶುಭ ಮಿಲನ ನೋಡ್ತೀನಿ. ಯಾವ ಹಾಡದ್ರಲ್ಲಿ?
1: ಮಿಲನ ಮಿಲನ ಜೀವನದ ಹೊಸ ಗಾನ.
0: ಓಕೆ, ಈ ಪಿಕ್ಚರ್ ನೋಡಿದಿರ ತಾವು?
1: ಹಾ ನೋಡಿದೀನಿ ಸರ್, ಚೆನ್ನಾಗಿದೆ.
0: ಎಷ್ಟು ವರ್ಷ ಆಯ್ತು ನೋಡಿ ಇದನ್ನ ತಾವು? ಟಿವಿನಲ್ಲಿ ನೋಡಿದ್ರಾ?
1: ಟಿವಿಲಿ ನೋಡಿದ್ದೆ.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಇಷ್ಟದ ಹಾಡು ಕೇಳೋಣ.
1: ಧನ್ಯವಾದ ಸರ್.

ಒಲವು ಕೊಟ್ಟಿರಲು ಬಯಕೆ ಹಾರುತ್ತಿರಲು ಒಲವು ಕೊಟ್ಟಿರಲು ಬಯ

ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ಕೆಳಗರೆ, ಯಾರಿಗೆ ಕರೆ ಸಿಕ್ಕಿಲ್ಲ ಬೇಜಾರು ಮಾಡ್ಕೊಳ್ಬೇಡಿ, ಮತ್ತೆ ಪ್ರೈ ಮಾಡ್ತಾ ಇರಿ, ಮುಂದಿನ ದಿನಗಳಲ್ಲಿ ಸಿಕ್ಕಬಹುದು. ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಲಿಕ್ಕೆ ಇವತ್ತೇ ಕೊನೆ ದಿವಸ ಏನಲ್ಲ, ಕಾರ್ಯಕ್ರಮ ನಿರಂತರವಾಗಿ ಪ್ರಸಾರ ಆಗ್ತಾನೆ ಇರುತ್ತೆ. ಕರೆ ಮಾಡಬಹುದು, ಕರೆ ಸಿಕ್ಕಾಗ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಈಗ ಸಮಯ 4 ಗಂಟೆ ಆಗ್ತಾ ಇದೆ. ಕೇಳಿದ್ರೆ ಈಗ ಮಿಕ್ಸ್ಡ್ ಮೆಲೋಡಿ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್ ಹಾಡಿರುವ ನಾಮ್ ಗುಮ್ ಜಾಯೇಗಾ ಚಿತ್ರದ ಗೀತೆ.

ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಜೂಲಿ ಚಿತ್ರದ ಗೀತೆ ಧ್ವನಿಯಾಗಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾಯ ಅಗ್ನೇಕ್.

ಆಕಾಶವಾಣಿ ಭದ್ರಾವತಿ, ಈಗ ಸಮಯ 5 ಗಂಟೆ. ನೀವು ಕೇಳ್ತಾ ಇದ್ರ FM 101.4 MHz ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನ ನಾನು ನಿಮ್ಮ ಪ್ರೀತಿಯ ಭಾನುಡಿ ಗೆಳತಿ ನಳಿನ ಮೋಹನ್ ಇಂದಿನ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮೊದಲನೆಯ ಗೀತೆ ಅನುರಾಗ್ ಕುಲಕರ್ಣಿ ಹಾಗೂ ಚೋರುಷ್ ಅವರ ಕಂಠಸಿರಿಯಲ್ಲಿ ಮೂಡಿಬರ್ತಿದೆ ಶಾಕುಂತಲಂ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತವನ್ನ ನೀಡಿದ್ದಾರೆ ಮಣಿ ಶರ್ಮಾ, ಸಾಹಿತ್ಯ ವರದರಾಜ ಚಿಕ್ಕಬಳ್ಳಾಪುರದ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಶ್ಯಾಮ ಸಿಂಗ್ ರಾಯ್ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಚೈತ್ರ ಅಂಬಾಡಿ.

ಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಪುನ್ನಿಯಿನಿ ಸೆಲ್ವನ್ ಚಿತ್ತು ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ವಸುಧಾ ರವಿ, ದೀಪ್ತಿ ಸುರೇಶ್.

ಒಂದು ಸುಮಧುರವಾದ ಗೀತೆಯನ್ನ ಜೈಲರ್ ಚಿತ್ರದಿಂದ ಕೇಳಿ ಬಂದ್ವಿ ಅಲ್ವೇ. ಇನ್ನು ನಮ್ಮ ಮುಂದಿನ ಗೀತೆ ಜಗಮಲ್ಲ ಚಿತ್ರದ ಗೀತೆ ನಿಮಗಾಗಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸಿದ್ಧಾರ್ಥ್ ಬೆಲ್ಲಮ್ಮನವರು.

ಶ್ರೋತೃಗಳೇ, ಇಂದಿನ ಈ ಸಂಜೆಯ ಚಿತ್ರಗೀತೆಗಳ ಪಯಣದಲ್ಲಿ ನಮ್ಮ ಮುಂದಿನ ಗೀತೆ ಸೋನು ನಿಗಮ್ ಅವರ ಧ್ವನಿ ಇರುವಂತಹ ಚಿತ್ರಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಗಾಳಿಪಟ ಚಿತ್ರದ ಗೀತೆ.

ಕೇಳಿಗಳೇ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಶ್ರೇಯ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿ ಇರುವಂತಹ ಕೆಂಪೇಗೌಡ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನ ಪ್ರಾರಂಭಿಸ್ತಾ ಇದ್ದೇವೆ. ನೀವು ಕೇಳ್ತಾ ಇದ್ರ ಎಫ್ಎಂ 103.5 ಮತ್ತು ಎಫ್ಎಂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ಗಳಲ್ಲಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನ ಈಗ ವೇಳೆ 5:31:39 ಆಗಲಿದೆ. ಆಕಾಶವಾಣಿಯ ಶ್ರೋತೃಗಳಿಗೆಲ್ಲ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಬಾನುಲಿ ಗೆಳತಿ ನಳಿನ ಮೋಹನ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ನೀವು ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ವಿಕ್ರಾಂತ್ ರೋಣ ಚಿತ್ರದ ಗೀತೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ ಜಾಗರೂಕರಾಗಿರಿ.
2: ಶತ್ರುಗಳೇ, ಇಂದು ಯಾವ ವಿಚಾರವನ್ನ ತಂದಿದ್ದೀನಿ ಅಂತ ನೀವೆಲ್ಲ ಯೋಚಿಸ್ತಾ ಇದ್ರೆ, ಭಾರತದ ವಿಜ್ಞಾನ ಕ್ಷೇತ್ರದಲ್ಲಿ ವಿಶ್ವದ ಗಮನ ಸೆಳೆದ ಕೆಲ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಅಂದ್ರೆ ಸಿ ಎನ್ ರಾವ್ ಅವರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಿಮ್ಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪಾ ವಿಚಾರಗಳನ್ನು ಅಂತ ನೀವೆಲ್ಲ ಯೋಚಿಸ್ತಾ ಇದ್ರೆ, ಇವರು ರಸಾಯನ ಶಾಸ್ತ್ರ ಮತ್ತು ಪದಾರ್ಥ ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದ ಸಂಶೋಧನೆಗಳು ಜಗತ್ತಿನ ವಿಜ್ಞಾನ ಲೋಕದಲ್ಲಿ ಅಪಾರ ಗೌರವವನ್ನ ಪಡೆದಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಅವರ ಪ್ರಮುಖ ಸಂಶೋಧನೆಗಳಲ್ಲಿ ಒಂದಾದ ನ್ಯಾನೋ ಪದಾರ್ಥಗಳು ಮತ್ತು ಸೂಪರ್ ಕಂಡಕ್ಟರ್ಗಳ ಕುರಿತು ಅಧ್ಯಯನ, ಈ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೋತೃಗಳೇ, ಈ ನ್ಯಾನೋ ಪದಾರ್ಥಗಳು ಅಂದ್ರೆ ಏನು? ನ್ಯಾನೋ ಅಂದ್ರೆ ಅತಿ ಸಣ್ಣ ಅಳತೆ. 1 meter ಅನ್ನ 1 crore ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗವನ್ನ ನ್ಯಾನೋಮೀಟರ್ ಅಂತ ಹೇಳ್ತಾರೆ. ಈ ಅತಿ ಸಣ್ಣ ಮಟ್ಟದ ಪದಾರ್ಥಗಳ ಗುಣಲಕ್ಷಣಗಳು ಬದಲಾಗ್ತವೆ. ಉದಾಹರಣೆಗೆ, ಸಾಮಾನ್ಯ ಗಾತ್ರದಲ್ಲಿ ಸಾಮಾನ್ಯವಾಗಿರುವ ವಸ್ತು ನ್ಯಾನೋ ಗಾತ್ರದಲ್ಲಿ ಹೆಚ್ಚು ಬಲಿಷ್ಠವಾಗಬಹುದು ಅಥವಾ ವಿದ್ಯುತ್ ಚೆನ್ನಾಗಿ ಸಾಗಿಸಬಹುದು. ಇನ್ನು ಸಿ ಎನ್ ರಾವ್ ಅವರ ಸಂಶೋಧನೆ. ಸಿ ಎನ್ ರಾವ್ ಅವರು ವಿಶೇಷವಾಗಿ ಟ್ರಾನ್ಸಿಷನ್ ಮೆಟಲ್ ಆಕ್ಸೈಡ್ ಎಂಬ ಪದಾರ್ಥಗಳ ಮೇಲೆ ಅಧ್ಯಯನವನ್ನ ನಡೆಸಿದ್ರು. ಈ ಪದಾರ್ಥಗಳು ವಿದ್ಯುತ್ ಸಾಗಿಸುವ ಗುಣವನ್ನ ಬದಲಾಯಿಸಬಹುದು, ಚುಂಬಕೀಯ ಗುಣವನ್ನ ಹೊಂದಿರಬಹುದು, ಕೆಲ ಸಂದರ್ಭದಲ್ಲಿ ಸೂಪರ್ ಕಂಡಕ್ಟರ್ ಆಗು ಕೂಡ ಆಗಬಹುದು. ಹಾಗಿದ್ರೆ ಈ ಸೂಪರ್ ಕಂಡಕ್ಟರ್ ಅಂದ್ರೆ ಏನು? ಖಂಡಿತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಚಂದದ ಗೀತೆಯನ್ನ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಬರೋಣ. ನಮ್ಮ ಮುಂದಿನ ಗೀತೆ ಅಂಕಿತ ಕುಂಡೂರು ಹಾಗೂ ಸಂಚಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಂಗೀತವನ್ನ ನಿರ್ಧರಿ ಚರಣ್ ರಾಜ್. ಜೇಮ್ಸ್ ಚಿತ್ರದ ಗೀತೆ ನಿಮಗಾಗಿ.

ಶ್ರೋತೃಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಸಿ ಎನ್ ರಾವ್ ಅವರ ಸಂಶೋಧನೆಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಈ ಸೂಪರ್ ಕಂಡಕ್ಟರ್ ಅಂದ್ರೆ ಏನು ಅಂತ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ. ಸಾಮಾನ್ಯವಾಗಿ ಈ ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಸಾಗುವಾಗ ಸ್ವಲ್ಪ ಶಕ್ತಿ ನಷ್ಟ ಆಗುತ್ತೆ, ಅಂದ್ರೆ ವಿದ್ಯುತ್ ಲಾಸ್ ಆಗುತ್ತಲ್ವಾ. ಅಂದ್ರೆ ಆದ್ರೆ ಸೂಪರ್ ಕಂಡಕ್ಟರ್ ಪದಾರ್ಥಗಳಲ್ಲಿ ಅತಿ ಕಡಿಮೆ ತಾಪಮಾನದಲ್ಲಿ ವಿದ್ಯುತ್ ಯಾವುದೇ ತೊಂದರೆ ಇಲ್ಲದಲ್ಲಿ ಹರಿಯುತ್ತೆ, ಅಂದ್ರೆ ಶಕ್ತಿ ವಿದ್ಯುತ್ ನಷ್ಟವೇ ಆಗುದಿಲ್ಲ ಅನ್ನುವ ಅರ್ಥ. ಇದು ಭವಿಷ್ಯದ ವಿದ್ಯುತ್ ತಂತ್ರಜ್ಞಾನದಲ್ಲಿ ದೊಡ್ಡ ಕ್ರಾಂತಿಯನ್ನ ತರಬಹುದು ಎಂದು ವಿಜ್ಞಾನಿಗಳು ಕೂಡ ನಂಬಿದ್ದಾರೆ. ಇನ್ನು ಇದರ ಉಪಯೋಗ ಏನು ಅಂತ ಹೇಳೋದಾದ್ರೆ, ಭವಿಷ್ಯದಲ್ಲಿ ವೇಗದ ರೈಲುಗಳು, ಉತ್ತಮ ವೈದ್ಯಕೀಯ ಯಂತ್ರಗಳು, ಶಕ್ತಿ ಸೇವೆಯ ವಿದ್ಯುತ್ ವ್ಯವಸ್ಥೆಗಳು, ಅತ್ಯಾಧುನಿಕ ಕಂಪ್ಯೂಟರ್ಗಳು, ಇವೆಲ್ಲವೂ ಇನ್ನಷ್ಟು ಪರಿಣಾಮಕಾರಿಯಾಗಬಹುದು. ಸಿಎನ್ ರಾವ್ ಅವರು ಇದಷ್ಟೇ ಅಲ್ಲದೆ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ. ಇವರು ಸಾವಿರಾರು ಸಂಶೋಧನಾ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ಜಗತ್ತಿನ ಅನೇಕ ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿದೆ. ಭಾರತ ಸರ್ಕಾರ ಇವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನ ಪ್ರದಾನ ಮಾಡಿದೆ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಇನ್ನು ಇವರು 1500ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು, 50ಕ್ಕೂ ಹೆಚ್ಚು ವಿಜ್ಞಾನ ಪುಸ್ತಕಗಳು, ಇವೆಲ್ಲವೂ ಅವರ ಅಸಾಧಾರಣ ಜ್ಞಾನಪರ ಸೇವೆಯ ಸಾಕ್ಷಿಗಳು ಅಂತಾನೆ ಹೇಳಬಹುದು. ಈಗಾಗಲೇ ನಾನು ಹೇಳಿದೆ, ಭಾರತ ರತ್ನ ಪ್ರಶಸ್ತಿಯನ್ನ 2014ರಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ನೀಡಿದ ಮಹತ್ತರ ಸೇವೆಗಾಗಿ ಭಾರತ ಸರ್ಕಾರ ಇವರಿಗೆ ನೀಡಿರುವಂತದ್ದು. ಪದ್ಮಶ್ರೀ, ಪದ್ಮವಿಭೂಷಣ ಹಾಗೂ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅವರ ಸಾಧನೆಗೆ ಮತ್ತೊಂದು ಗರಿಮೆಯನ್ನ ತಂದಿದೆ. ಶ್ರೋತೃಗಳೇ, ಇಂದಿನ ಇವರ ವಿಚಾರಗಳು ನಿಮ್ಗೆಲ್ಲರಿಗೂ ಮೆಚ್ಚುಗೆ ಆಗಿದೆ ಅಂತ ಭಾವಿಸ್ತಾ, ಹಲವಾರು ಸಂದೇಶಗಳನ್ನ ನೀವು ಇಂದಿನ ಕಾರ್ಯಕ್ರಮದ ಕುರಿತಾಗಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಸಂಜೆಯ ಕಾರ್ಯಕ್ರಮದ ಕುರಿತಾಗಿ ಕಳಿಸಿದ್ದೀರಿ. ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ಈಗ ನೋಡೋದಾದ್ರೆ, ಶಾಂತಾಚಾರ ಬಡಿಗೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಸಂಜೆಯ ಆ ಹಿತವಾದ ಸಮಯದಲ್ಲಿ ಹಳೆಯ ನೆನಪುಗಳನ್ನ ಮರುಕಳಿಸುವ ಕನ್ನಡ ಹಾಗೂ ಹಿಂದಿ ಮೆಲೋಡಿ ಹಾಡುಗಳು ಮಿಶ್ರಣ, ಕೇಳುವುದಕ್ಕೆ ಒಂದು ಅದ್ಭುತ ಅನುಭವ, ನಿರಾಯಾಸವೆಲ್ಲ ಮನಸ್ಸಿಗೆ ಪ್ರಶಾಂತತೆ ನೀಡುವ ಶಕ್ತಿ, ಇಂತಹ ಕಾರ್ಯಕ್ರಮಗಳಿಗೆ ಇರುತ್ತೆ. ನಿಮ್ಮ ನಿರೂಪಣೆಗೆ ತುಂಬಾ ಮೆಚ್ಚುಗೆಯಾಗಿದೆ, ಧನ್ಯವಾದ ಅಂತೇಳಿ ಸಂದೇಶದಲ್ಲಿ ಕಳಿಸಿದ್ದಾರೆ. ಇನ್ನು ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ ನಮಸ್ತೆ, ಶುಭ ಸಂಜೆ, ಮಿಕ್ಸ್ ಮೆಲೋಡಿ ಹಾಡಿನಲ್ಲಿ ಕನ್ನಡ ಹಾಗೂ ಹಿಂದಿ ಹಾಡುಗಳು ಮಧುರವಾಗಿ ಮೂಡಿ ಬಂತು, ಹಾಗೂ ನೀವು ಈಗ ಪ್ರಸಾರ ಮಾಡ್ತಿರುವ ಕನ್ನಡ ಚಿತ್ರಗೀತೆಗಳು ಕೂಡ ಹಿಂಪಾಗಿ ಮೂಡಿ ಬರ್ತಿವೆ, ಎಲ್ಲವೂ ಇಷ್ಟ ಆಗ್ತಿದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂಜೆಯ ಕಾರ್ಯಕ್ರಮವನ್ನ ನಡೆಸಿಕೊಡ್ತಿರುವಂತಹ ನಳಿನಾ ಮೋಹನ್ ಮೇಡಮ್ ಅವ್ರಿಗೆ ನಮಸ್ಕಾರಗಳು, ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಮುಂದಿನ ಸಂದೇಶದಲ್ಲಿ ಇವರು ಹೇಳ್ತಾ ಇದ್ದಾರೆ, ಮಧ್ಯಾಹ್ನದಿಂದ ಭಾವಗೀತೆಗಳು, ನೇರ ಫೋನ್ ಇನ್ ಕಾರ್ಯಕ್ರಮ ಹಾಗೂ ಹಿಂದಿ ಕನ್ನಡ ಚಿತ್ರಗೀತೆಗಳು ಎಲ್ಲವೂ ಮನ ಮುಟ್ಟುವಂತೆ ಇದ್ವು. ಅದರಲ್ಲಿ ಹಿಂದಿ ಹಾಡುಗಳು ತುಂಬಾ ಖುಷಿ ಕೊಟ್ಟವು. ಈಗ ನೀವು ಪ್ರಸಾರ ಮಾಡ್ತಿರುವ ಹಾಡುಗಳು ಚೆನ್ನಾಗಿದೆ, ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೇವೆ, ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಇನ್ನು ಶ್ರೀ ಹೊವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ರೆ, ಚಿತ್ರ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ ನಮಸ್ಕಾರ ಮೇಡಮ್, ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಪ್ರಸಾರವಾಗ್ತಿರುವ ಎಲ್ಲ ಹಾಡುಗಳು ಸೊಗಸಾಗಿವೆ, ಪ್ರಸಾರಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಅವರು ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಇದೀಗ ಪ್ರಸಾರವಾದ ಶಾಕುಂತಲಂ ಚಿತ್ರದ ಹೈಲೈಸು ಹೈಲೈಸು ಸಾಗುವಯಾನ ಗೀತೆ ಅತ್ಯಂತ ಮಧುರವಾಗಿದ್ದು, ಗೀತೆಯನ್ನ ಇದೇ ಪ್ರಥಮ ಬಾರಿಗೆ ಕೇಳಿದ್ದು, ಧನ್ಯವಾದ ಅಂತ ಹೇಳಿದ್ದ. ಮುಂದಿನ ಸಂದೇಶವನ್ನ ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರಿ, ಪ್ರೀತಿಯಾ ಮೇಡಮ್ಗೆ ನಮ್ಮ ನಮಸ್ಕಾರ ಹಾಗೂ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ರಾಘವ ಮಣಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಪ್ರೀತಿಕಾ ಹಾಗೂ ಪ್ರೀತಮ್ ಪ್ರೀತಿಕಾ ಪುತ್ತೂರು ಪೆಟ್ಟಂಬಾಡಿ ದುಬೈನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ನಮಸ್ತೆ ಮೇಡಮ್, ಹೇಗಿದ್ದೀರಾ, ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕೂಡ ನಮ್ಮ ಪ್ರೀತಿಯ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೇವೆ. ನಿಮ್ಮ ಸುಂದರವಾದ ನಿರೂಪಣೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ, ಹಾಡುಗಳು ಚೆನ್ನಾಗಿದೆ,
ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ನಾಗಶ್ರೀ ಅವರು, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡುಬೆಯಿಂದ ಶುಭ ಸಂಜೆ ಅಂತ ಹೇಳಿದ್ರೆ, ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ನಳಿನಾ ಸಿಸ್ಟರ್ ಆಲ್ ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರದು ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ್ ಭದ್ರಾವತಿಯಿಂದ. ಇನ್ನು ಮಹೇಶ್ವರಿ ಕಾಗೇಹಳ್ಳದಿಂದ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್, ಸಂಜೆಯ ಚಿತ್ರಗೀತೆಗಳು ಹಾಗೂ ನಿಮ್ಮ ನಿರೂಪಣೆ ಚೆನ್ನಾಗಿದೆ, ಧನ್ಯವಾದ ಅಂತ ಹೇಳಿದ್ದಾರೆ. ಹಾಗೆ ಇವರು ಜೀರೋ ಕರೆಂಟ್ ಅಂತ ಕೂಡ ಕಳಿಸಿದ್ದಾರೆ, ಯಾವ ಕಾರಣಕ್ಕೆ ಅನ್ನೋದು ಖಂಡಿತ ಗೊತ್ತಾಗಿಲ್ಲ. ಮುಂದಿನ ಸಂದೇಶ ಚಂದ್ರಿಕಾ ಶೇಷಾಚಾರ ಅವರು ಹಾರನಹಳ್ಳಿಯಿಂದ, ಮೇಡಮ್ ಶುಭ ಸಂಜೆ, ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಹೇಳಿದ್ರಿ. ಬ್ರಹ್ಮಾನಂದ ರಾನಡೆ ಅವರು ವಿದ್ಯಾನಗರ ಶಿವಮೊಗ್ಗದಿಂದ, ನಳಿನಾ ಮೋಹನ್ ಮೇಡಮ್ ಅವರೇ ನಿಮ್ಮ ಮಧುರವಾದ ನಿರೂಪಣೆಯೊಂದಿಗೆ ಸಿ ಎನ್ ರಾವ್ ಅವರ ನ್ಯಾನೋ ಟೆಕ್ನಾಲಜಿ ಕುರಿತ ಮಾಹಿತಿ, ಒಳ್ಳೆಯ ಚಿತ್ರಗೀತೆಗಳು ಪ್ರಸಾರ ಮಾಡ್ತಿದ್ದೀರಿ, ಈ ಸುಮಧುರ ಸಂಜೆಯ ಹಾಡುಗಳನ್ನ ಕೇಳಲು ಬಹಳ ಇಂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೋಗ್ರಾಮ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಗಜೇಂದ್ರ ಅವರು. ಬೆಂಕನಹಳ್ಳಿಯಿಂದ ಗಜೇಂದ್ರ ಅವರು, ಬೆಂಕನಹಳ್ಳಿಯಿಂದ, ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳ್ತಿದ್ರೆ. ಶುಭ ಸಂಜೆ ನಳಿನಾ ಮೇಡಮ್, ಕಾಫಿ ಆಯ್ತಾ? ನಾನು ಸೇರ್ತಾ ಇದ್ದೇನೆ ಈಗ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇದ್ದಾರೆ ಮಯೂರ್ಕೋಟಿ ಅವರು. ಜನ್ನಾಪುರ ಭದ್ರಾವತಿಯಿಂದ ತಡವಾಗಿ ಜಾಯ್ನ್ ಆಗಿದ್ದೀರಿ ಮಯೂರ್ಕೋಟಿ ಅವರೇ, ಪರವಾಗಿಲ್ಲ, ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಮುಂದಿನ ಸಂದೇಶ, ಶುಭ ಸಂಜೆ ಹಾಡುಗಳು ಚೆನ್ನಾಗಿವೆ. ವಾಸುಕಿ ವಿಜಯಲಕ್ಷ್ಮಿ ಅವರು ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಇಂದ ಗುಡ್ ಈವ್ನಿಂಗ್ ಅಂತ ಕಳಿಸಿದ್ದಾರೆ ನಿಮ್ಮೆಲ್ಲರಿಗೂ. ಮತ್ತೊಮ್ಮೆ ನನ್ನ ಕಡೆಯಿಂದ ಕೂಡ ಗುಡ್ ಈವ್ನಿಂಗ್, ಶುಭ ಸಂಜೆ ಹಾಗೂ ಸಂದೇಶಗಳನ್ನೆಲ್ಲ ಕಳಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಒಂದು ಸಣ್ಣ ಪರಿಚಯವನ್ನ ಈಗಾಗಲೇ ನಾನು ಸಿ ಎನ್ ರಾವ್ ಅವರ ಬಗ್ಗೆ ಮಾಡ್ಕೊಡ್ತಾ ಇದ್ದೆ, ಮುಂದೆ ಕೂಡ ಮಾಡ್ಕೊಡ್ತೀನಿ. ಒಂದು ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಗೀತೆಯನ್ನ ಕೇಳಿ ಬರೋಣ. ಅಷ್ಟರಲ್ಲಿ ಇನ್ನೆರಡು ಸಂದೇಶ ಬಂದಿದೆ, ಸಂದೇಶಗಳನ್ನ ಓದಿ ನಾನು ಮುಂದಿನ ಗೀತೆ ನಿಮ್ಗಾಗಿ ಪ್ರಸಾರ ಮಾಡ್ತೀನಿ. ಯಾರಿದು ಸಂದೇಶವನ್ನ ಕಳಿಸಿರೋರು? ಹಾಯ್ ಗುಡ್ ಈವ್ನಿಂಗ್ ಮೇಡಮ್, ನಿಮ್ಮ ಆಂಕರಿಂಗ್ ತುಂಬಾ ಚೆನ್ನಾಗಿದೆ ಕೇಳ್ತಾ ಇದ್ರಿ, ಬೇಜಾರೇ ಆಗಲ್ಲ, ಕೇಳ್ತಾ ಇರ್ಬೇಕನ್ಸುತ್ತೆ. ಹಾಗೆ ಫಾದರ್ ಅಂಡ್ ಡಾಟರ್ ಸೆಗ್ಮೆಂಟೇಷನ್ ಸಾಂಗ್ಸ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ರಿ ಉಷಾ ಗಜೇಂದ್ರ ಅವರು ಬೆನಕನಹಳ್ಳಿಯಿಂದ. ಧನ್ಯವಾದಗಳು. ಗುಡ್ ಈವ್ನಿಂಗ್ ಮೇಡಮ್, ಕಾಫಿ ಆಯ್ತಾ? ಈವ್ನಿಂಗ್ ಪ್ರೋಗ್ರಾಮ್ ಕನ್ನಡ ಸಾಂಗ್ ಸೂಪರ್ ಆಗಿ ಮೂಡಿ ಬರ್ತಿದೆ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ರೇಖಾ ಕೋಟಿ ಶ್ರೇಯಾ ಗುಜ್ಜರ್ ಸಿದ್ದಾಪುರ ಭದ್ರಾವತಿಯಿಂದ. ಮುಸಂಜೆಯ ಶುಭಾಶಯಗಳು ಗೀತಾ ಮೇಡಮ್. ನಾನು ಗೀತಾ ಮೇಡಮ್ ಅಲ್ಲ, ನಾನು ನಳಿನಾ ಮೋಹನ್. ನಿರೂಪಣೆ ಚೆನ್ನಾಗಿ ಮೂಡಿ ಬರ್ತಿದೆ, ನಾವು ಉತ್ತ ಕಾಲೋನಿಯಿಂದ ಎಲ್ಲೇಗೌಡ ಅಂತ ಹೇಳ್ತಿದ್ದಾರೆ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತ ಅನ್ನ ಭಾವಿಸ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆಯನ್ನ ಕೇಳುವ ಸಮಯ ಇದಾಗಿದೆ. ಮುಂದಿನ ಗೀತೆ ಜೀಮ್ಸ್ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ

ಟ್ರಿಬಲ್ ರೀಡಿಂಗ್ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಸರಸ್ ಚಂದ್ರಿಕಾ.

ಇಂದಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾನು ಮಹಾನ್ ವಿಜ್ಞಾನಿಗಳಲ್ಲಿ ಒಬ್ಬರಾದ ಕರ್ನಾಟಕದ ಹೆಮ್ಮೆಯ ಪುತ್ರ ಭಾರತ ರತ್ನ ಪುರಸ್ಕೃತ ಪ್ರೊಫೆಸರ್ ಸಿ ಎನ್ ರಾವ್ ಅವರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೆ, ಅವರ ಸಂಶೋಧನೆಗಳ ಬಗ್ಗೆ. ಇನ್ನು ಅವರ ವೈಯಕ್ತಿಕ ಜೀವನಕ್ಕೆ ಬಂದ್ರೆ, ಸಿ ಎನ್ ರಾವ್ ಅಂದ್ರೆ ಚಿಂತಾಮಣಿ ನಾಗೇಶ ರಾಮಚಂದ್ರ ರಾವ್ ಎಂಬುದು ಇವರ ಪೂರ್ಣ ಹೆಸರು. ಇವರು 1934 ಜೂನ್ 30 ಬೆಂಗಳೂರಿನಲ್ಲಿ ಜನಿಸ್ತಾರೆ. ಇವರು ಬಾಲ್ಯದಲ್ಲೇ ವಿಜ್ಞಾನದ ಬಗ್ಗೆ ಅಪಾರ ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ದರು ಅಂತ ಹೇಳ್ಬಹುದು. ಮೈಸೂರು ವಿಶ್ವವಿದ್ಯಾಲಯ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಪಡೆದು ಇವರು ಮುಂದೆ ಅಮೆರಿಕದಲ್ಲಿ PhD ಪದವಿಯನ್ನ ಸಂಪಾದಿಸ್ತಾರೆ. ಈಗಾಗಲೇ ನಾನು ಹೇಳಿದಾಗೆ ನ್ಯಾನೋ ತಂತ್ರಜ್ಞಾನ ಹಾಗೂ ಎಲೆಕ್ಟ್ರಿಕಲ್ ವಸ್ತುಗಳು ಹಾಗೂ ವಿಜ್ಞಾನ ಸಂಶೋಧನೆಗಳಲ್ಲಿ ಇವರ ಅಪಾರವಾದ ಕೊಡುಗೆ ಇದೆ ಅಂತ ಹೇಳ್ತಾ, ಸರಳತೆ, ಶಿಸ್ತು ಮತ್ತು ಜ್ಞಾನ ಪಿಪಾಸೆ ಇವೇ ಪ್ರೊಫೆಸರ್ ಸಿ ಎನ್ ರಾವ್ ಅವರ ವ್ಯಕ್ತಿತ್ವದ ವಿಶೇಷತೆಗಳು. ಸ್ನೇಹಿತರೆ, ಇದಾಗಿತ್ತು ಇಂದಿನ ಸಣ್ಣ ಕಿರು ಪರಿಚಯ ಪ್ರೊಫೆಸರ್ ಸಿ ಎನ್ ರಾವ್ ಅವರ ಕುರಿತು. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಕಡೆಯ ಗೀತೆಯನ್ನ ಕೇಳುವಂತಹ ಸಮಯ. ಕಡೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸಂಚಿತ್ ಹೆಗಡೆ ಹಾಗೂ ಸಂಗಡಿಗರು.

ಶ್ರೋತೃಗಳೇ, ಇನ್ನ ಎರಡು ಸಂದೇಶಗಳು ಬಂದಿದೆ. ಯಾರು ಕಳಿಸಿದ್ದಾರೆ ಅಂತ ನೋಡಿದಾದ್ರೆ, ಶುಭ ಸಂಜೆಯ ಆಕಾಶವಾಣಿ ಪ್ರಸಾರವಾಗ್ತಿರುವ ಎಲ್ಲ ಹಾಡುಗಳು ಚೆನ್ನಾಗಿದೆ, ಹಾಗೆ ರೇಡಿಯೋ ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ. ಲಕ್ಷ್ಮೇಶ್ ಸೈಕಲ್ ಶಾಪ್ ಜನ್ನಾಪುರದಿಂದ ಸೂಪರ್ ಪ್ರೋಗ್ರಾಮ್, ಹಲೋ ದಿಸ್ ಪ್ರೋಗ್ರಾಮ್ ಇಸ್ ವೆರಿ ಫೈನ್ ಅಂತ ಹೇಳ್ತಾ ಇದ್ದಾರೆ. ನಾನು ಚಿಕ್ಕ ಚಿಕ್ಕವರಾದ ಗೀತೆ ಕೇಳ್ತಾ ಬೆಳೆದಿ ಪ್ರೋಗ್ರಾಮ್ ಅಂತ ಹೇಳ್ತಿದ್ದಾರೆ ಮಲ್ಲೇಶಪ್ಪ ಚಿಕ್ಕನಲ್ಲೂರು ಕಡೂರಿಂದ ತಮ್ಮ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಗೆ ಅಂತ ಹೇಳ್ತಾ ಶ್ರೋತೃಗಳೇ, ಸಮಯ ಕೂಡ ಆಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮದ ಕುತ್ತಾಗಿ ಕರೆಯದಾಗಿ ಹೇಳಬೇಕಂದ್ರೆ, ಒಬ್ಬ ಕನ್ನಡಿಗ ವಿಜ್ಞಾನಿ ವಿಶ್ವದ ವೇದಿಕೆಯಲ್ಲಿ ಭಾರತಕ್ಕೆ ಕೀರ್ತಿ ತಂದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಅವರ ಜೀವನ ಯುವ ಜನತೆಗೆ ಒಂದು ಮಹಾನ್ ಸಂದೇಶ ನೀಡುತ್ತದೆ. ಕಲಿಯುವ ಆಸೆ ಮತ್ತು ಪರಿಶ್ರಮ ಇದ್ರೆ ಸಾಧ್ಯ, ಇದ್ರೆ ಸಾಧನೆ ಅಸಾಧ್ಯವೇ ಅಲ್ಲ. ಇದು ಪ್ರೊಫೆಸರ್ ಸಿ ಎನ್ ರಾವ್ ಅವರ ಕುರಿತ ವಿಶೇಷ ಪರಿಚಯ ಕಾರ್ಯಕ್ರಮವನ್ನ ಕೇಳಿದ್ರಿ. ನಿಮ್ಮ ಆಕಾಶವಾಣಿ ಭದ್ರಾವತಿಯಲ್ಲಿ ನಿಮ್ಮ ಜೊತೆಯಾಗಿರುವುದು ನಿಮ್ಮ ಬಾನುಲಿ ಗೆಳತಿ ನಳಿನಾ ಮೋಹನ್.

ಆಕಾಶವಾಣಿ ಭದ್ರಾವತಿ, ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮತ್ತು ಎಫ್ಎಂ 101.4 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.
3: ಐ

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ.

0: ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
1: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸೇವಾ ಮಾಹಿತಿ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದಿನಿಂದ ಮೇ 25ರವರೆಗೆ ಜನ ಭಾಗಿದಾರಿ ಸಾಬ್ಸೆ ದೂರ್ ಸಾಬ್ಸೆ ಪೆಹ್ಲೆ ಎಂಬ ವಿಶೇಷ ಮಾಹಿತಿ ಶಿಕ್ಷಣ ಸಂವಹನ ಐಇಸಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರು ತಿಳಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಪ್ರಯೋಜನವನ್ನು ತಲುಪಿಸುವುದು ಮತ್ತು ಅದಕ್ಕೆ ಬೇಕಾಗುವ ಅಗತ್ಯ ದಾಖಲಾತಿಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಬಂಧಿಸಿದ 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನವನ್ನು ಆಯೋಜಿಸಲಾಗಿದೆ. ತಾಲೂಕಿನ 2 ಪ್ರಮುಖ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿವೆ. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ವಿ ಬೀರವನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸದಾಶಿವಪುರ, ಈ ಗ್ರಾಮಗಳಲ್ಲಿ ಅಭಿಯಾನದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರಗಳು ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪ್ರಮುಖವಾಗಿ ಪಿಎಂ ಜನಮನ್ ಹಾಗೂ ಡಿಎಜಿಜಿಯುಎ ಯೋಜನೆಗಳ ಬಗ್ಗೆ ಸಮುದಾಯದ ಜನರಲ್ಲಿ ವ್ಯಾಪಕ ಅರಿವು ಮೂಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದ್ದು, ಶಿವಮೊಗ್ಗ ತಾಲೂಕಿನ ಪರಿಶಿಷ್ಟ ಪಂಗಡ ಸಮುದಾಯ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರಗಳಲ್ಲಿ ಪಾಲ್ಗೊಳ್ಳುವ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮ ಪ್ರಕಟಣೆಯಲ್ಲಿ ವಿನಂತಿಸಿಕೊಂಡಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಈಗ ಸಮಯ ಆಗ್ತಿದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸಲಿದ್ದೀರಿ. ದೆಹಲಿ ಕೇಂದ್ರದ
4: Prime Minister Narendra Modi and U.S. Secretary of State Marco Rubio today discussed sustained progress in the India-U.S. Comprehensive Global Strategic Partnership and issues related to regional and global peace and security. Mr. Rubio called on the Prime Minister at Seva Teerth in New Delhi this afternoon. Mr. Modi said in a social media post that India and the U.S. will continue to work closely for a global good. External Affairs Minister Dr. Jaishankar and NSA Ajit Doval were also present during the meeting. The Prime Minister's office said in a statement that Secretary Rubio briefed Mr. Modi on the sustained progress in bilateral cooperation across a wide range of sectors, including defense, strategic technologies, trade and investment, energy security, connectivity, education and people-to-people ties. Mr. Rubio shared U.S. perspective on various regional and global issues, including the situation in West Asia. The Prime Minister reaffirmed India's consistent support for peace efforts and reiterated the call for peaceful resolution of the conflicts through dialogue and diplomacy. Prime Minister Narendra Modi has emphasized that government jobs serve as a vital means to improve and ease the lives of citizens. He made these remarks while addressing the 19th Rozgar Mela through video conferencing today. The Prime Minister highlighted that the world is eager to be a part of India's growth journey. He said the country is also partnering with the various countries of the world aimed at providing opportunities, employment and global exposure to the youth of the nation.
5: Duniya Bharat ke yuvaon aur Bharat ki technological progress ko lekar bahut utsahit hai. Aaj duniya भारत की विकास यात्रा का हिस्सा बनना चाहती है. भारत भी दुनिया के युवाओं को अवसर मिले, रोजगार मिले, उनका सामर्थ्य खिल उठे. साथ साथ मैं चाहता हूं मेरे देश के नौजवानों को ग्लोबल एक्सपोजर भी मिले.
4: Commerce and Industry Minister Piyush Goyal today said India continues to witness strong economic fundamentals and robust export growth amid global turbulence. He said the pace of export growth recorded in April has continued into May, reflecting the resilience of the Indian economy amid global adversities. Briefing media in New Delhi, Mr. Goyal highlighted that the government has absorbed the burden of elevated fertilizer prices to protect farmers from rising input costs. Petroleum and Natural Gas Minister Hardeep Singh Puri today informed that Oil India Limited has successfully unlocked a new gas-bearing pay zone in the Dandewala field in Rajasthan. In a social media post, Mr. Puri said the flow of natural gas for the first time from the shallower Sanu formation at nearly 25,000 standard cubic meters per day marks a significant achievement. In China, the death toll due to a gas explosion in a coal mine in Shanxi province has risen to 90. The gas explosion occurred at the Yu Shenyu coal mine in Qinyuan County yesterday. The state media reported that 201 miners have so far been rescued, but rescue efforts are ongoing. The Ayushman Bharat scheme will start in West Bengal from July this year. Chief Minister Shubhendu Adhikari announced this in Kolkata today after a virtual meeting with Union Health Minister J.P. Nadda. The existing beneficiaries under the state health scheme Swasthya Sathi will be incorporated into the Ayushman Bharat scheme. The memorandum of understanding in connection with the Ayushman Bharat Arogya Mandir will be signed in June in New Delhi. In wrestling, Indian grapplers Suraj Vashisht and Sagar Singh advanced to the finals of the men's Greco-Roman categories of the Asian Under-23 Wrestling Championships in Da Nang, Vietnam today, assuring India of at least two silver medals. In the 60-kilogram category, Suraj Vashisht edged past Kyrgyzstan's Nuristan Serkulov 3-2 to book his place in the final. He will now take on Aybek Aitbekov of Kazakhstan in the gold medal clash. In the 67-kilogram category, Sagar Singh registered a commanding 4-0 victory over Saudi Arabia's Munzir Abdullah Ejandu in the semi-final. And with that, we end this news bulletin.
3: Akashvani Bhadravati Shumoga. ಈಗ ಸಮಯ ಆಗ್ತಿದೆ 6:28 ಆಕಾಶವಾಣಿ ಭದ್ರಾವತಿ ಮತ್ತು ಬೆಂಗಳೂರು ನಿಲಯದ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:51 ಕಿಸಾನ್ ವಾಣಿ. ಇದರಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ಬಾನುಲಿ ವರದಿ ಭಾಗ 2 ಕೇಳಲಿದ್ದೀರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಸಮತೋಲಿತ ರಸಗೊಬ್ಬರಗಳ ಕುರಿತು ಮಾಹಿತಿ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ. ನಂತರ ಪರಿಸರ ಗೀತೆಯನ್ನು ಆಲಿಸಲಿದ್ದೀರಿ. ಈ ರಾತ್ರಿ 8 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಭಾವಗೀತೆಗಳು. ಈ ರಾತ್ರಿ 9:30 ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಲಿದ್ದೀರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಕೇಳಿದ್ರೆ ಈ ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಚಂಗನ್ ಸೇರಿ ಸಿಪಿ ಮಾಧವನ್ನ ಪೂತಿರವರಿಂದ ಕೇಳಲಿದ್ದೀರಿ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಿಗ್ಗೆ 6:10 ಚಿಂತನ, ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ. ವಿದ್ಯಾ ಭರತನಹಳ್ಳಿ ಇವರಿಂದ 6:35 ಕರುನಾಳು ಬಹಬೆಳಕೆ, ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಕರುನಾಳು ಬಹಬೆಳಕೆ ಕಥನಗಳು, ಸಂಚಿಕೆ ಪೆನ್ಸಿಲ್ ಸಂದೇಶ. ಇನ್ನು ಬೆಳಗ್ಗೆ 6:40 UAHS ನೇಗಿಲ ಮಿಡಿತ, ವಿಷಯ ಸೌರ ಚಾಲಿತ ಕೃಷಿ ಉಪಕರಣಗಳು. ಮೂಡಿಗೆರೆಯ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಯಮುನಾ ಬಿಜಿ ಇವರಿಂದ. ಇನ್ನು ಬೆಳಿಗ್ಗೆ 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ, ಇದರಲ್ಲಿ ಹಾವು ಕಡಿತ ವಿಷಯದ ಬಗ್ಗೆ ಮಾತನಾಡಲಿದ್ದಾರೆ ಡಾಕ್ಟರ್ ವಿನೋದ್ ಕುಮಾರ್, ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಇನ್ನು ಬೆಳಿಗ್ಗೆ 6:50 ಸುದ್ದಿ ಮಿಂಚು, ಬೆಳಿಗ್ಗೆ 7:15 ಭಾವ

ಈ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳಲಿದ್ದೀರಿ. ಬೆಳಗ್ಗೆ 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು ಪ್ರಸಾರವಾಗಲಿದೆ. ಇನ್ನು ಬೆಳಗ್ಗೆ 11:45 ಜನಪದ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಬಾಗಿಲ ಪೂಜೆ. ಭದ್ರಾವತಿ ತಾಲೂಕು ಅರಬಿಳಚಿಯ ಶ್ರೀಮತಿ ತಿಮ್ಮಮ್ಮ ಮತ್ತು ತಂಡದವರಿಂದ ಕೇಳಲಿದ್ದೀರಿ.

ಶ್ರೋತೃಗಳೇ, ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಇದರಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾರವರ ಪಯಣ, ಇದರಲ್ಲಿ ಭಾಗಿಯಾಗಲಿದ್ದಾರೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ಮಧ್ಯಾಹ್ನ 12:35 ಹೆಲ್ತ್ ಪ್ರೋಗ್ರಾಂ, ಕ್ಯಾನ್ಸರ್ ಚಿಕಿತ್ಸೆಯ ಕುರಿತು ಮಾಹಿತಿ ಡಾಕ್ಟರ್ ಪ್ರಶಾಂತ್ ರವರಿಂದ. ನಂತರ ಡಾಕ್ಟರ್ ರಾಜೇಶ್ ಕೃಷ್ಣ ರವರಿಂದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕುರಿತು ಮಾಹಿತಿಯನ್ನ ಕೇಳಲಿದ್ದೀರಿ. ಮಧ್ಯಾಹ್ನ 1:00 ಪ್ರಗತಿ ಪದ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಅಭಿವೃದ್ಧಿ ಚಟುವಟಿಕೆಗಳ ಕುರಿತು ಕಾರ್ಯಕ್ರಮ. ವಿಷಯ ಪಿಎಂ ಹೌಸ್ ಫಾರ್ ಆಲ್ ಸ್ಕೀಮ್ಸ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, ಮಧ್ಯಾಹ್ನ 3:00 ಸೌಂಡ್ ಟ್ರ್ಯಾಕ್ ಚಲನಚಿತ್ರ ಧ್ವನಿ ವಾಹಿನಿ ಅಂಜಲಿ ಗೀತಾಂಜಲಿ. ಇನ್ನು 4:00 ಚಿತ್ರಗೀತೆಗಳು, ಮಿಕ್ಸ್ ಮೆಲೋಡಿ ಪ್ರಸಾರವಾಗುವುದು

ನಾಳೆ ಸಂಜೆಯ ಪ್ರಸಾರದಲ್ಲಿ ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, ನಾಳೆ ಸಂಜೆ 6 ಗಂಟೆಗೆ ಸೇವಾ ಮಾಹಿತಿ, ನಾಳೆ ಸಂಜೆ 6:51ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕ್ರಮದಲ್ಲಿ ಭತ್ತದ ಕೃಷಿ ನಿರ್ವಹಣೆ. ಈ ಕುರಿತು ಸಾವಯವ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಂತೋಷ್ ಯುಎನ್ ಸಹ ಸಂಶೋಧನಾ ಬೇಸಾಯ ಶಾಸ್ತ್ರದ ತಜ್ಞರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಸಮತೋಲಿತ ರಸಗೊಬ್ಬರಗಳ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಆಲಿಸಲಿದ್ದೀರಿ. ಅದಾದ ನಂತರ ಪರಿಸರ ಕಥೆಯನ್ನ ಕೇಳಲಿದ್ದೀರಿ. ನಾಳೆ ರಾತ್ರಿ 7:45ಕ್ಕೆ ಕನ್ನಡ ಟಾಲ್ಕ್, ಇದರಲ್ಲಿ ಕೇಳಲಿದ್ದೀರಿ ವಚನಕಾರರ ಕಾಯಕ ತತ್ವ. ಈ ಕುರಿತು ಮಾತನಾಡಲಿದ್ದಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಇನ್ನು ನಂತರ ನಾಳೆ ರಾತ್ರಿ 8 ಗಂಟೆಗೆ ಯುವವಾಣಿ ಸಾಗರದ ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳಲಿದ್ದೀರಿ. ನಾಳೆ ರಾತ್ರಿ 8:30ಕ್ಕೆ ಚಿತ್ರಗೀತೆಗಳು, ರಾತ್ರಿ 9:30ಕ್ಕೆ ರಾಷ್ಟ್ರೀಯ ವಿಜ್ಞಾನ ರೇಡಿಯೋ ದರ್ಶನ, ಇನ್ನು ನಾಳೆ ರಾತ್ರಿ 10 ಗಂಟೆಗೆ ಅಖಿಲ ಭಾರತ ಸಂಗೀತ ಸಭಾ ರವಿ ವಾಸರಿಯ ರವರಿಂದ ಆಲಿಸಲಿದ್ದೀರಿ.

ಶ್ರೋತೃಗಳೇ, ಇನ್ನು ಈ ರಾತ್ರಿ 8 ಗಂಟೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ವಿಶೇಷತೆಯನ್ನ ತಿಳಿಸ್ತಾ ಇದ್ದೇನೆ. ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕಾರ್ಯಕ್ರಮದ ವಿಶೇಷ, ನಮ್ಮ ಭೂಮಿಗಾಗಿ ನಮ್ಮ ಬದುಕಿನ ಶೈಲಿ ಆಗಬೇಕು, ಹಾಗಾಗಿ ಪ್ರಕೃತಿಯನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂಬ ಸಂದೇಶದೊಂದಿಗೆ ಭೂಮಿಗಾಗಿ ಬದುಕಿನ ಶೈಲಿ ಎಂಬ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮಗೆ

ಎಲ್ರಿಗೂ ನೀವೆಲ್ಲರೂ ಕೂಡ ಭಾಗಿಯಾಗಬಹುದು ಈ ರಾತ್ರಿ 8 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕರೆಯನ್ನ ಮಾಡುವುದರ ಮುಖಾಂತರ.

ಇದುವರೆಗೂ ಆಕಾಶವಾಣಿಯಿಂದ ಪ್ರಸಾರವಾಗುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ವಿವರಗಳ ಪರಿಚಯವನ್ನ ಮಾಡಿಕೊಂಡ್ರಿ. ಈ ವಿವರಗಳನ್ನ ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಖಾತೆಯಲ್ಲೂ ಕೂಡ ನೀವು ನೋಡಬಹುದಾಗಿದೆ.

ಆಕಾಶವಾಣಿ ಭದ್ರಾವತಿ, ಈಗ ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಆಲಿಸಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮತ್ತು ಅವುಗಳ ರಚನೆಯಲ್ಲಿ ಬಿರುಕುಗಳು ಬಿಟ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು. ಹಾಗಾಗಿ ಕೈಯಾರೆ ಮಾಡುವ ಇಂತಹ ಕೆಲಸಗಳ ಬದಲಾಗಿ ಆಟೋಮೇಟೆಡ್ ಡ್ರಿಲ್ಲರ್ಗಳನ್ನು ಬಳಸಬಹುದು ಮತ್ತು ಗಣಿ ಜಾಗಗಳ ಸರ್ವೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ಗಳ ಬಳಕೆಯನ್ನು ಮಾಡಿದಾಗ ಅಪಾಯಕಾರಿ ಸ್ಥಳಗಳಿಗೆ ಮನುಷ್ಯ ಹೋಗುವ ಸಂಭವವಿರುವುದಿಲ್ಲ ಮತ್ತು ಕ್ಯಾಮೆರಾಗಳ ಸಹಾಯದಿಂದ ನಿಖರವಾಗಿ ಅಳತೆಯನ್ನು ಪಡೆಯಬಹುದು. ಆಳವಾದ ಗಣಿಗಾರಿಕೆಯಲ್ಲಿ ದೂರ ನಿಯಂತ್ರಿತ ಅಥವಾ ಅರ್ಧ ಸ್ವಯಂಚಾಲಿತ ಅಥವಾ ಸಂಪೂರ್ಣ ಸ್ವಯಂಚಾಲಿತ ರೋಬಾಟ್ಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಛಾವಣಿ ಕುಸಿತ, ಅಪಾಯಕಾರಿ ಮತ್ತು ಸುಲಭವಾಗಿ ದಹಿಸಬಲ್ಲ ಅನಿಲಗಳ ಸೋರುವಿಕೆಯಂತಹ ಸಂಭವನೀಯ ದುರಂತಗಳನ್ನು ಕೂಡ ತಪ್ಪಿಸಬಹುದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ತಯಾರಿಸಿದಂತಹ ಸೆನ್ಸರ್ಗಳ ಸಹಾಯದಿಂದ ಗಣಿಗಾರಿಕೆ ಜಾಗದ ಸುತ್ತಮುತ್ತಲಿನ ಪರಿಸರದಲ್ಲಾಗುವಂತಹ ಧೂಳು, ಉಷ್ಣತೆ, ಒತ್ತಡ ಇನ್ನು ಮುಂತಾದ ಅಂಶಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಅಧ್ಯಯನ ನಡೆಸಬಹುದು. ಇನ್ನು ಗಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯಿಂದ ಎಐ ಬಳಸಿದ ಪರ್ಸನಲ್ ಕೇರ್ ಇಕ್ವಿಪ್ಮೆಂಟ್ಸ್ ಬಳಸೋದ್ರಿಂದ ಅವರ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನ ಪಡೆಯುತ್ತಾ ಇರಬಹುದು. ಇದರಿಂದ ಯಾವುದೇ ಕಾರ್ಮಿಕನ ಮೇಲೆ ಸಂಭವಿಸಬಹುದಾದ ಅಪಾಯದ ವಿರುದ್ಧ ತ್ವರಿತ ಎಚ್ಚರಿಕೆ ನೀಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಖನಿಜಗಳನ್ನ ಸಾಗಣೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ಯಾಗ್ಗಳನ್ನು ಅಳವಡಿಸುವುದರ ಮೂಲಕ ಅಕ್ರಮ ಸಾಗಾಣಿಕೆಯನ್ನು ಕೂಡ ತಡೆಗಟ್ಟಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 6:35:36. ಶ್ರೋತೃಗಳೇ, ಇಂದಿನ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಉದ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ಬಾನುಲಿ ವರದಿ ಭಾಗ 2 ಆಲಿಸಲಿದ್ದೀರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎನ್ ಸುಧಾಕರ್. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಇದರ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ. ನಂತರ ಪರಿಸರ ಗೀತೆಯನ್ನ ಆಲಿಸಲಿದ್ದೀರಿ. ಈ ರಾತ್ರಿ 8 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕೂಡ ಕರೆಯನ್ನ ಮಾಡಬಹುದು, ನನ್ನೊಟ್ಟಿಗೆ ಮಾತನಾಡಬಹುದು. ಇಂದಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಭೂಮಿಗಾಗಿ ಬದುಕಿನ ಶೈಲಿ ಎಂಬ, ಇನ್ನೊಮ್ಮೆ ತಿಳಿಸ್ತಾ ಇದ್ದೇನೆ ಶ್ರೋತೃಗಳೇ, ಭೂಮಿಗಾಗಿ ಬದುಕಿನ ಶೈಲಿ ಎಂಬ ವಿಶೇಷ ನೇರಿನ ಫೋನ್ ಇನ್ ಕಾರ್ಯಕ್ರಮವಿರುತ್ತೆ. ನೀವು ಕೂಡ ಕರೆಯನ್ನ ಮಾಡೋದ್ರ ಮುಖಾಂತರ ನನ್ನೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಇನ್ನು ಈ ರಾತ್ರಿ 9:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನ ಆಲಿಸಲಿದ್ದೀರಿ. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಮೈಸೂರಿನ ಸತ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಇನ್ನು ಈ ರಾತ್ರಿ 10 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮವನ್ನ ಕೇಳಲಿದ್ದೀರಿ. ಈಗ ಸಮಯ ಆಗ್ತಿದೆ 6:37 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನ ಬೆಂಗಳೂರು ಕೇಂದ್ರದಿಂದ ಆಲಿಸಲಿದ್ದೀರಿ. ಅದಾದ ನಂತರ ಪ್ರದೇಶ ಸಮಾಚಾರವನ್ನ ಕೇಳಲಿದ್ದೀರಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕೃ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲಾ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
1: ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳಿಂದ ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳಿಂದ ಹಂಚಿಕೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರ್ಯ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ.
0: ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ

0: ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
1: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Tab 350 years, tak itna generation chale jayega, lekin le jayega. Hamare paas itna koila hai, lekin Modi ji aane se pehle electrification nahi hua tha, bahut jyada, bahut badi praman mein, in a very big way, diesel was being used. Today, that is being replaced by almost 99%, I believe, that is being converted into electrification.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ

ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಹೆಚ್ ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60ರಷ್ಟು ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಭದ್ರಾವತಿ ನೀವು ಕೇಳ್ತಾ ಇದ್ರ ಎಫ್ಎಂ 103.5 ಹಾಗೂ ಎಫ್ಎಂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನ ಈಗ ಸಮಯ ಆಗ್ತಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ನೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಸುಸ್ವಾಗತ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮದ ಕುರಿತು ಬಾನುಲಿ ವರದಿ ಭಾಗ 2.

0: ಇದೀಗ ಆಲಿಸಲಿದ್ದೀರಿ.
1: ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ಬಾನುಲಿಯ ಮುಂದಿನ ಭಾಗವನ್ನ ಈಗ ಆಲಿಸುವಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ ಎಂ ಸುಧಾಕರ್.
2: ಕೃಷಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಗಳು ಹಾಗೂ ಕೃಷಾಂತ ಕುಲಪತಿಗಳಾದ ಡಾಕ್ಟರ್ ಜೆ ಬಿ ಪಾಟೀಲ್ ಅವರು ಈ ವಿಷಯ ಮಾತನಾಡಬೇಕು.
3: ರೈತ ದೇವೋಪ ಇವತ್ತಿನ ಅತ್ಯುತ್ತಮವಾದಂತಹ ಕೃಷಿ ಮಾಧ್ಯಮ ಎರಡರ ಸಂವಾದ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಪ್ರೆಸ್ ಕ್ಲಬ್ನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ಶ್ರೀಧರ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶಿವಕುಮಾರ್ ಅವರೇ, ವೇದಿಕೆಯಲ್ಲಿ ಈಗಾಗಲೇ ನಮ್ಮ ವಿಷಯ ಮಂಡನೆ ಮಾಡಿದಂತ ಹಾಗೂ ನನ್ನ ಆತ್ಮೀಯ ಸಹೋದರ ಸದಸ್ಯರಾದಂತಹ ಶಿವಪ್ರಕಾಶ್ ಅವರೇ, ನಾನು ಕೃಷಿ ಇಲಾಖೆಯಲ್ಲಿ 18 ವರ್ಷ, ವಿಶ್ವವಿದ್ಯಾಲಯದಲ್ಲಿ 22 ವರ್ಷ, ಈ ಸಚಿವಾಲಯದಲ್ಲಿ 8 ವರ್ಷದ ನೋಡ್ತಾ ಇದ್ದೇನೆ. 90ರ ದಶಕದಲ್ಲಿ ಕಂಪೆಕ್ಟ್ ಪ್ರಾರಂಭವಾದರೂ ಹಾಗಾಗಿ ಎಲೆಕ್ಷನ್ ಕಮಿಷನರ್ ಸ್ಟೇಷನ್ ಅವರು ಬಂದ ಮೇಲೆ ಎಲೆಕ್ಷನ್ ಕಮಿಷನರ್ ಎಂಬ ಅವರು ಗೊತ್ತಾಯ್ತು. ಕಂಪೆಕ್ಟ್ ಅನ್ನ ಮಾಧ್ಯಮದ ಸಹಾಯದೊಂದಿಗೆ 750 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿ 90,000 ಜನರಿಗೆ ಉದ್ಯೋಗ ಕೊಟ್ಟಂತ ಅಧಿಕಾರಿ ಯಾರಿದ್ರೆ ಹೋದ್ರೆ ಹಾಗೆ ವ್ಯವಸ್ಥೆ ಡೈನಾಮಿಕ್ ಆಫೀಸರ್ ಆಗಿ ಶಿವಪ್ರಕಾಶ್ ಅವರೇ ಮತ್ತು ರಾಷ್ಟ್ರದ ಅತ್ಯುತ್ತಮ ಕೃಷಿ ವಿಶ್ವವಿದ್ಯಾಲಯಗಳಾದಂತಹ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕುಲಪತಿಗಳು ಹಾಗೂ ನನ್ನ ಆತ್ಮೀಯರಾದಂತಹ ಡಾಕ್ಟರ್ ಸುರೇಶ್ ಅವರೇ, ಕಪೆಕ್ ಸಂಸ್ಥೆಯ ಯುವ ಟೊಮ್ಯಾಟೋ ಬಿಸ್ನೆಸ್ ಮನ್ ಆಗಿರ್ತಕ್ಕಂತಹ ಶ್ರೀಮಾನ್ ಹರೀಶ್ ಅವರೇ, ವಿಶೇಷವಾಗಿ ನಾವೆಲ್ಲ ಮಂತ್ರಿಗಳ ಪರವಾಗಿ ಹಿನ್ನೆಲೆ ಕಾರ್ಯಗಳಲ್ಲಿ ಕೆಲಸ ಮಾಡುತ್ತಿದ್ದ ಮುಂದೆ ತಂದಂತ ನನ್ನ ಪ್ರೆಸ್ ಕ್ಲಬ್ನ ಶಿವಕುಮಾರ್ ಅವರಿಗೆ ವಿಶೇಷವಾದ ವಂದನೆಗಳು. ಇವತ್ತಿನ ಮೂಲ ವಿಷಯ ವಾಟ್ ಆರ್ ದಿ ಚಾಲೆಂಜಸ್ ಆಫ್ ಅಗ್ರಿಕಲ್ಚರ್ ಇನ್ ಕರ್ನಾಟಕ, ವಾಟ್ ಹ್ಯಾಸ್ ಬಿನ್ ಅಚೀವ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಫಾರ್ ದಿ ಪಾಸ್ಟ್ 3 ಇಯರ್ಸ್ ಅಂಡ್ ಟುಗೆದರ್ ಥ್ರೂ ದ ಸಪೋರ್ಟ್ ಆಫ್ ದಿ ಮೀಡಿಯಾ ವಾಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವಿಲ್ ಅಚೀವ್ ಇನ್ ಫ್ಯೂಚರ್. ಈ ಒಂದು 3 ಅಂಶಗಳ ಕುರಿತು ನಾನು ಮಾತಾಡಲು ಇಷ್ಟಪಡ್ತೇನೆ. ಮೊದಲನೇದಾಗಿ ಎಲ್ಲರಂತ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮ ಹಾಗೂ ವಿದ್ಯುನ್ಮಾನ ಮಾಧ್ಯಮದ ಸಹೋದರರಿಗೆ ವಂದನೆಗಳನ್ನು ಸ್ವಲ್ಪ. ಈ ಮಾಧ್ಯಮದಿಂದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆಯಲ್ಲಿ ಮಾಧ್ಯಮ ರಂಗದಿಂದ ಮಾತ್ರ ಈ 3 ರಂಗಗಳ ಅಕೌಂಟಬಿಲಿಟಿ ಟ್ರಾನ್ಸ್ಪರೆನ್ಸಿ ತರವರೇ ಮಾಧ್ಯಮ ರಂಗ. ಮೀಡಿಯಾ ಈಸ್ ಲೈಕ್ ಎ ಇಂಡಿಪೆಂಡೆಂಟ್ ವಾಚ್ ಡಾಗ್ ಇನ್ಸ್ಟಿಟ್ಯೂಟ್, ಆರ್ ಐ ಕ್ಯಾನ್ ಸೇ ಇಟ್ ಈಸ್ ಎ ವಿಸಿಬಲ್ ಪ್ಲೇಸರ್ ಆಫ್ ದ ಸೊಸೈಟಿ. ಇಂತಹ ಒಂದು ವಿಷಯದಲ್ಲಿ ಕೃಷಿ ಮಾಧ್ಯಮ, ಇಟ್ ಇಸ್ ಸಮಥಿಂಗ್ ಲೈಕ್ ಡೆವಲಪ್ಮೆಂಟ್ ಕಮಿಷನ್ ಕಮ್ಯುನಿಕೇಶನ್. ಡೆವಲಪ್ಮೆಂಟ್ ಈಸ್ ಬೈ ದಿ ಗವರ್ಮೆಂಟ್ ಥ್ರೂ DIDR ಆರ್ ದ ಸೆಂಟ್ರಲ್ ಗವರ್ಮೆಂಟ್ ಥ್ರೂ DIDR. ಕಮ್ಯುನಿಕೇಶನ್ ಇಸ್ ಅ ಡಿಸಮಿನೇಷನ್ ಆಫ್ ದಿ ಕಂಟೆಂಟ್ ಆಫ್ ದ ಮೆಸೇಜ್. ಯಾವಾಗ ನೀವು ಮಾಧ್ಯಮದವರು ಸರ್ಕಾರದ ಯೋಜನೆಗಳನ್ನ, ಸರ್ಕಾರದ ಧ್ಯೇಯಗಳನ್ನ, ಉದ್ದೇಶಗಳನ್ನ ನೇರವಾಗಿ ನಿಖರವಾಗಿ ಸ್ಪಷ್ಟತೆಯಿಂದ ಜನಸಾಮಾನ್ಯರಿಗೆ ತಲುಪಿಸುವುದರಿಂದಲೇ ಈ ಒಂದು ಬೆಳವಣಿಗೆ ಸರ್ವತೋಮುಖವಾದ ಬೆಳವಣಿಗೆ ರಾಜ್ಯದ ಬೆಳವಣಿಗೆ ಆಗ್ತದೆ. ಚಾಲೆಂಜಸ್ ಅಂದ್ರೆ ನಮ್ಮ ರೈತ ಕುಟುಂಬಗಳ ಆದಾಯವನ್ನು ಹೆಚ್ಚಿಸಲು ಮೊದಲನೇ ಚಾಲೆಂಜ್. ನಾವೆಲ್ಲ ಮಾಡಬೇಕು ಬ್ರಿಂಗ್ ಅನ್ ಇನ್ಕಮ್ ಸೆಕ್ಯೂರಿಟಿ ದ ಫಾರ್ಮರ್ ಅಲ್ವಾ. ನಮ್ಮ ರೈತನ ಕುಟುಂಬದ ವಾರ್ಷಿಕ ಆದಾಯ ಕೇವಲ 13,000 ಅಥವಾ ವಾರ್ಷಿಕವಾಗಿ 1,60,000. ಆದರೆ ನಮ್ಮ ರಾಜ್ಯದ ಪರ್ ಕ್ಯಾಪಿಟಾ ಇಂಡಿವಿಜುವಲ್ ಇನ್ಕಮ್ ಈಸ್ ಅರೌಂಡ್ 4 ಲಕ್ಷ. ಖುಷಿ ಆಗುತ್ತೆ ಉಳಿದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ 2ನೇ ಸ್ಥಾನದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಇರಬಹುದು. ಆದರೆ ಪರ್ ಕ್ಯಾಪಿಟಾ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಾಗ ಬೆಂಗಳೂರು ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್ ತಲುಪಿಬಿಟ್ರೆ ಮತ್ತೆ ಕಡಿಮೆ. ಇಟ್ ಈಸ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಬ್ಯಾಂಗ್ಳೂರ್ ಸಿಟಿಸನ್ಸ್ ಇಸ್ 7 ಲಕ್ಷ. ಅಂದ್ರೆ ನಾವೇನ್ ಮಾಡಬೇಕಾಗಿದೆ ಚಾಲೆಂಜ್ ಅಂದ್ರೆ ರೈತರ ಆದಾಯವನ್ನ, ರೈತರು ಬೆಳೆದಕ್ಕಂತ ಉತ್ಪಾದನೆಯನ್ನ, ಉತ್ಪಾದಕತೆಯನ್ನ ಉತ್ತಮವಾದ ಬೆಲೆ ಸುಗಮ ಮಾಡಿ ಅವರ ಆದಾಯ ಹೆಚ್ಚು ಮಾಡತಕ್ಕಂಥ ಫಸ್ಟ್ ಚಾಲೆಂಜ್. ಇದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಇತ್ತೀಚಿನ ದಿನಗಳಲ್ಲಿ ಹವಾಮಾನದಲ್ಲಿ ವೈಪರೀತ್ಯ ನೋಡ್ತಾ ಇದ್ದೇವೆ. ಬಿಸಿಲು ಹೆಚ್ಚಾಗ್ತಾ ಇದೆ, ತಾಪಮಾನ ಹೆಚ್ಚಾಗ್ತಾ ಇದೆ, ಮಳೆ ಬರುವಾಗ ಬರೋದಿಲ್ಲ, ಬರಲಾರ್ದಾಗ ಬರುತ್ತೆ. ಈ ಹವಾಮಾನ ಬದಲಾವಣೆಗಳನ್ನ ನಾವು ಅಡ್ರೆಸ್ ಮಾಡಕ್ಕೆ ನಮ್ಮ ಸರ್ಕಾರ ಒಂದು ನಿವೃತ್ತ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ರೀ ಆರ್ಗನೈಸೇಷನ್ ಆಫ್ ಅಗ್ರೋ ಕ್ಲೈಮೆಟಿಕ್ ಜೋನ್ಸ್ ಅಂತ ಒಂದು ಸಮಿತಿ ಮಾಡಿ ಕಳೆದ 50 ವರ್ಷಗಳ ಮಳೆ, ಬೆಳೆ, ತಾಪಮಾನ, ಉಷ್ಣತಾಂಶದ ಸ್ವಾಯುಮಾಶ ಎಲ್ಲವನ್ನು ಪರಿಗಣಿಸಿ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಒದಗಿಸಿದರೆ ಸದ್ಯದಲ್ಲೇ ಪ್ರಕಟ ಆಗ್ತದೆ. ನಾವೇನು ಬದಲಾವಣೆ ಮಾಡಿದ್ರು

0: ಪದದ ಹವಾಮಾನ ವಲಯಗಳಲ್ಲಿದ್ದು ಅಗ್ರೋ ಕ್ಲೈಮ್ಯಾಟಿಕ್ ಜೋನ್ಸ್ ಆಗಿದ್ದು ನೌ ಯು ಹ್ಯಾವ್ ರೀನೇಮ್ಡ್ ಅಸ್ ಅಗ್ರೋ ಎಕಾಲಜಿಕಲ್ ಜೋನ್ಸ್. ಮೊದಲೇ ನಮ್ದು ಹತ್ತಿದ್ದು, ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ 12 ನೂತನ ಅಗ್ರೋ ಎಕಾಲಜಿಕಲ್ ಜೋನ್ಸ್ ಅನ್ನು ಮಾಡಿದೆ. ಎರಡನೇ ಚಾಲೆಂಜ್ ನಮ್ಮಲ್ಲಿರ್ತಕ್ಕಂಥ ಕುಷ್ಕಿ ಬೇಸಾಯದ ಉತ್ಪಾದನೆಯನ್ನು ಹೆಚ್ಚು ಮಾಡೋದು. ರಾಜಸ್ಥಾನದ ನಂತರದ ಅತಿ ಹೆಚ್ಚು ಕುಷ್ಕಿ ಬೇಸಾಯದ ಕ್ಷೇತ್ರ ಇರುವುದು ನಮ್ಮ ರಾಜ್ಯದಲ್ಲಿ. ದ ಅಗ್ರಿಕಲ್ಚರ್ GDP ಕೃಷಿಯಿಂದ 18-20% ರಾಜ್ಯ ಮಟ್ಟದಲ್ಲಿ, 17% ರಾಷ್ಟ್ರ ಮಟ್ಟದಲ್ಲಿ ಬಂದರೂ ಕೂಡ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಇಲಾಖೆಗಳಿಂದ 55% ರಾಜ್ಯದ ಜನತೆಗೆ ಎಂಪ್ಲಾಯ್ಮೆಂಟ್ ಒದಗಿಸತಕ್ಕಂತಹ ಏಕೈಕ ಇಲಾಖೆ ಕೃಷಿ ಇಲಾಖೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಆಲೋಚಿಸಿ ನಮ್ಮ ನಿವೃತ್ತ ಸೆಕ್ರೆಟರಿ ಆಗಿರ್ತಕ್ಕಂಥ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಕೃಷಿ ವಲಯ ಅಧ್ಯಕ್ಷ ಆಗಿರ್ತಕ್ಕಂಥ ಹಾಗೂ ನನ್ನ ಮಿತ್ರರಾಗಿರ್ತಕ್ಕಂಥ ಅಶೋಕ್ ಗಡವರ ನೇತೃತ್ವದಲ್ಲಿ ರೈನ್ಫೆಡ್ ಅಗ್ರಿಕಲ್ಚರ್ ಪಾಲಿಸಿಯನ್ನ ಮಾಡಬೇಕು ಅಂತ ಸಮಿತಿ ಮಾಡಿ ಅವರು ಕೂಡ ವರದಿಯನ್ನು ತಯಾರಿಸಿದ್ದಾರೆ ಇಷ್ಟರಲ್ಲಿ. ಯಾಕಂದ್ರೆ ಇರಿಗೇಷನ್ ಏರಿಯಾ 40 lakh acres, ಡ್ರೈ ಲ್ಯಾಂಡ್ ಏರಿಯಾ ಅಗ್ರಿಕಲ್ಚರ್ ಎಕ್ರೆಸ್, ಡ್ರೈ ಲ್ಯಾಂಡ್ ಏರಿಯಾದಿಂದ ಎಕರೆ ಅವರು 1 quintal ಉತ್ಪಾದನೆ ಹೆಚ್ಚು ಮಾಡಿದ್ರು ಕೂಡ ಒಟ್ಟಾರೆ ಉತ್ಪಾದನೆ ಹೆಚ್ಚಾಗಿ. ಈಗ ಇಲಾಖೆ, ವಿಶ್ವವಿದ್ಯಾಲಯ, ರೈತರು, ಮಾಧ್ಯಮದವರು, ಈಗ ಸಾಮಾನ್ಯವಾಗಿ ಹೇಳ್ತಾರೆ ರೈತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಫ್ರಾಗ್ಮೆಂಟೇಷನ್ ಆಫ್ ದ ಲ್ಯಾಂಡ್ ಆಗ್ತಾ ಇದೆ, 79 lakh ಸಣ್ಣ ಅತಿ ಸಣ್ಣ ರೈತರ ಸಂಖ್ಯೆ ಇದ್ದಾರೆ, ಪರ್ ಕ್ಯಾಪಿಟಾ ಅವೈಲೇಬಿಲಿಟಿ ಆಫ್ ಲ್ಯಾಂಡ್ ಹ್ಯಾಸ್ ಬಿನ್ ಡಿಕ್ರೀಸಿಂಗ್ ಟು ದ ಎಕ್ಸ್ಟೆಂಟ್ ಆಫ್ 1.1 hectare. ಹೀಗೆಲ್ಲ ಇದ್ರೂ ಕೂಡ ರಾಜ್ಯದ ಅಥವಾ ದೇಶದ ಉತ್ಪಾದನೆ ಏನಾದರೂ ಕಡಿಮೆ ಇದೆಯಾ? ಪ್ರೊಡ್ಯೂಸಿಂಗ್ ಅವರ 50 million tons ಸ್ವತಃ 25 lakh ಆಹಾರ ಉತ್ಪನ್ನಗಳು, 377 lakh ತೋಟಗಾರಿಕೆ ಉತ್ಪನ್ನಗಳು. ಸರಿ, ಹಾರ್ಟಿಕಲ್ಚರ್ ಇಸ್ 20% ಆಫ್ ಅನ್ ಅಗ್ರಿಕಲ್ಚರ್ ಗ್ರೋಸ್ಪೆಕ್ಟ್ ಏರಿಯಾ, ಬಟ್ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಸರ್ಪಾಸ್ಡ್ ದಿ ಅಗ್ರಿಕಲ್ಚರ್ ಪ್ರೊಡಕ್ಷನ್. ನಾವು ಜೋಳ ಹೋಗಿ ಕಟ್ಟಿ ಕೃಷಿ 1 quintal ಕಟ್ಟಿ ಅಂದ್ರೆ 4 quintal 5 quintal, ಆದ್ರೆ ಹಣ್ಣು ತರಕಾರಿಗಳ ಟನ್ಗಳಲ್ಲಿ ಅಂತೀವಿ. ನಾವು ಈ ರಾಜ್ಯದಲ್ಲಿ ಎಲ್ಲಾ ಸಮಸ್ಯೆಗಳಿದ್ದಾಗಿ ಕೂಡ ವಿಶ್ವವಿದ್ಯಾಲಯಗಳ, 7 ಕೃಷಿ ವಿಶ್ವವಿದ್ಯಾಲಯಗಳ ಸಂಶೋಧನಾ ಬಲದಿಂದ, ನಮ್ಮ ರೈತರ ಅವಿರತ ಪರಿಶ್ರಮದಿಂದ, ಈಗ ತಂತ್ರಜ್ಞಾನಗಳನ್ನು ಆಗಿದ್ದಾಗೆ ಕ್ಲಾರಿಟಿಯಿಂದ, ಕಾಂಟೆಕ್ಚುವಲ್ ಆಗಿ, ಕೊಹೆರೆಂಟ್ ಆಗಿ, ಕಂಪ್ಲೀಟ್ ಆಗಿ ಮಾಧ್ಯಮದ ಮಿತ್ರರು ಈ ಒಂದು ತಂತ್ರಜ್ಞಾನಗಳನ್ನ ರೈತರಿಗೆ ತಲುಪಿಸೋದ್ರಿಂದ ಇವತ್ತು ಉತ್ಪಾದನೆಯಲ್ಲಿ ಪರ್ ಕ್ಯಾಪಿಟ ಲ್ಯಾಂಡ್ ಕಡಿಮೆ ಆದ್ರೂ ಕೂಡ ಪರ್ ಕ್ಯಾಪಿಟ ಇನ್ಕಮ್, ಐ ಮೀನ್ ನಂಬರ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಹೆಚ್ಚಾಗಿ, ಫ್ರಾಗ್ಮೆಂಟೇಷನ್ ಆದ್ರೂ ಕೂಡ ಉತ್ಪಾದನೆ ಕಡಿಮೆ ಆಗಿದೆ. ಇಫ್ ಯು ಕಮ್ ಟು ದಿ ಫಾರ್ಮರ್ ಸೂಸೈಡ್ ಕೇಸಸ್, ರೈತರ ಸಣ್ಣ ಸಣ್ಣ ಹಿಡುವಳಿಗಳಾಗೋದ್ರಿಂದ ಅವರಿಗೆ ಅನೇಕ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿ ಆಗೋದಿಲ್ಲ, ಹಲವಾರು ಕಾರಣಗಳಿಂದ ಅವನು ಆತ್ಮಹತ್ಯೆ ಮಾಡ್ಕೊಂತಾನಂದ್ರೆ. ಇಫ್ ಯು ಕಂಪೇರ್ ದ ಗ್ಲೋಬಲ್ ಸಿನಾರಿಯೋ ಆಫ್ ದಿ ಫಾರ್ಮರ್ ಸೂಸೈಡ್ ಕೇಸಸ್, ಅಮೆರಿಕದಲ್ಲಿ 4,000-5,000 ಹಿಡುವಳಿಗಳ ಒಂದು ಹಿಡುವಳಿ ಇದ್ರೂ ಕೂಡ ದ ಫಾರ್ಮರ್ ಸೂಸೈಡಲ್ ಕೇಸಸ್ ಇನ್ ದ ರೂರಲ್ ಅಮೆರಿಕಾ ಇಸ್ ಮಚ್ ಮೋರ್ ದನ್ ಇನ್ ಇಂಡಿಯಾ. ಅಂಡ್ ಇಫ್ ಯು ಕಂಪೇರ್ ಟು ದ ಸಿಮಿಲರ್ ಕೇಸ್ ವಿತ್ ಆಸ್ಟ್ರೇಲಿಯಾ, 10,000 acres ದೊಡ್ಡ ದೊಡ್ಡ ಹಿಡುವಳಿಗಳಿದ್ರೂ ಕೂಡ ರೇಟ್ ಆಫ್ ಫಾರ್ಮರ್ ಸೂಸೈಡಲ್ ಕೇಸಸ್ ಮಚ್ ಹೈಯರ್ ಇನ್ ಆಸ್ಟ್ರೇಲಿಯಾ. ಆದ್ರಿಂದ ನಮ್ಮ ದೇಶದ ರೈತರು, ನಮ್ಮ ದೇಶದ ನೀತಿ ನಿರೂಪಕರು, ನಮ್ಮ ದೇಶದ ಕೃಷಿ ವಿಜ್ಞಾನಿಗಳು, ನಮ್ಮ ದೇಶದ ಮಾಧ್ಯಮ ಮಿತ್ರರು, ಅಂಡ್ ಇಂಡಿಯನ್ ಮೀಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್, ವಿಶೇಷವಾಗಿ ಪತ್ರಿಕಾ ಮಾಧ್ಯಮಕ್ಕೆ 250 ಇತಿಹಾಸವಿದೆ ನಮ್ಮ ದೇಶದಲ್ಲಿ. ನಾನು ಕೂಡ ಇಂಡಿಯನ್ ಡಿಪ್ಲೊಮಾ ಇನ್ ಜರ್ನಲಿಸಂ ಅಂಡ್ ಕಮ್ಯುನಿಕೇಶನ್ ಮಾಡಿದ್ದೇನೆ. ಪೇಪರ್ ಬೆಂಗಾಲ್ ಗೆಜೆಟ್ ಬಂತು. ಸೊ 1780 ಇಲ್ಲಿವರೆಗೆ 250 ವರ್ಷಗಳಿಂದ ಪತ್ರಿಕಾ ಮಾಧ್ಯಮದಲ್ಲಿ ವಿ ಆರ್ ಫೈಂಡಿಂಗ್ ಎ ಫಿನಾಮಿನಲ್ ಸೈಲೆಂಟ್ ರೆವಲ್ಯೂಷನರಿ ಆಲ್ಸೋ ಇನ್ ದ ಪ್ರಿಂಟ್ ಮೀಡಿಯಾ. ಯಾವಾಗ ವಿದ್ಯುನ್ಮಾನ ದ ಮಾಸ್ ಮೀಡಿಯಾ ಎಂಟರ್ ಇನ್ ದ ಮಾಧ್ಯಮ ರಂಗದಲ್ಲಿ, ಐ ಥಿಂಕ್ ಇನ್ 1972 ದ ಫಸ್ಟ್ ಟೆಲಿವಿಷನ್ ಮೀಡಿಯಾ ಎಂಟರ್ ಇನ್ ಇಂಡಿಯಾ ಇನ್ ದಿ ಗವರ್ಮೆಂಟ್ ಸೆಕ್ಟರ್ 1972. ಅಂದ್ರೆ 50 ವರ್ಷಗಳ ಇತಿಹಾಸ ಮಾಧ್ಯಮ, 250 ವರ್ಷಗಳ ಪತ್ರಿಕಾ ಮಾಧ್ಯಮ, ಬಟ್ ಸ್ಟಿಲ್
1: ಇನ್ ಸ್ಪೈಟ್ ಆಫ್ ಎ ಇಂಟ್ರಾಕ್ಷನ್ ಸ್ಪರ್ಧೆ ಅನ್ಬಹುದು ಇನ್ನೊಂದು ಕೂಡ ಪತ್ರಿಕಾ ಮಾರ್ಕೆಟ್ ಹಸ್ ನಾಟ್ ಲಾಸ್ಟ್ ಇಟ್ಸ್ ಕ್ರೆಡಿಬಿಲಿಟಿ. ಇವತ್ತು ಡೀಪ್ ಅನಾಲಿಸಿಸ್ ಆಗಿ ಒಂದು ದಾಖಲೆಗಳನ್ನು ಇಟ್ಕೊಳ್ಳಿಕ್ಕೆ ಬೇಕಾಗಿರೋದು ಅಂದ್ರೆ ಪತ್ರಿಕಾ ಮಾಧ್ಯಮ. ಅಂಡ್ ಟುಡೇ ಆಫ್ಟರ್ ಸರ್ವಿಂಗ್ ಎಸ್ ಎ ರಿಜಿಸ್ಟ್ರಾರ್ ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಐ ಎಮ್ ದಿ ಸ್ಪೆಷಲ್ ಆಫೀಸರ್ ಟು ದಿ ಮಿನಿಸ್ಟರ್ ಇಫ್ ಎಟ್ ಆಲ್ ಐ ಹ್ಯಾವ್ ಅಚೀವ್ಡ್ ಎನಿಥಿಂಗ್ ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ರಿಂಟ್ ಮೀಡಿಯಾಸ್ ಕಾಂಟ್ರಿಬ್ಯೂಷನ್ ಇನ್ ಮೈ ಕೇಸ್ ಇನ್ ಮೈ ಲೈಫ್ ಜರ್ನಿ. ಸೊ ಬ್ಯಾಕ್ ಇನ್ 1985 ವೆನ್ ಐ ವಾಸ್ ಟ್ರಾವೆಲಿಂಗ್ ಫ್ರಮ್ ಬೆಳಗಾಂ ಟು ಉದ್ಭವ್ ಐ ಜಸ್ಟ್ ರೆಡ್ ಎ ಪೇಪರ್ ಇನ್ ಎನ್ ಎಕ್ಸ್ಪ್ರೆಸ್ ಫ್ರಮ್ ಸಂಬಡಿ ಕೋ ಕಮ್ ಪ್ಯಾನಲ್ ದರ್ ವಾಸ್ ಅನ್ ಅಡ್ವರ್ಟೈಸ್ಮೆಂಟ್ ಆಫ್ ಇಂಡೋ ರಷ್ಯನ್ ಎಜುಕೇಶನ್ ಎಕ್ಸ್ಟೆಂಡ್ ಪ್ರೋಗ್ರಾಮ್ ಫಾರ್ ಪಿ ಎಚ್ ಡಿ ಸ್ಕಾಲರ್ಶಿಪ್. ಸೊ ಹ್ಯಾಡ್ ಐ ನಾಟ್ ರೆಡ್ ದಟ್ ಪೇಪರ್ ಆನ್ ದಟ್ ಡೇ I would have retired 12 years back and would have stayed at home. This I would give to my print media. Ivattu hage neevu nanu ivattu yenu odbeku antu belige patrika madhyamadalli ee paper alli namma makkalu America dinda namkinda munche namage electronic paper anna odi namage helta idare. So adarinda vidyunmana madhyamagalalli speed jaasti agide but type of expression jaasti agide audio digital. ಹಾಗಾಗಿ ಕೂಡ ಎರಡೂ ಮಾಧ್ಯಮಗಳು ಕೂಡ ತಮ್ಮದೇ ಆದ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮೂರನೆಯದು ರೈತನ ಆದಾಯವನ್ನು ಹೆಚ್ಚಲಿಕ್ಕೆ ಇರೋದು ಉತ್ಪಾದನೋತ್ತರ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ರೇಷ್ಮೆ ಅರಣ್ಯ ಎಲ್ಲ. ವಾಟ್ ಇಸ್ ಉತ್ಪಾದನೋತ್ತರ ಕೃಷಿ ಅಂದ್ರೆ ದ ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್ ಅಂಡ್ ಪಿ ಎಂ ಎಫ್ ಎಂ ಇಸ್ ಒನ್ ಆಫ್ ಇಂಪಾರ್ಟೆಂಟ್ ಸ್ಕೀಮ್ಸ್ ದಟ್ ಇಸ್ ಟೇಕಿಂಗ್ ಕೇರ್ ಆಫ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಭವಿಷ್ಯ ಸರ್ಕಾರದ ಹಲವಾರು ಯೋಜನೆಗಳು ಮಾಧ್ಯಮ ರಂಗದವರು ಪ್ರತಿ ಜಿಲ್ಲೆಯಿಂದ ಒಂದು ಎರಡು ಇಶ್ರೋ ಖಾತೆಗಳನ್ನ ಪಡೆದು ಈ ಆಹಾರ ಸಂಸ್ಕರಣೆಯ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸಿರೋದ್ರಿಂದ ಇವತ್ತು ಪಿ ಎಂ ಎಫ್ ಎಂ ಎಸ್ ಎಸ್ ಗೆ ಅವರ ಪರಿಶ್ರಮದ ಜೊತೆಯಲ್ಲಿ ಮಾಧ್ಯಮವೂ ಒಂದು ಕಾರಣ ಅಂತ ಹೇಳಿಕ್ಕೆ ನನಗೆ ಇಷ್ಟ. ಆದ್ರಿಂದ ನಮ್ಮ ಸರ್ಕಾರ ಈಗ ಮುಖ್ಯಮಂತ್ರಿಗಳ ಕೃಷಿ ವಿಸ್ತಾರ ಯೋಜನೆ ಇಸ್ ಎ ಕೈಂಡ್ ಆಫ್ ಸೆಕೆಂಡರಿ ಅಗ್ರಿಕಲ್ಚರ್. ಒನ್ ಗ್ರೇನ್ ಸೇವ್ ಇಸ್ ಈಕ್ವಲ್ ಟು 2 ಗ್ರೇನ್ಸ್ ಪ್ರಾಡ್ಯೂಸ್ ಅಂತ ಹೇಳ್ತೀವಿ. ಅಂದ್ರೆ ವಿ ಕ್ಯಾನ್ ಗಿವ್ ಕಂಟಿನ್ಯೂಸ್ ಎಂಪ್ಲಾಯ್ಮೆಂಟ್ ಟು ಎ ಫಾರ್ಮರ್ ಅಂಡ್ ಇನ್ಕ್ರೀಸ್ ಹಿಸ್ ಟೋಟಲ್ ಇನ್ಕಮ್ ಬೈ ಇನ್ವಾಲ್ವಿಂಗ್ ಹಿಮ್ ಈವನ್ ಅಟ್ ದಿ ವಿಲೇಜ್ ಲೆವೆಲ್ ಅಟ್ ದಿ ಫಾರ್ಮ್ ಲೆವೆಲ್ ಇನ್ ಟು ಪ್ರೈಮರಿ ಪ್ರಾಸೆಸಿಂಗ್ ಸೆಕ್ಟರ್. ಒಂದು ಈರುಳ್ಳಿ ಬೆಳೀತಾನೆ 10 ಟನ್ ಒಂದು ಎಕರೆಗೆ ಹಾಗೆ ಮಾರಿಬಿಟ್ರೆ ಒಂದು ರೇಟ್ ಬರುತ್ತೆ. ಜಸ್ಟ್ ಒಂದು ಸಿಂಪಲ್ ಗ್ರೇಡಿಂಗ್ ಮಾಡ್ತಾನೆ ಕಿಂಗ್ ಸೈಜ್ ಕ್ವೀನ್ ಸೈಜ್ ಅಂಡರ್ ಸೈಜ್ 3 ಕ್ವಿಂಟಲ್ ದೊಡ್ಡ ಮೀಡಿಯಂ ಸಣ್ಣ ಎಲ್ಲ ಸೇರಿದ್ರೆ 30 ರೂಪಾಯಿ ಮಾಡಿದ್ರೆ ಒಂದು ಅಮೌಂಟ್ ಬರುತ್ತದೆ. ಗ್ರೇಡಿಂಗ್ ಮಾಡಿದ್ರೆ ಅದೇ ಉತ್ಪಾದನಾ ಲೆವೆಲ್ಗೆ 25-30% ಉತ್ಪಾದನೆ ಅವನಿಗೆ ಆದಾಯ ಹೆಚ್ಚು. ಸೊ ಸಿಂಪಲ್ ಒನ್ ಪ್ರೋಸೆಸ್ ಆಫ್ ಸೆಕೆಂಡರಿ ಅಗ್ರಿಕಲ್ಚರ್. ಇನ್ ಪ್ರಾಸೆಸಿಂಗ್ ಅಂದ್ರೆ ನೋಡಿ, ಪ್ರೊಸೆಸಿಂಗ್ ನಲ್ಲಿ ಫಾರ್ ಎಕ್ಸಾಂಪಲ್ ಹಲ್ದಿರಾಮ್ ಹ್ಯಾಸ್ ಕ್ರಿಯೇಟೆಡ್ ಎ ಸೈಲೆಂಟ್ ರೆವಲ್ಯೂಷನ್ ಇನ್ ದಿ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಇನ್ ಅವರ್ ಕಂಟ್ರಿ. ಇದು ನಾವು ಹೆಸರುಕಾಳು ಬೇಳೆಕಾಳದ ಒಂದು ಪ್ಯಾಕೆಟ್ ತಗೊಳ್ತೀವಿ, 10 ರೂಪಾಯಿ ಒಂದು ಪ್ಯಾಕೆಟ್ ತಗೊಳ್ತೀವಿ, ಅದರಲ್ಲಿ ಇರೋದು 20 ಗ್ರಾಮ್ ಹೆಸರು ಬೇಳೆ. 1 ಕೆಜಿ ಹೆಸರು ಬೆಳೆ 100 ರೂಪಾಯಿ ಆಗ್ಬೇಕು ಅಂತ ಹಿಡಿದ್ರು ಕೂಡ 20 ಗ್ರಾಮಿಗೆ 2 ರೂಪಾಯಿ. ಅಂದ್ರೆ ನಾವು 2 ಕೆಜಿಗೆ ನಾವು 100 ರೂಪಾಯಿ ಕೆಜಿ ತಗೊಂಡಾಗ ಪ್ಯಾಕೆಟ್ ಮಾಡಿದಾಗ 20 ಗ್ರಾಮಿಗೆ ನಾವು 5 ರೂಪಾಯಿ ಕೊಟ್ಟಾಗ 500 ರೂಪಾಯಿ ಕೆಜಿಗೆ ನಾವು ಮಾರಾಟ ಮಾಡಿದಂಗೆ ಆಯ್ತು. 10-20 ಗ್ರಾಮ್ ಪ್ಯಾಕೆಟ್ಗೆ ನಾವು ಕೊಡೋದು ಬೇಳೆಗೆ 2 ರೂಪಾಯಿ, ಹಾಳಿಗೆ 8 ರೂಪಾಯಿ. ಸೊ ದಿಸ್ ಇಸ್ ದ ವ್ಯಾಲ್ಯೂಯೇಷನ್ ಪ್ಯಾಕೇಜಿಂಗ್ ಅಂಡ್ ಪ್ರಾಫಿಟ್. ಇದೇ ರೀತಿಯಾಗಿ ಅನೇಕ ವಿಷಯಗಳನ್ನು ಹೌ ಎ ಫಾರ್ಮರ್ ಶುಡ್ ಮಾರ್ಕೆಟ್ ಇಸ್ ಪ್ರೊಡ್ಯೂಸ್ ಬೈ ಸ್ಟಡಿಂಗ್ ದಿ ಮಾರ್ಕೆಟ್, ಮಾರುಕಟ್ಟೆ ಅಧ್ಯಯನ. ನಮ್ಮ ಒಬ್ಬ ರೈತ ಇದ್ದ, ಬೀದರ್ನಲ್ಲಿ ಇಟ್ಟಾಗಿರುವ ಬರಹಗಳ ಅಂತ ಅವ್ನು ಚೆಂದು ಬೆಳೆದಿದ್ದ, 3 ಟ್ರಕ್ ತುಂಬಿದ್ದ. ಅವನು ಇವಾಗ ಕೊಟ್ಟು ಸೈನ್ ಇಟ್ಟು ಹೈದರಾಬಾದ್ ನನಗೆ ಫೋನ್ ಮಾಡಿದ. ಐ ವೆರಿ ಹ್ಯಾಪಿ ದಟ್ ಐ ಜಸ್ಟ್ ಮೆನ್ಷನಿಂಗ್ ಅವರ್ ಪಿ ಐ ಬಿ ನಮ್ಮ ಕಮಿಷನರ್ ಕೂಡ ಅದೇ ಸಂದರ್ಭದಲ್ಲಿ ಬಂದಿರೋದ್ರಿಂದ ನಮ್ಮ ಅವರಿಗೂ ಕೂಡ ಧನ್ಯವಾದಗಳನ್ನು. ಈಗ ಈ ರೀತಿಯಾಗಿ ಇನ್ ಫಾರ್ ಎಕ್ಸಾಂಪಲ್ ಕಮಿಂಗ್ ಟು ದಿ ಎಕ್ಸ್ಪೋರ್ಟ್, ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಂದಾಗ ನಾವೊಂದು ನಮ್ಮ ಕೃಷಿ ತಂತ್ರಸಲ್ಲಿ ಮಾಡಿದ ಕಾರ್ಯಕ್ರಮ ಮಾಡಿದ್ದೀವಿ. ಐ ವಾಸ್ ಏಬಲ್ ಟು ವರ್ಕ್ ವಿತ್ ಆಲ್ ದಿ ಆರ್ಗನೈಸೇಷನ್ಸ್ ದಟ್ ಆರ್ ಇನ್ವಾಲ್ವ್ ಇನ್ ದಿ ಪ್ರೊಸೆಸ್. ಈಗ 2020-21 ವರೆಗೆ ಅವರ್ ಕಂಟ್ರಿ ವಾಸ್ ಫುಡ್ ಇಂಪೋರ್ಟಿಂಗ್ ಕಂಟ್ರಿ, 2021 ಫುಡ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ. ರಿಗಾರ್ಡಿಂಗ್ ಇಂಡಿಪೆಂಡೆನ್ಸ್ ವಿಲ್ ಬೆಟಿಂಗ್ ಬೌಲ್ ಫಾರ್ ಫುಡ್ 480 ಯರ್ಸ್ ಟು ಈಟ್ ದ ಸ್ವೀಟ್ ಹ್ಯಾಸ್ ಬಿನ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಅಮೆರಿಕಾ. ಬಟ್ ಟುಡೇ ವಿ ಹ್ಯಾವ್ 700-800 ಮಿಲಿಯನ್ ಟನ್ಸ್ ಆಫ್ ಗ್ರೇನ್ಸ್ ಅಷ್ಟೊಳ್ಳೆ ಅವರ ಎಕ್ಸ್ಪೋರ್ಟ್ ಕೂಡ. ಸೊ ವಿತ್ ಈಸ್ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಎಕ್ಸ್ಪೋರ್ಟ್ ರೆಗ್ಯುಲೇಷನ್ಸ್ ಗಳನ್ನು ಏನ್ ಬದಲಾವಣೆ ಮಾಡಬೇಕು. ಇವತ್ತು ನಮ್ದು ಎಕ್ಸ್ಪೋರ್ಟ್ಸ್ with a goal of $50 billion since 2021. Every year there is 6.8% enhancement or increase in the food, agriculture food.

0: ಕೃಷಿಯಿಂದ ಏನು ಮಿಲೆಟ್ ಪ್ರಮೋಷನ್ ಮಾಡಿದ್ವಿ, ಮಿಲೆಟ್ ವ್ಯಾಲ್ಯೂಯೇಷನ್ ಪ್ರಮೋಟ್ ಮಾಡಿದ್ವಿ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಪ್ರಮೋಟ್ ಮಾಡಿದ್ವಿ. 14-15 ಔಟ್ ಆಫ್ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ಸ್ ವ್ಯಾಲ್ಯೂಯೇಟೆಡ್ ಪ್ರೊಸೆಸ್ಡ್ ಪ್ರಾಡಕ್ಟ್ಸ್ 14-15% ಎಕ್ಸ್ಪೋರ್ಟ್ ಇದ್ದು 25-26% ಎಕ್ಸ್ಪೋರ್ಟ್ ಹೆಚ್ಚಾಗಿದೆ. ಸೊ ಈ ರೀತಿ ಆದಂತಹ ಸಂದರ್ಭ ಸಮಯದಲ್ಲಿ ನಮ್ಮ ಮಾಧ್ಯಮದವರಿಗೆ ಕೇಳಿಕೊಳ್ಳೋದು ಏನಪ್ಪಾ ಅಂದ್ರೆ, ಯು ಹ್ಯಾವ್ ಬೀನ್ ಡೂಯಿಂಗ್ ವಂಡರ್ಫುಲ್ ಜಾಬ್, ಐ ಡೋಂಟ್ ಸೇ, ಬಟ್ ಇನ್ನೂ ನಾನು ಒಬ್ಬ ಕೃಷಿ ತಜ್ಞನಾಗಿ ಏನು ಕೇಳ್ಕೊಳ್ತೀನಿ ಅಂದ್ರೆ, ನಿಮಗೆ ಸ್ಪೆಷಲೈಸ್ಡ್ ಜರ್ನಲಿಸಮ್ಸ್ ಇದೆ, ಎಕ್ಸ್ಪೋರ್ಟ್ ಜರ್ನಲಿಸಮ್, ಜರ್ನಲಿಸಮ್, ಐ ವಾಂಟ್ ಯು ಟು ಫೋಕಸ್ ಆನ್ ಗ್ರೀನ್ ಜರ್ನಲಿಸಮ್, ಸಾಯಿಲ್ ಬಗ್ಗೆ, ಎನ್ವಿರಾನ್ಮೆಂಟ್ ಬಗ್ಗೆ, ಮಣ್ಣಿನ ಫಲವತ್ತತೆ ಬಗ್ಗೆ, ರೈತರ ಯಶೋಗಾಥೆಗಳ ಬಗ್ಗೆ ಹೆಚ್ಚು ಹೆಚ್ಚಾಗಿ ಕವರ್ ಮಾಡಿದ್ರೆ, ಯಾಕಂದ್ರೆ ಟುಡೇಸ್ ಅಗ್ರಿಕಲ್ಚರ್ ಇಸ್ ಎ ಕ್ರಾಸ್ ರೋಡ್ಸ್. ಒಂದು ಎಕ್ಸಾಂಪಲ್ ತಗೊಳ್ತೀನಿ, ಅದು ಫರ್ಟಿಲೈಸರ್. ಗೊತ್ತಿನ ದಿವಸ ವಿ ನೀಡ್ ಅಬೌಟ್ 30 lakh tons ಆಫ್ ಫರ್ಟಿಲೈಸರ್ ಫ್ರಮ್ ಮಾರ್ಚ್ ಟು ಸೆಪ್ಟೆಂಬರ್, ಬಟ್ ವಿ ಹಾವ್ ಅಬೌಟ್ 15 lakh tons ಆಫ್ ಫರ್ಟಿಲೈಸರ್ ಅಟ್ ದ ಸ್ಟಾಕ್ ಅಂಡ್ 11 lakh tons ವಿ ಹಾವ್ ಎ ಬಫರ್ ಸ್ಟಾಕ್. ಸೋ ಫಾರ್ ವಿ ವುಡ್ ಏಬಲ್ ಟು ಸೆಲ್ ಅಬೌಟ್ 3.5 lakh tons. ದಟ್ ಮೀನ್ಸ್ ಸಮ್ಹೌ ವಿ ಮೇ ಬಿ ಏಬಲ್ ಟು ಮ್ಯಾನೇಜ್ ಅಪ್ ಟು ಸೆಪ್ಟೆಂಬರ್ ಸರ್. ಮುಂದೆ ರವಿ ಹಾಗೆ ಟುಡೇ ವಿ ಆರ್ ಇಂಪೋರ್ಟಿಂಗ್ ಅವರ್ 40% ಆಫ್ ಯೂರಿಯಾ. ಸ್ಟೇಟ್ ಆಫ್ ಫಾರ್ಮರ್ಸ್ ಸಮಸ್ಯೆಯಿಂದ 40% ಆಫ್ ಯೂರಿಯಾ ಟು ಇಂಪೋರ್ಟ್ ಫ್ರಮ್ ವೆಸ್ಟ್ ಏಷ್ಯಾ. ಸೊ ದಟ್ ಹ್ಯಾಸ್ ರೆಡ್ಯೂಸ್ಡ್ 25% ಆಫ್ ಯೂರಿಯಾ ಪ್ರೊಡಕ್ಷನ್ ಅಂಡ್ ಹ್ಯಾಸ್ ಇನ್ಕ್ರೀಸ್ಡ್ 40% ಆಫ್ ಇಂಪೋರ್ಟ್ ಪ್ರೈಸ್ ಆಫ್ ಫರ್ಟಿಲೈಸರ್. ಅಂಡ್ ಸೋ ಫಾರ್ ವಿ ಯೂಸ್ಡ್ ಟು ಬೈ ಡಿಎಪಿ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಫರ್ಟಿಲೈಸರ್. ವಿ ಯೂಸ್ ಟು ಬೈ 500-600 tons per ton, whereas today dollar, today we have to pay $900 to $950 per ton of yield. So that has been phenomenal. ಆದ್ರಿಂದ ಇವತ್ತು ನಾವು ಹೆಚ್ಚಿಗೆ ನೈಜ ಕೃಷಿ, ಸಾವಯವ ಕೃಷಿ, ಯಾವ ರೀತಿಯಾಗಿ ರೈತ ಕೆಮಿಕಲ್ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ಗಳ ಅವಲಂಬನೆ ಇಲ್ಲದೆ ರೀಸೆಂಟ್ಲಿ ರಾಯಚೂರಲ್ಲಿ ಸಿಲ್ವಾರದಲ್ಲಿ ಹತ್ತಿ ಬೆಳೆಯಲ್ಲಿ ಗೋರೆಕಾಯಿ ಬೆಳೆದ ರೈತ ಸಾಯಂಕಾಲ ಗೋರೆಕಾಯಿಗೆ ಔಷಧ ಹೊಡೆದು ಆ ಗೋರೆಕಾಯಿಯನ್ನು ಚೌಳಿಕಾಯವನ್ನು ಅಂತೀವಿ ಅದನ್ನು ಕರ್ಕೊಂಡು ಬಂದು ರಾತ್ರಿ ಪಲ್ಲೆ ಮಾಡಿ ಬೆಳಗ್ಗೆ ಹೇಳಿದ ತಾಯಿ ಇಬ್ಬರು ಮಕ್ಕಳು ಶಿವರಪ್ಪ ಆಗಿದೆ. ನಾವು ಬಿಕಾಸ್ ಕ್ಯಾನ್ಸರ್ ಟ್ರೇನ್ಗಳಿದೆ ಉತ್ತರ ಕರ್ನಾಟಕ ಇಂಡಿಯಾದಲ್ಲಿ. ಆದ್ರಿಂದ ಮಣ್ಣಿನ ಆರೋಗ್ಯದ ಕುರಿತು ನಾವು ಆರೋಗ್ಯವಾಗಬೇಕಾದ್ರೆ ನಾವು ಆರೋಗ್ಯಕರ ಆಹಾರವನ್ನು ಬೇಕು. ಆರೋಗ್ಯಕರ ಆಹಾರ ಏನು ಬೆಳೀತದೆ, ಆರೋಗ್ಯಕರ ಮಣ್ಣಿನಲ್ಲಿ ಬೆಳೀತದೆ. ಸೊ ದಟ್ ಮೀನ್ಸ್ ಡೈರೆಕ್ಟ್ ರಿಲೇಷನ್ ಬಿಟ್ಟು ಅವರ್ ಹೇಳ್ತಕ್ಕ ಸಾಯಿಲ್ ಹ್ಯಾಪಿಟೆನ್ಸ್ ಅವರ್ ಡಿಪಾರ್ಟ್ಮೆಂಟ್ ಆಸ್ ಆಲ್ 29 ಸಾಯಿಲ್ ಹೆಲ್ತ್ ಲ್ಯಾಬೋರೇಟರಿಸ್ ಆರ್ ಎನೇಬಲ್ ಅಪ್ಲಿಕೇಟೆಡ್ ಅಂಡ್ 6 ಪೆಸ್ಟಿಸೈಡ್ ಲ್ಯಾಬ್ಸ್ ಆರ್ ಎನೇಬಲ್ ಅಪ್ಲಿಕೇಟೆಡ್, 6 ಫರ್ಟಿಲೈಸರ್ ಕಂಟ್ರೋಲ್ ಅನಾಲಿಸಿಸ್ ಲ್ಯಾಬೋರೇಟರಿಸ್ ಆರ್ ಅಪ್ಲಿಕೇಟೆಡ್. ದಟ್ ಮೀನ್ಸ್ ವಿ ಹ್ಯಾವ್ 41 labs, ಒನ್ ಆಫ್ ದ ಬೆಸ್ಟ್ ಡಾಟಾ ಇನ್ ದ ಕಂಟ್ರಿ. ಐ ಜಸ್ಟ್ ಕಂಗ್ರಾಚುಲೇಟ್ ಅವರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅಂಡ್ ಆಲ್ಸೋ ದಿ ಇಯರ್ ಆಫೀಸರ್ಸ್ ಫಾರ್ ಬ್ರಿಂಗಿಂಗ್ ದ ಕ್ವಾಲಿಟಿ ಕಂಟ್ರೋಲ್ ಆಸ್ಪೆಕ್ಟ್ಸ್. ಸೊ ಹೀಗೆ ಬಹುಶಃ ಕಮಿಷನರ್ ತಪ್ಪಿಟ್ಟ ಅಧ್ಯಕ್ಷರು, ಇನ್ಫಾರ್ಮೇಶನ್ ಕಮಿಷನರು, ಆನಂತರ ಕೃಷಿ ಸಚಿವರು ಮಾತನಾಡಿದ್ದಾರೆ. ನನಗೆ ವಿಷಯಗಳು ಸಾಕಷ್ಟು, ಯಾಕೆ ಅದು ವಿಶೇಷವಾಗಿ ಮಾಧ್ಯಮ ಮಿತ್ರರಿದ್ದಾಗ ನಮ್ಮಲ್ಲಿರ್ತಕ್ಕಂಥ ತುಡಿತ ಹೆಚ್ಚೆಚ್ಚಿಗೆ ಒಂದು ತಂತ್ರಜ್ಞಾನಗಳನ್ನ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಮೂಲಕ ತಲುಪಿಸಬೇಕಂತಕ್ಕಂಥ ತುಡಿದಿಂದ ಒಂದು ಎರಡು ಮಾತು ಹೆಚ್ಚಿಗೆ ಹೇಳಿದ್ದೇನೆ. ಕ್ಷಮೆ ಇರಲಿ. ಇನ್ನೊಮ್ಮೆ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರ ಸಹೋದರಿಗೆ, ವಿಶೇಷವಾಗಿ ಪದಾಧಿಕಾರಿಗಳಿಗೆ ಅಭಿನಂದನೆ ಹೇಳ್ತ ನಮಸ್ಕಾರ ಹೇಳ್ತೆ. ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಹೊರತಾಗಿ ರೈತರ ಚಿಂತೆಯನ್ನು ಮುಂದುವರಿಸಿದೆ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿಕೊಂಡು
1: ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಧರ ಬಂದಿದ್ದಾರೆ, ಹಾಗೆ ನಮ್ಮ ಕಾಂಗ್ರೆಸ್ ಮುಖಂಡ ಅರ್ಜುನ್ ಕುಮಾರ್ ಬಂದಿದ್ದಾರೆ, ಸಮಂತ ದೇಶಪಾಲ ಮೇಡಮ್ ಬಂದಿದ್ದಾರೆ, ಪ್ರಣಾಮ್ ಮೇಡಮ್ ಬಂದಿದ್ದಾರೆ, ಹಾಗೆ ನಮ್ಮ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುದ್ದು ಕಂದಾಪ್ ಅವರು ಬಂದಿದ್ದಾರೆ, ಅವರು ಕೂಡ ನಮ್ಮ ಸ್ವಾಗತ. ಹಾಗೆ ನಮ್ಮ ಕೆಬೆಕ್ನ ಅಧ್ಯಕ್ಷ ಹರೀಶ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತ. ಎಲ್ಲರಿಗೂ ನಮಸ್ಕಾರ.
2: ಈ ರೀತಿಯ ಒಂದು ಸಾರ್ಥಕ ಸಂವಾದ ನಮ್ಮ ಪ್ರೆಸಿಡೆಂಟ್ ತುಂಬಾ ಖುಷಿಯಾಗ್ತದೆ. ಎರಡನೇದಾಗಿ ಇವತ್ತು ಅಗ್ರಿಕಲ್ಚರ್ ಸೆಕ್ಟರ್ ವಿಪತ್ತು ನಮಗೆ ಅಸಮಂತ ರೀತಿ ಮೇಲೆ ಭಾಸ ಆಗ್ತಾ ಇದೆ ಜಗತ್ತನ್ನು ನೋಡಿದಾಗ. ಅಂಥದರ ಮಧ್ಯದಲ್ಲಿ ಕರ್ನಾಟಕ ಕೃಷಿ ಇಲಾಖೆ ಕೈಗೊಂಡಿರುವಂತಹ ಹಲವಾರು ರೀತಿಯಾದಂತಹ ಕ್ರಮಗಳು, ಪ್ರಕ್ರಿಯೆಗಳು, ಆಹಾರ ಸಂಸ್ಕರಣೆ ಇರ್ಬೋದು, ಇನ್ನಿತರ ಒಂದು ಕ್ಷೇತ್ರಗಳಲ್ಲಿ ಕೃಷಿ ಇಲಾಖೆ ಕೈಗೊಂಡಿರುವಂತಹ ಕ್ರಮಗಳು

0: ಅದನ್ನು ಪರಿಹಾರ ಕೊಡುವಂತ ಒಂದು ಶಕ್ತಿ ಏನಾದರೂ ಇದ್ರೆ ಸರ್ಕಾರಕ್ಕೆ ಮಾತ್ರ, ಕೃಷಿ ಇಲಾಖೆಗೆ ಮಾತ್ರ. ಚೌಡಾಸ್ವಾಮಿ ಅವರು ಈ ವಿಚಾರದಲ್ಲಿ ಸಾಕಷ್ಟು ಸಭೆಗಳನ್ನ ನಡೆಸಿದ್ದಾರೆ ಮತ್ತು ಸ್ವತಃ ಅವರು ಕೂಡ ಕೃಷಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ರೈತರ ಸಂಕಷ್ಟಗಳೇನು ಅಂತ ಅವ್ರು ಗೊತ್ತಿದೆ. ಹೀಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕೆಲವು ಕಡೆ ನಮ್ಮ ಮಾಧ್ಯಮಗಳು ಕೂಡ ಕೃಷಿಯನ್ನ, ಕೃಷಿಕರನ್ನ ಮುಂದೊಂದು ದಿನ ಎಲ್ಲರಿಗೂ ಆಹಾರ ಸೇರುವಂತಹ ದಿಕ್ಕಿನಲ್ಲಿ ಮಾಧ್ಯಮಗಳು ಕೆಲಸ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ಮೂಲಕ ಶುರುವಾಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.
1: ಇವತ್ತಿನ ಗೋಷ್ಠಿ ಮಾಧ್ಯಮ ಮತ್ತು ಕೃಷಿ ಕುರಿತ ಸಂವಾದ ಸಂಭ್ರಮ, ಇದರ ಆರಂಭಿಕ ಗೋಷ್ಠಿ ಕೃಷಿ ತಜ್ಞರು ಹಾಗೂ ನಮ್ಮ ಕೃಷಿ ತಜ್ಞರು ಹಾಗೂ ಆಹಾರ ಸಂಸ್ಕರಣ ತಜ್ಞರಾದಂತಹ ಅನೇಕ ಗಣ್ಯರು ಇದರ ಬಗ್ಗೆ ಮಾತಾಡಿದ್ದಾರೆ, ಸುದೀರ್ಘವಾಗಿ ಮಾತಾಡಿದ್ದಾರೆ. ಹಾಗಾಗಿ ಇವತ್ತಿನ ಗೋಷ್ಠಿ ಅರ್ಥಪೂರ್ಣವಾಗಿ ಮುಗಿದಿದೆ ಅಂತ ನಾನು ಭಾವಿಸ್ತೇನೆ. ಮಾನ್ಯ ಕೃಷಿ ಸಚಿವರು ಬರ್ತಾ ಇದ್ದಾರೆ, ಅವರು ಬಂದ ನಂತರ ಮಾಧ್ಯಮ ಸಂವಾದ ಕಾರ್ಯಕ್ರಮ ಶುರುವಾಗುತ್ತದೆ. ಅಂದ್ರೆ ಕೆಲವು 3 ವರ್ಷಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಆಗಿರುವಂತಹ ಸುಧಾರಣೆಗಳು, ಬದಲಾವಣೆಗಳು ಮತ್ತೆ ಮಾಧ್ಯಮದ ಸಂಯೋಜನೆ ಜೊತೆಗೆ ಏನೆಲ್ಲ ಸಾಧಿಸಿದ್ದಾರೆ, ಇನ್ನು ಏನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ವಿಷಯವನ್ನು ಹಂಚಿಕೊಳ್ತಾರೆ. ಹಾಗಾಗಿ ಇವತ್ತಿನ ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿ ಗಣ್ಯರಿಗೆ, ವಿಶೇಷವಾಗಿ ಡಾಕ್ಟರ್ ಎಸ್ವಿ ಸುರೇಶ್ ಅವರಿಗೆ ಹಾಗೂ ನಮ್ಮ ಸಿಎಸ್ ಶಿವಪ್ರಕಾಶ್ ಅವರಿಗೆ, ಡಾಕ್ಟರ್ ಎ ಬಿ ಪಾಟೀಲ್ ಹಾಗೂ ನಮ್ಮ ಉದ್ದು ಗಂಗಪ್ಪ ಅವರಿಗೆ ಹಾಗೂ ಹರೀಶ್ ಅವರಿಗೆ, ನಮ್ಮ ಅಧ್ಯಕ್ಷ ಶ್ರೀಧರ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿ ವಂದನೆ ಅರ್ಪಿಸಿ, ಹಾಗೆ ನಮ್ಮ ಪ್ರಸ್ತುತ ಉಪಾಧ್ಯಕ್ಷರು ಮೋಹನ್ ಅವರು ಮತ್ತೆ ಖಜಾಂಚಿ ಶರಣಪ್ಪ, ನಮ್ಮ ಹಿರಿಯ ಸದಸ್ಯರಾದ ಮಮತಾಜ್ ಅಲಿ ಮತ್ತೆ ಹಸಿ ಮುಸ್ತಾಕ್, ಹಾಗೆ ಇನ್ನೂ ಅನೇಕ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ.
2: ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ದಿನಾಂಕ 21ರಂದು ಪ್ರಸಾರವಾದ ಬಾನುಲಿಯ ಮುಂದುವರೆದ ಭಾಗವನ್ನು ಇದುವರೆಗೂ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ ಎಂ ಸುಧಾಕರ್, ಸಹಾಯ ರೇಷ್ಮಾ ಹಾಗೂ ದೀಪಿಕಾ.
3: ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಂದಿನ ಇನ್ನು ಮುಂದೆ ಕೇಳಿ, ಸಮತೋಲಿತ ರಸಗೊಬ್ಬರಗಳ ಬಳಕೆ, ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ.
4: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಷಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನು ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿ

0: ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
1: ಇದುವರೆಗೆ ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಸಮತೋಲಿತ ರಸಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನು ಆಲಿಸಿದಿರಿ. ಇನ್ನು ಮುಂದೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಪರಿಸರ ಗೀತೆ.
2: ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆ.

ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಆಲಿಸಿದಿರಿ.

ಆತ್ಮೀಯ ರೈತ ಬಂಧವರೇ, ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ನಮಸ್ಕಾರ.

0: ಕುಂದ್ಕೊಳ್ಳೇ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMA ಶಿವಮೊಗ್ಗ ಶಾಖೆ.

ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7 ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.

0: ಅಮ್ಮ ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗ್ಬರ್ತೀನಿ.
1: ಅಯ್ಯೋ ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯಾ? ಬೇಡ ಕಣೋ, ಹೋಗ್ಬೇಡ.
0: ಇಲ್ಲಮ್ಮ ಈಗ್ಲೇ ಬಂದೆ.
1: ಬೇಡವೋ, ನನ್ ಮಾತ್ ಕೇಳೋ.
0: ಈಗ್ಲೇ ಬಂದೆ.
2: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ದ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿಯವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ

0: ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರಿ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12,00,000 ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ.

0: ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕದಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ದ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ವಲಯದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೆಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮೂಡಬೋಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದಂತಹ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ದಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.

0: ಹೇಳಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯ ಭೂಮಿ ಎಂದು ಬಣ್ಣಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂತ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತೇವೆ.
0: ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಣಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರೀ ಸ್ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರೀ ಸ್ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದಂತಹ ಅಪರಾಧಗಳ ಪ್ರಕರಣಗಳು, ಚೆಕ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣ ಹಾಗೂ ಇತರೆ ರಾಜಿಯಾಗಬಹುದಾದಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಕೆಜಿ ಶಾಂತಿ ಮನವಿ ಮಾಡಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಮಾಡುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು, ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ದ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ಕರೆಬೈಲು ಆನೆಬಿಡಾರಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು

0: ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡಾ 60 ಮತ್ತು ರಾಜ್ಯ ಸರ್ಕಾರ ಶೇಕಡಾ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹತಿಕುಣಿ, ಎಡ್ಡಳ್ಳಿ, ಬಂದಳ್ಳಿ, ದಸ್ತಾಬಾದ್, ಹೊನಗೇರ ಹಾಗೂ ಮುಂಡರಗಿ ಗ್ರಾಮಗಳ ಕೊನೆಯ ಭಾಗದ ರೈತರಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಬಾರಿ ಇದು ಸೋರಿಕೆ ಆಗಿದೆ. ಇದನ್ನ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನ ಏನು ಕಳಿಸೋದಿದೆ, ಇದರಲ್ಲಿ ಪ್ರಿಂಟ್ ಆಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಮುಂದಿನ ಸರ್ತಿ ನಾವು ಅದನ್ನ ಆನ್ಲೈನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. 5 ವರ್ಷ ಏನಾಗಿತ್ತು ಅವತ್ತಲೇ ಇದನ್ನ ಇಂಪ್ಲಿಮೆಂಟೇಷನ್ ಆಲ್ರೆಡಿ ಪ್ರೊಸೆಸ್ ಅನ್ನ ನಡೆದಿದೆ. ಆದ್ರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡ್ಲಿಕ್ಕಾಗಿಲ್ಲ, ಬರುವ ವರ್ಷದಲ್ಲಿ ಅದನ್ನ ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಅದಕ್ಕೆ ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟ್ ಏನದು ಮೆಡಿಕಲ್ ಸೀಟ್ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದ್ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟ ಸಿಗೋದಿಲ್ಲ ಅಂತ ಯಾರು ಅಂದ್ಕೋಬಾರದು. ಇನ್ನು ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಇನ್ನೊಂದು ವ್ಯವಸ್ಥೆ ಒಳಗನೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ ನಾ ಹೇಳುದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿದೀವಿ.
0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿ ಅಧಿಕಾರಿಗಳು ಮಾತನಾಡಿದರು. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು, ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಕಳೆದ 18-22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದಂತಹ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದಂತಹ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರದ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ನೌಟೆಲ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29ರಿಂದ 31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ, ನೋಗೋಯಾ, ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
3: ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ, ನಮ್ಮ ಮಂಗಳೂರು ನಗರದ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಂದ್ರೆ ಮುಂಚೂಣಿಯಲ್ಲಿ ಇರೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತಹ ಒಂದು ಪ್ರದೇಶ. ಮೇ 29 31 ಮೂರು ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ NMP ಅವರು 4ನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತಹ ಅದು ಅಂದರೆ ಇದು ಇನ್ನೊಂದು ಯಾಕೆ ಮುಖ್ಯವಾಗಿದೆ ಅಂತ ಹೇಳಿದ್ರೆ, ನಮ್ಮ 2026 ಐಟಿ ನಗೋರಿಯ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನ್ನರ್ಸ್ ಆಗಿರ್ಬೋದು, ಮತ್ತೆ ಅವರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅದು ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಟಿ ನಗೋರಿಯ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಗುವಂತಹ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ.
0: ನಿಮ್ಹಾನ್ಸ್ನ ಎನ್ಸ್ಟ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈಫ್ಲೈನ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ರಾ FM 103.5 ಮತ್ತು 101.4 ಮೆಗಾ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ಈಗ ಸಮಯ ಆಗಿದೆ 8:01:52. ಇಂದಿನ ಈಗಾಗಲೇ ನಾನು ತಿಳಿಸಿರುವ ಹಾಗೆ ಇಂದಿನ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿದ್ದೆ. ಯಾವ ವಿಚಾರವಾಗಿ ತಂದಿದ್ದೇನೆ ಎಲ್ಲದನ್ನು ನಿಮ್ಮೊಂದಿಗೆ ಚರ್ಚಿಸ್ತೇನೆ. ಒಂದು ಚಂದದ ಗೀತೆಯನ್ನ ಮೊದಲಿಗೆ ಕೇಳಿ ಬರೋಣ. ಈ ಗೀತೆಯ ನಂತರ ಇಂದಿನ ವಿಷಯವನ್ನ ಹೇಳಿ ಕಾರ್ಯಕ್ರಮದ ಮೊದಲಿನ ಕಾಲರ್ ಅನ್ನು ಕೂಡ ತೆಗೆದುಕೊಳ್ತೀನಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೇಳಿ ಗೌಡ್ರು ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ನಂದಿತಾ ಹಾಗೂ ಅರ್ಚನಾ ಉಡುಪ. ಈ ಚಿತ್ರದ ಗೀತೆ ನಿಮಗಾಗಿಯೇ.

ಒಂದು ಸೊಗಸಾದ ಗೀತೆಯನ್ನ ಕೇಳಿಸೋದ್ರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಂದಹಾಗೆ ಇಂದಿನ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಬದುಕಿನ ಪ್ರತಿಯೊಂದು ಸಣ್ಣ ಅಭ್ಯಾಸವು ಭೂಮಿಯ ಭವಿಷ್ಯವನ್ನ ರೂಪಿಸುತ್ತದೆ ಅಲ್ವೇ. ನೀರು ಉಳಿಸೋದು, ಇಂಧನ ಮಿತವಾಗಿ ಬಳಸೋದು, ಪ್ಲಾಸ್ಟಿಕ್ ತೆಗೆಸೋದು, ಪ್ರಕೃತಿಯನ್ನ ಪ್ರೀತಿಸೋದು, ಇವೆಲ್ಲವೂ ಕೇವಲ ಅಭ್ಯಾಸಗಳಲ್ಲ. ಇದು ನಮ್ಮ ಭೂಮಿಗಾಗಿ ನಮ್ಮ ಬದುಕಿನ ಶೈಲಿಯಾಗಬೇಕು. ಹಾಗಾಗಿ ಪ್ರಕೃತಿಯನ್ನ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಎಂಬ ಸಂದೇಶದೊಂದಿಗೆ ಭೂಮಿಗಾಗಿ ಬದುಕಿನ ಶೈಲಿ ಎಂಬ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಗ್ತಿರುವಂತಹ ಹವಾಮಾನ ಬದಲಾವಣೆ, ಮಾಡಬೇಕಾದ ನೀರಿನ ಸಂರಕ್ಷಣೆ, ಪ್ಲಾಸ್ಟಿಕ್ ಮುಕ್ತ ಜೀವನ, ಮಳೆ ಮತ್ತು ಪರಿಸರ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನುಭವ ಮತ್ತು ಸಲಹೆಗಳು

0: ಗಳನ್ನ ನನ್ನೊಂದಿಗೆ ಕರೆ ಮಾಡೋದ್ರ ಮೂಲಕ ಹಂಚಿಕೊಳ್ಬಹುದು. ಅಂದ ಹಾಗೆ ನಮ್ಮ ಅನಿಲಯದ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ. ತಿಳಿಸ್ತಾ ಇದ್ದೀನಿ ಮತ್ತೆ ದೂರವಾಣಿ ಸಂಖ್ಯೆಯನ್ನ, ಯಾಕೆಂದ್ರೆ ಹೊಸ ಶ್ರೋತೃಗಳು ಕೂಡ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತಾರಲ್ವಾ, ಅವರು ಕೂಡ ಕರೆಯನ್ನ ಮಾಡಬೇಕಾಗತ್ತೆ. ಹಾಗಾಗಿ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ, 0828220074. ಮತ್ತೊಮ್ಮೆ ಹೇಳ್ತೇನೆ, 0828200704. ಅಂದ ಹಾಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ನಿಮ್ಮ ಬಹಾನುಡಿ ಗೆಳತಿ ನಳಿನಾ ಮೋಹನ್. ಬನ್ನಿ ಹಾಗಾದ್ರೆ ಇನ್ಯಾಗ್ತಡ, ಮೊದಲನೇ ಕಾಲರ್ ಯಾರು ಅಂತ ಕೇಳೋಣ. ಹಲೋ ನಮಸ್ಕಾರ.
1: ಹಲೋ
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಭದ್ರಾವತಿಯಿಂದ ನರೇಂದ್ರ.
0: ನರೇಂದ್ರ ಗೋರ್ಪಡೆ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ.
0: ನಾವು ಚೆನ್ನಾಗಿದ್ದೇನೆ. ವಿಷಯ ಗೊತ್ತಾಯ್ತಲ್ವಾ?
1: ಹೇಳಿದ್ರೆ
0: ಹೇಳಿ. ನೀವು
1: ಒಂದು ಮೂರು ಪದಗಳನ್ನು ಹೇಳ್ತೀನಿ, ನೇಚರ್, ಕಲ್ಚರ್ ಮತ್ತೆ ಫ್ಯೂಚರ್. ಮೂರು ಪದಗಳಿಗೆ ನಾವು ಸರಿಯಾದ ಅರ್ಥ ತಿಳ್ಕೊಂಡಿದ್ದ ಜನ ಜಗತ್ತನ್ನ ನಾವು ಉಳಿಸ್ಬೋದು, ಭೂಮಿನ ಉಳಿಸ್ಬೋದು. ನೇಚರ್ ಅಂತಂದ್ರೆ ಪ್ರಕೃತಿ, ಕಲ್ಚರ್ ಅಂದ್ರೆ ಸಂಸ್ಕೃತಿ, ಫ್ಯೂಚರ್ ಅಂತಂದ್ರೆ ಭವಿಷ್ಯ. ಮೂರಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇರುವ ಒಂದು ಪದಗಳು. ಇದನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಅಂದ್ರೆ ನಮ್ಮ ಜೀವನ ಶೈಲಿ, ಆ ಜೀವನ ಶೈಲಿ ಉತ್ತಮವಾದ ಜೀವನ ಶೈಲಿ ಆಗ್ಬೇಕು ಅಂತಂದ್ರೆ ಅದು ಒಂದು ಕಲ್ಚರ್ ನ ಒಂದು ಭಾಗ, ಸಂಸ್ಕೃತಿಯ ಒಂದು ಭಾಗ.
0: ಓಕೆ, ಅದರಲ್ಲಿ ನೀವು ಯಾವ ಒಂದು ಕಲ್ಚರ್ ಅಥವಾ ಸಂಸ್ಕೃತಿಯನ್ನ ಈಗಿರುವುದನ್ನ ಬದಲಾವಣೆ ಮಾಡೋದಿರ್ಬೋದು ಅಥವಾ ಇನ್ನೇನು ಅಳವಡಿಸ್ಕೊಳ್ಬಹುದು ಆಗಿರ್ಬೋದು, ಅದನ್ನ ಯಾವ್ದು ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿ.
1: ಇಲ್ಲಿ ಒಂದು ನೋಡಿ, ನಮ್ಮಲ್ಲಿ ಕಲ್ಚರ್ ನಲ್ಲಿ ಒಂದು ಸ್ವಾರ್ಥ ಮತ್ತು ವ್ಯಾಮೋಹ ಎರಡನ್ನ ಬಿಟ್ಬಿಡ್ಬೇಕೀಗ. ಎರಡೇ ಕಾರಣ ಆಗ್ತಾ ಇರೋದು ಈಗ.
0: ಓಕೆ,
1: ಎಲ್ಲ ಪ್ರತಿಯೊಬ್ಬರು ವೇದಿಕೆ ಮೇಲೆ ಮಾತಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲ ಮಾತಾಡ್ತಾರೆ, ಆದ್ರೆ ನಿಜ ಜೀವನಕ್ಕೆ ಬಂದಾಗ ಇಲ್ಲಿ ಸ್ವಾರ್ಥ ಮತ್ತು ವ್ಯಾಮೋಹ ಇದ್ದೇ ಇರುತ್ತೆ ವ್ಯಕ್ತಿಗೆ. ಇದೇನೆ ಈಗ ಎಲ್ಲ ಏನಪ್ಪ ಅಂತಂದ್ರೆ ಇವತ್ತು ಪರಿಸರ ಹಾಳಾಗ್ತಾ ಇರೋದಿಕ್ಕೆ ಮತ್ತು ಸಂಸ್ಕೃತಿ ಧರ್ಮ ಸಂಪ್ರದಾಯದ ಹೆಸರಿನಲ್ಲಿ ಜಗತ್ತು ಹಾಳಾಗ್ತಾ ಇರೋದಿಕ್ಕೆ. ಅದರಿಂದ ನಾವು ಯಾವುದು ಅಂತಂದ್ರೆ ನಮ್ಮ ಒಂದು ಭೂಮಿಯ ಒಂದು ಸಂರಕ್ಷಣೆಗೆ ಏನ್ ಸಹಾಯ ಮಾಡುತ್ತೆ ಆ ಒಂದು ಜೀವನ ಶೈಲಿನ ನಾವು ಅದನ್ನ ನಾವು ಸ್ವೀಕರಿಸ್ಬೇಕು. ಅದನ್ನ ಈಗೇನು ಅಂತಂದ್ರೆ ನಮಗೆ ಏನು ಪ್ರಾಣವಾಯು ಆಮ್ಲಜನಕ ಬೇಕು, ಆಕ್ಸಿಜನ್ ಮತ್ತು ಜೀವಜಲ ಏನಿದೆ ನೀರು, ಇದು ಎರಡರ ಸಂರಕ್ಷಣೆಗೆ ನಾವು ಆದ್ಯತೆ ಕೊಡಬೇಕು ಈಗ.
0: ಓಕೆ, ಹಾಗಿದ್ರೆ ನಿಮ್ಗೊಂದು ಪ್ರಶ್ನೆ ನರೇಂದ್ರ ಗೋರ್ಪಡೆ ಅವರೇ,
1: ಹೇಳಿ ಹೇಳಿ.
0: ಹಾ, ಹಾಗಿದ್ರೆ ನೀವು ಅಥವಾ ನಿಮ್ಮ ಮನೆಯವರು ಯಾವ ಗ್ರೀನ್ ಹ್ಯಾಬಿಟ್ ಅನ್ನ ಪಾಲಿಸ್ತಿರ್ತೀರಾ, ಪಾಲಿಸ್ತಾರೆ ಅಥವಾ ಪಾಲಿಸ್ತಾ ಇದ್ದೀರಿ?
1: ಯಾವ್ದು ಯಾವ್ದನ್ನ
0: ಗ್ರೀನ್ ಹ್ಯಾಬಿಟ್? ಗ್ರೀನ್ ಹ್ಯಾಬಿಟ್ ಅಂದ್ರೆ
1: ಹೇಳಿ, ಹ್ಯಾಬಿಟ್ ಅಂತ ಆಲ್ಮೋಸ್ಟ್ ಎಂತ ಹ್ಯಾಬಿಟ್? ಅದು
0: ಗ್ರೀನ್ ಹ್ಯಾಬಿಟ್ ಅಂತ ಹೇಳ್ತೀನಿ ನಾನು, ಇದಕ್ಕೆ ನಾನು ಇಟ್ಟುವಂತಹ ಪದ ಅಂತ ಹೇಳ್ಬೋದು.
1: ಗ್ರೀನ್ ಹ್ಯಾಬಿಟ್ ಅಂತಂದ್ರೆ ಹಸಿರು ಹವ್ಯಾಸ ಅಂತ.
0: ಈಗ ಗಿಡ ನೆಡೋದೇ ಇರ್ಬೋದು ಅಥವಾ ಶಾಲೆಗಳಲ್ಲಿ. ಓಕೆ, ನೀವು ಇನ್ಯಾರಿಗೋ ಪರಿಸರದ ಕುರಿತಾಗಿ ಒಂದಷ್ಟು ಹೇಳಿದ್ರೆ ನೀವು, ನಾವು ಗಿಡ
1: ಈಗ ನಾನು ಯಾವ ರೀತಿ ಪರಿಸರ ಉಳಿಸೋದಕ್ಕೆ ಮಾಡ್ತೀನಿ ಅಂತಂದ್ರೆ, ನಾನು ಹುಟ್ಟದಾಗ್ರಿಂದ ನಾನು DLA ಮಾಡಿಸಿಲ್ಲ ಹೇಳ್ತೀನಿ, ಮತ್ತೆ ಯಾವ ಟೂ ವೀಲರ್ಸ್ ಗಳು ನಾನು ಓಡಿಸಿಲ್ಲ, ಓಡಿಸ್ತಾ ಇಲ್ಲ ಇಲ್ಲಿ. ಇದರಿಂದ ನಾನು ಪರಿಸರದ ಸಂರಕ್ಷಣೆ ನನ್ನಿಂದ ಆಗ್ತಾ ಇದೆ ಅಂತ ಹೇಳಿ ನಾನು ನಂಬಿದ್ದೇನೆ. ಆಮೇಲೆ ಇದರಿಂದ ಮತ್ತೆ ಬೇರೆ ಜನರ ಎಲ್ಲ ಹವ್ಯಾಸಗಳು ಏನೇನಿದೆ ಕೆಟ್ಟದು ಅನ್ನೋ ಒಂದು ಹವ್ಯಾಸನ ಯಾವ್ದನ್ನ ನಾನು ಇಟ್ಕೊಂಡಿಲ್ಲ. ಯಾವ ಹವ್ಯಾಸ ಕೆಟ್ಟದು ಅಂತ ನೀವು ಹೇಳ್ತಿರೋ ಒಂದು ಹವ್ಯಾಸ ನನ್ನಲ್ಲಿ ಇಲ್ಲ.
0: ಓಕೆ, ಹಾಗಿದ್ರೆ ಗಿಡ ನೆಡೋ ಅಭ್ಯಾಸ ನಿಮ್ಮ ಬದುಕಲ್ಲಿ ಇದೆಯಾ ಅಥವಾ ಎಷ್ಟು ಮುಖ್ಯ ಅಂತ ಭಾವಿಸ್ತೀರಿ?
1: ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಗಿಡ ನೆಡೋದು ಅಂತಂದ್ರೆ ನಾನು ಇರೋದು ಒಂದು ಎರಡು ಏನಿದೆ ನಮ್ಮ ಕೈತೋಟದಲ್ಲಿ ಅದನ್ನ ಮಾತ್ರ ನಾನು ಬೆಳೆಸ್ತಾ ಇದ್ದೀನಿ. ಮತ್ತು ಹೊರಗಡೆ ನಾನು ಗಿಡ ಬೆಳೆಸೋ ಅಂತ ಒಂದು ಇದಕ್ಕೆ ನಾನು ಕಾರ್ಯಕ್ಕೆ ಇಂದು ಕೈ ಹಾಕಿಲ್ಲ. ನಾನು
0: ಕೈ ಹಾಕಿಲ್ಲ. ಓಕೆ,
1: ನನ್ನ ಕೈ ತೋಟದಲ್ಲಿ ಏನಿದೆ ಅದನ್ನ ಮಾತ್ರ ನಾನು ಬೆಳೆಸ್ಕೊಂಡು ನಾನು ಇದ್ದೀನಿ. ಬೇರೆದ್ದು ಆ ಕಡೆ ವನ ಮಹೋತ್ಸವ ಅಂತಾಗ್ಲಿ ಒಂದು ಸಾಮಾಜಿಕ ಅರಣ್ಯ ಅಂತ ಬೆಳೆಸೋದಾಗ್ಲಿ ಅಂತ ಪ್ರಯತ್ನಕ್ಕೆ ನಾನೇನು ಇನ್ನು ಕೈ ಹಾಕಿಲ್ಲ.
0: ಓಕೆ, ನಿಮ್ಮ ಲಿಮಿಟ್ ನಲ್ಲಿ ಎಷ್ಟಿದೆ ಸಾಧ್ಯ ಆಗತ್ತೆ ಅಷ್ಟು ನಾನು ಪರಿಸರವನ್ನ ಬೆಳೆಸ್ತಾ ಇದ್ದೀನಿ ಅಥವಾ ಒಂದು ಕೊಡುಗೆ ನೀಡ್ತಾ ಇದ್ದೀನಿ ಅಂತ.

0: ಓಕೆ, ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ.
1: ಧನ್ಯವಾದಗಳು.
0: ಶ್ರೋತೃಗಳೇ, ನರೇಂದ್ರ ಗೋರ್ಪಡೆಯವರ ಮಾತುಗಳನ್ನ ಆಲಿಸಿದ್ರಿ ಅಲ್ವಾ? ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಿಗೆ. ಪ್ರತಿ ನಾಗರಿಕನ ಸಣ್ಣ ಪ್ರಯತ್ನವು ಪರಿಸರ ಉಳಿವಿಗೆ ದೊಡ್ಡ ಹೆಜ್ಜೆ ಅಂತ ಹೇಳ್ದ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ.
2: ಹಲೋ,
0: ನಮಸ್ತೆ. ಯಾರು ಮಾತಾಡ್ತಿರೋದು? ಕ್ಷಮಿಸಿ, ನಿಮ್ಮ ಹೆಸರು ಸರಿಯಾಗಿ ಕೇಳಿಸ್ತಾ ಇಲ್ಲ. ರಾಮಕೃಷ್ಣ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಓಕೆ, ವಿಷಯ ಗೊತ್ತಾಯ್ತಲ್ವಾ?
2: ಏನ್ ವಿಷಯ?
0: ಭೂಮಿಗಾಗಿ ಬದುಕಿನ ಶೈಲಿ ಅಂತ ಹೇಳ್ಬಿಟ್ಟು ಇವತ್ತಿನ ಶೀರ್ಷಿಕೆ ಇರುವಂತದ್ದು. ನೀವೇನ್ ಕೆಲಸ ಮಾಡ್ತಿರೋದು?
2: ನಾವು ಅಗ್ರಿಕಲ್ಚರ್ ಮೇಡಮ್.
0: ಅಗ್ರಿಕಲ್ಚರ್, ಓಕೆ. ಹಾಗಿದ್ರೆ ಇಂದಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೊಂದು ಪ್ರಶ್ನೆ. ಮಳೆ ಇವಾಗ ಕಡಿಮೆ ಆಗ್ತಾ ಇದೆ ಅಲ್ವಾ?
2: ಹೌದು ಮೇಡಮ್.
0: ಮಳೆ ಕಡಿಮೆ ಆಗ್ತಿರೋದಕ್ಕೆ ಕಾರಣ ಏನಂತ ನೀವ್ ಹೇಳ್ತೀರಾ?
2: ಕಾರಣ ಏನು ಅಂತಂದ್ರೆ ಈಗಿನ ಜಾಗತಿಕ ತಾಪಮಾನನೇ ಕಾರಣ ಮೇಡಮ್. ಜಾಗತಿಕ ತಾಪಮಾನ, ಒಂದು ಕಾಡುಗಳಿಲ್ಲ, ಕಾಡೆಲ್ಲ ನಾಶ ಮಾಡ್ತಾ ಇದಾರೆ. ಎಲ್ಲ ದೊಡ್ಡ ದೊಡ್ಡ ರೆಸಾರ್ಟ್ ಮಾಡ್ಲಿಕ್ಕೆ ಜಾಗ ಕೊಡ್ತಾರೆ ಸರ್ಕಾರದಿಂದ. ಹಾಗಾಗಿ ಈಗ ನ್ಯಾಷನಲ್ ಹೈವೇಗಳನ್ನ ಮಾಡ್ತಾರೆ,
0: ಅದೆಲ್ಲ ಬೇಕಾಗಿದೆ ಅಲ್ವಾ ಹೇಳ್ತಾರೆ ನಮ್ಮ ಬದುಕಿಗೂ.
2: ಏನಂದ್ರೆ ಈಗ ಹೈವೇ ಮಾಡ್ಲಿಕ್ಕೆ ಪರ್ಮಿಷನ್ ಯಾವ ರೀತಿ ಕೊಡ್ತಾರೋ ಅದೇ ರೀತಿ ಅವರಿಗೆ ಫಸ್ಟ್ ಸೈಡ್ ಅಲ್ಲಿ ಮರಗಳನ್ನ ನೆಡಕ್ ಫಸ್ಟ್ ಪರ್ಮಿಷನ್ ಕೊಡ್ಬೇಕು ಮೇಡಮ್. ಈಗ ಎಷ್ಟೋ ವರ್ಷದ ಮರಗಳನ್ನ ನಾಶ ಮಾಡಿದಾರ ಅವರು ರೋಡಿಗೋಸ್ಕರ. ಅದೇ ರೀತಿ ನಮ್ಮ ಮುಂದಿನ ಫ್ಯೂಚರ್ಗೆ ಮರಗಳ ಅವಶ್ಯಕತೆ ಇದೆಯಲ್ಲ ಮೇಡಮ್.
0: ಅದೇ ಇವತ್ತಿನ ವಿಷಯ. ಆ
2: ವಾಹನಗಳ ಬಿಡೋ ಕಾರ್ಬನ್ ಡೈಆಕ್ಸೈಡ್ ನ ನಮಗೆ ಒಳ್ಳೆ ಆಕ್ಸಿಜನ್ ಬೇಕಂದ್ರೆ ಮರಗಳ ಅಗತ್ಯ ಇದೆ ಮೇಡಮ್.
0: ಖಂಡಿತ ಹೌದು
2: ಅಲ್ವಾ?
0: ಹೌದು, ಅಲ್ಲಿಗೆ ನಿಮ್ಮ ಮರಗಳ ಅಗತ್ಯ ಇದೆ ಅಂತ ಹೇಳ್ತೀರಿ ನೀವು. ನೀವು ಪರಿಸರನ ಉಳಿಸೋದಕ್ಕೆ ಏನಾದ್ರೂ
2: ನಾವು ಏನಾದ್ರೂ ಫಂಕ್ಷನ್ ಏನಾದ್ರೂ ಮಾಡಿದ್ರೆ ನಾವು ಗಿಫ್ಟ್ ಐಟಮ್ ಕೊಡೋದ್ರ ಬದಲು ಸಸಿಗಳನ್ನ ಕೊಡ್ತೀವಿ ಮೇಡಮ್.
0: ಸಸಿಗಳನ್ನ ಕೊಡ್ತೀರಿ
2: ನಮ್ಮ ಫ್ರೆಂಡ್ಸ್ ಗಳಿಗೆ? ಹೌದು, ನಮ್ಮನೆ ಹತ್ರನು ಸುಮಾರು ಗಿಡಗಳನ್ನ ಬೆಳೆಸ್ತೀವಿ. ಯಾವ್ದೇ ತರದ ಹೊಸ ಗಿಡಗಳು ಸಿಕ್ಕಿದ್ರು ಅದನ್ನ ಬಿಡಲ್ಲ ಮೇಡಮ್, ತಗೊಂಡ್ ಬಂದು ನಮ್ಮನೆ ಹತ್ರ ಹಾಕೊಳ್ತೀವಿ. ಒಳ್ಳೆ ಫಾರ್ಮ್ ಹೌಸ್ ತರ ಬೆಳೆಸ್ಕೊಂಡಿದೀವಿ ಮೇಡಮ್ ನಮ್ಮನೆ ಹತ್ರ.
0: ಅಲ್ಲಿಗೆ ಒಳ್ಳೆ ಗಿಡಗಳನ್ನ ಪ್ರತಿಯೊಬ್ರು ಬೆಳೆಸ್ತಾ ಹೋದ್ರೆ ಜಾಗತಿಕ ತಾಪಮಾನ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ.
2: ಮಕ್ಕಳು ಆಲ್ಮೋಸ್ಟ್ ಬರೀ ಮೊಬೈಲ್ ಅಲ್ಲೇ ಅಡಿಕ್ಟ್ ಆಗಿರ್ತಾರೆ ಮೇಡಮ್. ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅನ್ನೋದ್ರಲ್ಲೇ ಮುಳುಗೋಗಿರ್ತಾರೆ. ಅವ್ರಿಗೆ ಈ ಪರಿಸರದ ಬಗ್ಗೆ ಕಾಳಜಿನೇ ಅನ್ನೋದೇ ಇಲ್ಲ ಮೇಡಮ್.
0: ಹಾಗಿದ್ರೆ ಇನ್ನೊಂದ್ ಪ್ರಶ್ನೆ ನಿಮ್ಗೆ ರಾಮಕೃಷ್ಣ, ಮಕ್ಕಳಲ್ಲಿ ಈ ಪರಿಸರ ಸಂರಕ್ಷಣೆ ಅಥವಾ ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಸಾಕಷ್ಟು ಇದೆಯಾ, ಇದೆ ಅಂತ ಅನ್ಸುತ್ತಾ, ಅಥವಾ ಇನ್ನು ಬೇಕು ಅಂತ ಕೊಡಬೇಕು ಅಂತ ಅನ್ಸುತ್ತಾ?
2: ಖಂಡಿತ, ನನ್ನ ಅನಿಸಿಕೆ ಪ್ರಕಾರ ಈ ಕಾಳಜಿ ಅನ್ನೋದು ಇಲ್ಲ ಮೇಡಮ್ ಈಗಿನ ಯುವಕರಿಗೆ. ನನ್ನ ಅನಿಸಿಕೆ ಪ್ರಕಾರ ಈಗ ಯಾರಿಗೂ ಇಲ್ಲ ಮೇಡಮ್ ಆ ಕಾಳಜಿ ಅನ್ನೋದು. ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದ್ರ ಬದಲು ಬರೀ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಮೇಡಮ್.
0: ಅದಕ್ಕೆ ನಾವುಗಳು ಒಂದ್ ರೀತಿ ಕಾರಣ ಅಂತ ಭಾವಿಸ್ತೀವಲ್ವಾ ಮಕ್ಕಳಲ್ಲಿ ಪರಿಸರ, ನಾವು ಅಂದ್ರೆ ನಾವು ದೊಡ್ಡವರು ಕೂಡ ಅದಕ್ಕೊಂದ್ ರೀತಿ ಕಾರಣ ಅಂತ ಹೇಳ್ಬೋದಲ್ವಾ?
2: ನಾವೇ
0: ಕೂಡ ಮಕ್ಕಳಲ್ಲಿ ಪರಿಸರ ಕಾಳಜಿನ ಬೆಳೆಸ್ಬೇಕಲ್ವೇ?
2: ಹೌದೌದೌದು, ನಾವ್ ಯಾವ ರೀತಿ ಅಂದ್ರೆ ನಾವ್ ಮನೆಯಲ್ಲಿ ಯಾವ ಮಕ್ಕಳುಗಳನ್ನ ಯಾವ ರೀತಿ ಬೆಳೆಸ್ತೀವಿ ಅಂದ್ರೆ ಅದೇ ರೀತಿ ಅವರಿಗೂ ಒಂದು ಬುದ್ಧಿ ಮಾತುಗಳನ್ನ ಕಲಿಸ್ಬೇಕು ಮೇಡಮ್ ಪರಿಸರದ ಬಗ್ಗೆ. ಈಗ ಇವಾಗ ನಾವಪ್ಪ ನಾವು ಈಗ ಬೆಳೆಸ್ತೀವಿ ನಾವು ಮರಗಳನ್ನೆಲ್ಲ, ಈಗ ನಮ್ಮ ಈಗ ಈ ಲಿಮಿಟ್ಗೆ ಈಗ ಆಲ್ಮೋಸ್ಟ್ ಸುಮಾರು ಮರಗಳನ್ನ ನಾಶ ಮಾಡಿದ್ದಾರೆ. ನೋಡಪ್ಪ ನೀವು ಇದನ್ನ ಉಳಿಸ್ಕೊಂಡ್ ಬೆಳೆಸ್ಕೊಂಡ್ ಹೋದ್ರೆ ನಿಮ್ಮ ಮಕ್ಕಳಿಗೆ ನಿಮಗೆ ಒಂದು ಒಳ್ಳೆ ಗಾಳಿ ವಾತಾವರಣ ಸಿಗತ್ತೆ ಅನ್ನೋದನ್ನ ಅವರಿಗೆ ಮೂಡಿಸ್ಬೇಕು ಮೇಡಮ್.
0: ಮೂಡಿಸ್ಬೇಕು ಅಂತ ಹೇಳ್ತೀರಿ. ಓಕೆ, ಧನ್ಯವಾದಗಳು ರಾಮಕೃಷ್ಣ ಅವರೇ ಕರೆ ಮಾಡಿ.

0: ಮಾತಾಡ್ತಾರಂತ ಇದೆ. ಸುಜಾತ ಅವರೇ ಮಾತಾಡಿ. ಏ ಮಾತಾಡ್ರಿ, ಅವ್ರೇನು ಮಾಡಲ್ಲ.
1: ಇರ್ಲಿ, ಅವರು ಕಾಲ್ ಮಾತಾಡಲಿಲ್ಲಂದ್ರೆ ಇರ್ಲಿ, ಇನ್ನೊಬ್ಬರಿಗೆ ಅವಕಾಶ ಸಿಗುತ್ತೆ.
0: ಧನ್ಯವಾದಗಳು.
1: ಶ್ರೋತೃಗಳೇ, ರಾಮಕೃಷ್ಣ ಅವರು ಕರೆ ಮಾಡಿದ್ರು. ಅವರ ಮಾತಿನ ಪ್ರಕಾರ ಪ್ರಕೃತಿ ಮೇಲಿನ ಕಾಳಜಿ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಹೇಳ್ತಾ ಬಂದ್ರು. ನೋಡೋಣ ಮುಂದಿನ ಕಾಲರ್ ಯಾರು ಹೇಳ್ತಾರೆ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಸರ್ ಮಾತಾಡ್ತಿರೋದು? ನಿಮ್ಮ ಹೆಸರು?
2: ಭದ್ರಾವತಿಯಿಂದ.
1: ಯಾರು ಸರ್? ಕೇಶವ್. ಕೇಶವ್ ಅವರೇ, ಹೇಗಿದ್ದೀರಿ ಕೇಶವ್ ಅವರೇ? ನಾನು ಚೆನ್ನಾಗಿದ್ದೀನಿ. ನನಗೆ ಈಗ ನಿಮ್ಮ ಧ್ವನಿ ಕೇಳಿ, ನಿಮ್ಮಂತ ಕೇಳಿ ನನಗೆ ನಿಮ್ಮ ಮಾತು ನೆನಪಾಯ್ತು. ಗಿಡಗಳನ್ನ ನಾನು ಬೆಳೆಸ್ತೇನೆ ಅಂತ ಈಗಾಗ್ಲೇ ನನಗೆ ಹಳೆ ಕಾರ್ಯಕ್ರಮದಲ್ಲಿ ನೀವು
2: ಹೇಳಿದ್ರಿ.
1: ಖಂಡಿತ ಇದು ನಿಮಗೆ ಒಳ್ಳೆ ಟಾಪಿಕ್ ಅನ್ಸುತ್ತೆ ಮಾತಾಡಕ್ಕೆ, ಅಥವಾ ಪರಿಸರ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸಕ್ಕೆ ಮಾತಾಡಿ.
2: ಹೌದು, ಏನ್ ಗೊತ್ತಾ, ನರೇಂದ್ರ ಗೋರ್ಪಡೆ ಹೇಳಿದ್ರು ನೇಚರ್ ಕಲ್ಚರ್ ಫ್ಯೂಚರ್ ಅಂತ.
1: ಹೌದು
2: ಹೌದು, ನಿಜ. ಬಟ್ ಆದ್ರೆ ಬಳಸ್ಬೇಕು ಯಾವ ರೀತಿ ಅಂದ್ರೆ ಅದನ್ನ ಮಿತವಾಗಿ ಬಳಸ್ಬೇಕು. ಈಗ ಪ್ಲಾಸ್ಟಿಕ್ ನ ಯಾರನ್ನೇ ಆಗ್ಲಿ ನಾವು ಬಳಸ್ಬೇಡ್ರಿ ಅಂತ ಹೇಳಕ್ಕಾಗಲ್ಲ. ಅದನ್ನ ಕರೆಕ್ಟ್ ಆಗಿ ವಿಲೇವಾರಿ ಮಾಡ್ಬೇಕು. ನೀರಿನ ಬಾಟ್ಲ ಫಂಕ್ಷನ್ ಗಳಲ್ಲಿ ನೀರಿನ ಬಾಟ್ಲ ಆಗ್ಲಿ ಇಲ್ಲ ಪ್ಲಾಸ್ಟಿಕ್ ಕವರ್ಗಳನ್ನಾಗ್ಲಿ ಅದನ್ನ ನಾನು ಅಳವಡಿಸ್ಕೊಂಡಿದ್ದೀನಿ.
1: ಓಕೆ, ಹಾಗಿದ್ರೆ ಓಕೆ, ನಿಮ್ಗೆ ಈಗ ಅಳವಡಿಸ್ಕೊಂಡಿದ್ದೀರಿ ಅಂದ್ರೆ ಮುಂದಿನ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಇದು ಹೇಳಿದ್ರಿ, ಪ್ಲಾಸ್ಟಿಕ್ ನ ಮಿತವಾಗಿ ಬಳಸಬೇಕು, ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅಂತ. ಹಾಗಿದ್ರೆ ರೀಯೂಸ್ ಮತ್ತೆ ರೆಡ್ಯೂಸ್ ಅನ್ನ ನಿಮ್ಮ ಜೀವನದಲ್ಲಿ ಹೇಗೆ ಅನುಸರಿಸ್ತೀರಿ?
2: ರೀಯೂಸ್ ಅಂದ್ರೆ ನಾನು ರೀಯೂಸ್ ಅಂದ್ರೆ ಬರುತ್ತಲ್ಲ
1: ಏನಿಡಿ
2: ಕಸ ಕಸ ಇದ್ ಮಾಡ್ತಾರಲ್ಲ ಅಲ್ಲಿ ವಿಂಗಡಿಸಿ ಅಲ್ಲಿ ನಾವೇ ಕೊಟ್ಬಿಟ್ರೆ ಅವ್ರೇನ್ ಮಾಡ್ತಾರೆ ಪ್ಲಾಸ್ಟಿಕ್ ತಗೊಂಡು ಒಂದ್ ಕಡೆ ಹಾಕ್ತಾರೆ, ರೀಸೈಕ್ಲಿಂಗ್ ಆಗ್ತಾರೆ. ಯಾವ್ದು ರೀಸೈಕ್ಲಿಂಗ್ ಬರುತ್ತೆ ಯಾರು? ಇನ್ನೊಂದು ವಿಚಾರ ಏನು ಅಂದ್ರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟ್ಲುಗಳೆಲ್ಲ ಬರ್ತಾವಲ್ಲ ಮೇಡಮ್, ಅದನ್ನ ರೀಯೂಸಬಲ್ ಮಾಡಕ್ಕಾಗಲ್ಲ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಕೆಲವೊಂದ್ ಸಿಟಿಗಳಲ್ಲಿ ಅಳವಡಿಸ್ಕೊಂಡಿದ್ರೆ ಅಂತ ಬಾಟ್ಲುಗಳನ್ನ ತಗೊಂಡೋಗಿ ಕ್ರಶ್ ಮಾಡಿ ಅದರಿಂದ ಲಿಕ್ವಿಡ್ ಫಾರ್ಮೇಟ್ ಮಾಡಿ ಟಾರ್ ಟೈರ್ಗಳು ಅದಕ್ಕೆ ಮಿಶ್ರಣ ಮಾಡ್ತಾರೆ. ಆ ಒಂದು ಟೆಕ್ನಾಲಜಿ ಸುಮಾರು ಕಡೆ ಬೆಳೆದಿದೆ.
1: ಖಂಡಿತ ಹೌದು. ನೀವು ಹಲೋ, ಹೇಳಿ ಹೇಳಿ ಸರ್ ಹೇಳಿ.
2: ಆಮೇಲೆ ಈ ಪ್ಲಾಸ್ಟಿಕ್ ಈ ಸುಮಾರು ಕಡೆ ಐದೈ ಕಡೆ ಎಲ್ಲ ಇರ್ತಕ್ಕಂತ ಅಕ್ಕಪಕ್ಕ ಪ್ಲಾಸ್ಟಿಕ್ ಅಷ್ಟೇ, ಈಗ ಐದೇ ಕೆಳಗಡೆ ಈ ಜಲ್ಲಿ ಹಾಕ ಬದಲು ಅದನ್ನ ಹಾಕಿ ಆಮೇಲೆ ಮೇಲ್ಗಡೆ ಡಾಂಬರ್ ಎಳಿತಾರೆ.
1: ಡಾಂಬರ್ ಎಳಿತಾ ಇದಾರೆ. ಓಕೆ, ಅದಷ್ಟೇ ಅಲ್ಲದಲ್ಲಿ ಇನ್ನು ರೀಯೂಸ್ ಅಂತ ಹೇಳಿದ್ರೆ, ನೀವ್ ಹೇಳಿದ್ರಿ ಒಣ ಕಸ ಹಸಿ ಕಸದ ಬಗ್ಗೆ ಮಾತಾಡಿದ್ರಿ, ಅದನ್ನೇ ನಾವು ಎಲ್ಲೋ ಹಾಕೋದಕ್ಕಿಂತ ರೀಯೂಸ್ ಮಾಡೋದನ್ನ ನಮ್ಮ ತೋಟಗಳಿಗೆ ನಮ್ಮ ಕೈ ತೋಟಗಳಿಗೆ ಗೊಬ್ಬರಗಳನ್ನ ಮಾಡಿ ಹಾಕೋಬಹುದು. ಹೌದು, ಅದ್ರ ಬಗ್ಗೆನೆ ಹೇಳಿ ಅಂತ ನಿಮಗೆ ಈ ಪ್ರಶ್ನೆಯನ್ನ ಕೇಳಿದ್ದು. ಒಂದಷ್ಟು ಜನ ಶ್ರೋತೃಗಳಿಗೆ ಸಹಾಯ ಆಗತ್ತೆ ಅನ್ನೋ ಕಾರಣಕ್ಕಾಗಿ.
2: ಕಾಂಪೋಸ್ಟ್ ಆಗುತ್ತಲ್ಲ ಏನು ಈ ತರಕಾರಿ ಸಿಪ್ಪೆಗಳು, ಆಮೇಲೆ ಮನೇಲಿ ಇರ್ತಕ್ಕಂತ ಒಂದಿಷ್ಟು ಒಣಕಸಗಳಲ್ಲೂ ಒಂದಿಷ್ಟು ವೇಸ್ಟೇಜ್ ಸಿಗುತ್ತೆ ಕಾಂಪೋಸ್ಟ್ ಆಗಂತ. ಅವನ್ನೆಲ್ಲ ನಾನು ಫಸ್ಟ್ ಒಂದ್ ಅರ್ಧ ಕೊಳಿಸ್ತೇನೆ, ಪೂರ್ತಿ ಕೊಳಿಸಲ್ಲ, ಅರ್ಧ ಕೊಳಿಸ್ಬಿಟ್ಟು ಈ ಬೇಸಿಗೆ ಟೈಮ್ ಅಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ನೀರು ಜಾಸ್ತಿ ಕೇಳಲ್ಲ ಗಿಡಗಳು, ತೇವಾಂಶ ಉಳ್ಕೊಳ್ಳುತ್ತೆ, ಆವಾಗ ಅದು ಅಲ್ಲೇ ಡಿಕಂಪೋಸ್ಟ್ ಆಗುತ್ತೆ.
1: ಆಗತ್ತೆ, ಗಿಡಗಳನ್ನ ಬೆಳೆಸಿ ಪರಿಸರವನ್ನ ಉಳಿಸಿ ಅಂತ ಹೇಳ್ತಿದ್ದೀರಿ ನೀವು.
2: ಇನ್ನು ಅರ್ಧ ಗಿಡ ನೆಡಬೇಕು.
1: ಈಗಾಗ್ಲೇ ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ ನೀವು? ಹಾಗಿದ್ರೆ
2: ನಮ್ ಕ್ವಾರ್ಟರ್ಸ್ ಅಲ್ಲಿ 12 ಗಿಡ ಹೋಗಿದ್ವು. ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದ್ 10 ಹಾಕಿದ್ದಾರೆ, ನನ್ ಕಡೆಯಿಂದ ಒಂದ್ 6 ಹಾಕಿದೀನಿ. ಇನ್ನೊಂದ್ 7-8 ನೆಡಬೇಕು ಮೇಡಮ್, ಅಷ್ಟೇ ಜಾಗ ಆಗೋದು.
1: ಓಕೆ ಓಕೆ, ಹೀಗೆ ನೆಡ್ತಾ ಹೋಗಿ.
2: ಬೇಸಿಕಲಿ ನಾನು ಬ್ಲೈಂಡ್, ಹೊರಗಡೆ ನಾನು ಎಲ್ಲಿರ್ತೀನೋ ಯಾವ ಜಾಗ ಈ ಜಾಗ ಬಿಟ್ಟೋದ್ರೆ ನೆಕ್ಸ್ಟ್ ಆ ಜಾಗ ನೇಚರ್ ಬೆಳೆಸಕ್ಕೆ ಇಷ್ಟಪಡ್ತೀರಿ.
1: ಒಳ್ಳೆ ಅಭ್ಯಾಸಗಳು ನಿಮ್ಮ ಜೊತೆಲಿ ಇರೋರ್ಗೂ ಹರಡ್ಲಿ ಅಂತ
2: ಹೇಳ್ತಾ.
1: ನೀವು ಮಾಡ್ತಾ ಇರಬೇಕು, ನಿಮ್ಮ ಒಟ್ಟಿಗೆ ನಿಮ್ಮ ಜೊತೆ ಇರೋರು ಸೇರ್ಸ್ಕೊಳ್ಳಿ ಅನ್ನೋದು ನಮ್ಮ ಮಾತಿನ ಅರ್ಥ.
2: ಓಕೆ,
1: ಧನ್ಯವಾದಗಳು. ಕೇಳಿದ್ರಲ್ವಿ ಕೇಶವ್ ಅವರ ಮಾತುಗಳನ್ನ, ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ.
3: ಹಲೋ ಮೇಡಮ್, ನಮಸ್ತೆ. ಮಂಜುನಾಥ್.
1: ಮಂಜುನಾಥ್ ಅವ್ರೆ, ಹೇಗಿದ್ದೀರಿ?
3: ಹಾಗೆ.
1: ಈ ದಿನ ವಿಚಾರ.

0: ಗೊತ್ತಾಯ್ತು ಅಲ್ವಾ? ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ?
1: ನಾವೀಗ ಭೂಮಿಯಲ್ಲಿ ಇದೀವಿ ಅಂದ್ರೆ ಭೂಮಿಯಲ್ಲಿ ಸ್ವಚ್ಛತೆ ಇಟ್ಕೊಳ್ಬೇಕು ಭೂಮಿನ. ಆಮೇಲೆ ಆದಷ್ಟು ಈ ಟೈಮ್ನಲ್ಲಿ ಭೂಮಿಯಲ್ಲಿ ನಾವು ಕೈಲಾದಷ್ಟು ಗಿಡಗಳನ್ನ ನಾವು ನಮ್ಮ ಮಕ್ಕಳಿಗೆ ಸೇರಿಸ್ಕೊಂಡು ನಾವು ಅದನ್ನ ನೋಡೋ ಕೆಲಸ ಮಾಡ್ಬೇಕು ಅಂತೀನಿ. ಆಮೇಲೆ ಈಗ ನಮ್ಮ ಊರ್ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಮೇಡಮ್, ಅರೆ ಈ ಮಳೆ ನೀರನ್ನೆಲ್ಲ ಡ್ರಮ್ ನಲ್ಲಿ ಸ್ಟಾಕ್ ಮಾಡ್ಕೊಂತಾರೆ. ಆ ಸ್ಟಾಕ್ ಮಾಡ್ಕೊಂಡು ಈ ಪಾತ್ರೆ ತೊಳೆಯಕ್ಕೆ, ಗಿಡಗಳಿಗೆ ಹಾಕಕ್ಕೆ, ಇಂಥವಕ್ಕೆಲ್ಲ ಈ ನೀರನ್ನ ಉಪಯೋಗಿಸ್ತಾರೆ. ನೀರ್ನ ವೇಸ್ಟ್ ಮಾಡಲ್ಲ, ಈ ಮಳೆ ನೀರ್ನ ವೇಸ್ಟ್ ಮಾಡಲ್ಲ, ಇಂಥದಕ್ಕೆಲ್ಲ ಉಪಯೋಗಿಸ್ತಾರೆ. ಹಾಗಾಗಿ ಹೇಗೆ ಮುಂದೇನಾಗುತ್ತೆ ಅಂದ್ರೆ ಮೇಡಮ್, ಇದೇ ತರ ಈಗ ಗಿಡಗಳು ನಡ್ಸಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಮುಂದೆ ಮಕ್ಕಳುಗಳಿಗೆ ಗಾಳಿ ತಗೊಳೋದ್ ಬಹಳ ತುಂಬಾ ಕಷ್ಟ ಆಗುತ್ತೆ.
0: ಈಗಲೇ ಎಲ್ಲ ಕಡೆ ಸುಮಾರು ಕಡೆ ಆಕ್ಸಿಜನ್ ಪ್ರಾಬ್ಲಮ್ಸ್ ಇದೆ ಅಲ್ವೇ.
1: ಈಗ ಬಿಡಿ, ನಮ್ದು ಹೆಂಗೋ ನಿಮ್ದು ಆಯ್ತು, ಅದು ಮುಂದಿನ ಮಕ್ಕಳುಗಳಿದಾವಲ್ಲ ಅವು ಗಾಳಿ ತಗೊಳಕ್ಕೆ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ಅಂತ ಅನ್ಸುತ್ತೆ ವಾತಾವರಣ ನೋಡಿದ್ರೆ.
0: ಅದಕ್ಕೋಸ್ಕರನೇ ಅಲ್ವಾ ಈ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಈಗಿಂದನೇ ನಾವೆಲ್ಲ ಮಾಡ್ತಾ ಇರೋದು.
1: ಇವಾಗ ಆದಷ್ಟು ಜಾಗ್ರತೆ ನಡೆಸ್ತಾ ಇದ್ದೀರಾ. ಇದು ಒಂದು ಈ ಬದೋಟಿ ಆಕಾಶವಾಣಿ ಒಂದು ಮಾಧ್ಯಮ ಇದು ಮಾತ್ರ ಈ ತರ ತಿಳಿಸ್ಕೊಡ್ತಾ ಇರೋದು ಪ್ರತಿಯೊಂದು ವಿಷಯದ ಬಗ್ಗೆ.
0: ಧನ್ಯವಾದಗಳು. ಮಂಜುನಾಥ್ ಅವರ ಮಾತಿಗೊಂದು ಹೇಳ್ಬೇಕು ಅಂದ್ರೆ, ನಾವು ಭೂಮಿಯನ್ನ ನಮ್ಮ ಮಕ್ಕಳಿಗೆ ಕೊಡುವ ಉಡುಗೊರೆ ಅಲ್ಲ. ಶ್ರೋತೃಗಳೇ ಕೇಳಿ, ನಾವು ಭೂಮಿಯನ್ನ ನಮ್ಮ ಮಕ್ಕಳಿಗೆ ಕೊಡೋ ಉಡುಗೊರೆ ಅಲ್ಲ, ಅವರ ಸಲುವಾಗಿ ಪಡೆದಿರುವ ಒಂದು ಅಮೂಲ್ಯ ಸಂಪತ್ತು. ಈ ಭೂಮಿಯನ್ನ ನಾವು ನಮ್ಮ ಮಕ್ಕಳ ಸಲುವಾಗಿ ಪಡೆದಿರುವಂತಹ ಒಂದು ಅಮೂಲ್ಯವಾದ ಸಂಪತ್ತು ಎಂದು, ನಾವು ನೆಡುವ ಒಂದು ಗಿಡ ನಾಳೆ ಸಾವಿರ ಮಂದಿಗೆ ಉಸಿರಾಗಬಹುದು. ಆದ್ದರಿಂದ ಪರಿಸರದ ಬಗ್ಗೆ ಕಾಳಜಿ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರಬಾರದು, ಅದು ಪ್ರತಿದಿನ ಬದುಕಿನ ಶೈಲಿ ಆಗ್ಬೇಕು ಅಂತ ಹೇಳ್ತಾ ಮುಂದಿನ ಕಾಲರ್ ನ ಮಾತಾಡ್ಸೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಹಲೋ, ನಮ್ ಮುರಳೀಧರ್. ಶಿವಮೊಗ್ಗ
0: ಮುರಳೀಧರ್ ಅವರೇ, ವಿಚಾರ ಗೊತ್ತಾಯ್ತಲ್ವಾ? ಮಾತಾಡಿ. ಕ್ಷಮಿಸಿ, ನನಗೆ ನಿಮ್ಮ ಧ್ವನಿ ಅಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಹಲೋ,
2: ಭೂಮಿಗೆ ಏನು ಕೊಡುಗೆ ಕೊಡ್ತಾ ಇದೀವಿ ಅಂತ.
0: ಹಲೋ
2: ಹಲೋ, ಕೇಳಿಸ್ತಾ?
0: ಇವಾಗ ಕೇಳಿಸ್ತದೆ, ಹೇಳಿ.
2: ನಾವು ಭೂಮಿಗೆ ಏನು ಕೊಡುಗೆ ಕೊಡ್ತೀವಿ ಅನ್ನೋ ಮಾತು.
0: ಎಸ್, ಹೌದು, ಭೂಮಿ ಆಗಿರ್ಬೋದು ಅಥವಾ ವಾತಾವರಣನೇ ಆಗಿರ್ಬಹುದು.
2: ನಾವು ಅಕ್ಕ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಈ ಕೆರೆಗಳಿಗೆ ನೀರು ತುಂಬ ಕೆಲಸ ಮಾಡ್ತೀವಿ.
0: ಕೆರೆಗಳಿಗೆ ನೀರ್ ತುಂಬಿಸೋ ಕೆಲಸ ಮಾಡ್ತೀರಿ? ಓಕೆ,
2: ಅದು ಡ್ಯಾಮ್ ಇಂದ ಮಾಡಿದ್ರೆ, ಆ ಏತ ಡ್ಯಾಮ್ ಗೆ ನೀರ್ ಬಿಟ್ಟಾಗ ಅಲ್ಲಿಂದ ನೀರ್ ಬಿಟ್ಕೊಂಡ್ಬಂದು ಕೆರೆ ತುಂಬ.
0: ಓಕೆ, ನಿಮಗೆ ಹಾಗಿದ್ರೆ ಒಂದು ಪ್ರಶ್ನೆ, ಕೆರೆಗಳಿಗೆ ಎಲ್ಲಿಂದ ನೀರ್ ತಂದು ತುಂಬಿಸೋದಕ್ಕೂ, ಈಗ ನಮ್ಮ ಹಿರಿಯರು ಕೆರೆಗಳನ್ನ ಮಾಡಿದ್ರು, ಆವಾಗ ಯಾರು ಬಂದು ನೀರನ್ನ ತುಂಬಿಸ್ತಾ ಇರ್ಲಿಲ್ಲ. ಎಲ್ರೂ ಹೇಗಿತ್ತು ಅಂದ್ರೆ, ಮಳೆ ನೀರಿನ ಆಶ್ರಯ ಇತ್ತು, ಇದೆಲ್ಲ ಇತ್ತಲ್ವಾ? ಈಗ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ, ಕೆರೆ ನೀರನ್ನ ನೀವು ತಂದು ತುಂಬಿಸೋದಕ್ಕೂ, ಮಳೆ ಬಂದು ಕೆರೆ ತುಂಬೋದಕ್ಕೂ ವ್ಯತ್ಯಾಸ ಇದೆ ಅಲ್ವೇ?
2: ಏನಾಗಿತ್ತು ಅಂದ್ರೆ ಅಕ್ಕ, ಈಗ ಮೊದಲ ಕೆರೆ ಮಳೆ ಬಂದಾಗ ಕೆರೆಗಳಿಗೆ ಸರಾಗವಾಗಿ ನೀರು ಬರ್ತಿತ್ತು. ಸುತ್ತಮುತ್ತ ಲೇಔಟ್ಗಳು ಮಾಡಿ, ಜಮೀನುಗಳು ಒತ್ತುವರಿ ಮಾಡಿ ಕೆರೆಗಳಿಗೆ ನೀರು ಬರ್ತಾ ಇಲ್ಲ.
0: ಕೆರೆಗಳಿಗೆ ನೀರ್ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ, ಓಕೆ, ಅದು ಒಂದು ಕಾರಣ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಮ್ ಸುತ್ತಮುತ್ತಲಿನ ವಾತಾವರಣದಲ್ಲಿ ಮಳೆನೇ ಹೋಗಿದೆ ಅಂತ ಹೇಳ್ಬೋದಲ್ಲ. ಈಗ ಮಳೆ ಬರುತ್ತೆ,
2: ನಾವು ಈಗ 8 ವರ್ಷದಿಂದಲೂ ಸತತವಾಗಿ ವರ್ಷ ವರ್ಷ ಕೆರೆಗಳಿಂದ 8 ಕಿಲೋಮೀಟರ್ ದೂರ ಆಗತ್ತೆ. ತುಂಬಿಸ್ತಾರೆ ನೀರು, ಆ ನೀರನ್ನ ತಂದು ಡ್ಯಾಮ್ ತುಂಬಿಸ್ತೀವಿ ಕೆರೆಗಳು.
0: ನಿಮ್ಮ ಧ್ವನಿ ತುಂಬಾ ಅಸ್ಪಷ್ಟವಾಗಿದೆ, ಕೇಳಿಸ್ತಾ ಇಲ್ಲ ಮುರಳೀಧರ್ ಅವರೇ. ಕರೆಯನ್ನ ಮಾಡಿದಕ್ಕಾಗಿ ಧನ್ಯವಾದಗಳು. ಶ್ರೋತೃಗಳೇ, ಕೇಳಿದ್ರಿ ಅಲ್ವಾ, ಮುರಳೀಧರ್ ಅವರು ಮಾತಾಡ್ತಾ ಇದ್ದಾರೆ, ಆದ್ರೆ ಖಂಡಿತವಾಗ್ಲು ನನಗೆ ಏನು ಸರಿಯಾಗಿ ಕೇಳಿಸಿರ್ಲಿಲ್ಲ. ಇನ್ನು ಮುಂದಿನ ಕಾಲನ ಮಾತಾಡ್ಸೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ಹಲೋ, ನಮಸ್ಕಾರ ಮೇಡಮ್, ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ. ಯಾರ್ದಿದು ಮಾತಾಡ್ತಿರೋದು?
3: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್.
0: ಚಿಕ್ಕಪ್ಪ ಅವರ?
3: ಹೌದು ಮೇಡಮ್.
0: ಹೇಗಿದ್ದೀರಿ ಸರ್, ವಿಷಯ ಗೊತ್ತಾಯ್ತು?
3: ನಾವು ಚೆನ್ನಾಗಿದ್ದೀವಿ ಮೇಡಮ್.
0: ಸರಿ, ವಿಷಯದ ಬಗ್ಗೆ ಮಾತಾಡೋದಲ್ವಾ ಸಮಯ?
3: ವಿಷಯದ ಬಗ್ಗೆ.

0: ಮಾತಾಡ್ಬೇಕು. ಹೌದು ಮೇಡಮ್, ಒಂದು ವೇದ ವಾಕ್ಯ ಇದೆ ಏನಂದ್ರೆ, ನಾವು ಯಾರಿಗೂ ಒಳ್ಳೇದ್ ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ದನ್ನ ಬಯಸಬಾರ್ದು ಅಂತ ಏನಿದೆಯಲ್ಲ ವೇದ ವಾಕ್ಯ, ಅದೇ ತರನೆ ನಾವು ಒಂದ್ ಗಿಡ ನೆಡಕ್ ಆಗದಿದ್ರು ಪರವಾಗಿಲ್ಲ, ಆ ಇರೋ ಗಿಡ ಮರಗಳನ್ನ ಕಡಿದಂಗೆ ಇರ್ಲಿ ಅಂತ ನಾನು ಒಂದಿದ್ದೆ.
1: ಸಂರಕ್ಷಣೆ ಮಾಡ್ಬೇಕು ಅಂತೀರಿ?
0: ಸಂರಕ್ಷಣೆ ಮಾಡ್ಬೇಕು. ಹೌದು ಮೇಡಮ್.
1: ನೀವೇನ್ ಕೆಲಸ ಮಾಡ್ತಿರೋದು?
0: ನಾವು ಒಂದು ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ದೇವೆ ಮೇಡಮ್, ಕೃಷಿ ನಗರ ಅಂತ ಇದೆ ಶಿವಮೊಗ್ಗದ ಹತ್ರ, ಶಿವಮೊಗ್ಗಕ್ಕೆ ಸೇರಿರೋದು.
1: ಹಾಗಿದ್ರೆ ನಿಮ್ಗೊಂದು ಪ್ರಶ್ನೆ ಚಿಕ್ಕಪ್ಪ ಅವರೇ.
0: ಮೇಡಮ್,
1: ಈಗ ನಿಮ್ಮ ಗಿಡ ನೆಡೋ ಅಭ್ಯಾಸ ನಿಮ್ಗಿದ್ಯಾ, ಎಷ್ಟು ಮುಖ್ಯ ಅಂತ ಭಾವಿಸ್ತೀರಾ ನಿಮ್ಮ ಜೀವನದಲ್ಲಿ?
0: ಖಂಡಿತವಾಗಿ ಗಿಡ ನೆಡೋದು ತುಂಬಾ ಮುಖ್ಯನೇ, ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಅಂಗಡಿ ಹತ್ರ ನಾಲ್ಕು ಹೊಂಗೆ ಗಿಡ ಹಾಕಿದಾನೆ, ಈಗ ಆಲ್ರೆಡಿ ನಮಗೆ ಗಾಳಿ ಬೆಳಕು ಗಾಳಿ ಒಂದು ನೆರಳು ಚೆನ್ನಾಗಿದೆ.
1: ಗಾಳಿ ಚೆನ್ನಾಗಿದೆ, ನೆರಳು ಚೆನ್ನಾಗಿದೆ.
0: ಹೌದು,
1: ಯಾರಾದ್ರೂ ಹೊರಗೆ ಹೋದವ್ರಿಗೆ ಬಿಸಿಲು ಈ ಇಷ್ಟು ದಿನ ಬಿರು ಬೇಸಿಗೆಯಲ್ಲಿ ತಂಪಾಗಿತ್ತು ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಅಂತ
0: ಹೇಳ್ತೀರಿ. ತಂಪು ಅನ್ನೋದಕ್ಕಿಂತನು ಅದರಿಂದ ನಮಗೆ ಸಿಗ್ತಕ್ಕಂತ ಗಾಳಿ ಇದೆಯಲ್ಲ ಅದು ತುಂಬಾ ಒಳ್ಳೇದು ಮೇಡಮ್. ಯಾಕೆಂದ್ರೆ ಎಲ್ಲಾರು ಪ್ರತಿಯೊಬ್ರು ಈಗ ನಾನು ಯಾವ ತರ ನಾಲ್ಕು ಗಿಡ ಬೆಳೆಸಿದೇನೋ ಅದೇ ತರನೇ ಎಲ್ಲರೂ ನಾಲ್ಕು ಗಿಡ ಬೆಳೆಸಿದ್ರೆ ನಮ್ಮ ಇಡೀ ದೇಶನೇ ಹಸಿರಾಗಿ ಕಾಣುತ್ತೆ. ಇರೋ ಬರೋ ಮರಗಳನ್ನೆಲ್ಲ ಕಡಿದು ಸಿಮೆಂಟ್ ರೋಡ್ ಮಾಡೋದು, ಬಿಲ್ಡಿಂಗ್ ಕಟ್ಟೋದು ಆತರ ಎಲ್ಲ ಮಾಡಿದ್ರೆ ನಮ್ಮ ದೇಶ ನೋಡಕ್ಕೆ ಇರೋದೇ ಇಲ್ಲ ಮುಂದೆ. ಯಾಕಂದ್ರೆ ತಾಪಮಾನ ಹೆಚ್ಚಾಗಿ ಮಳೆ ಕೊರತೆ ಕಡಿಮೆ ಆಗಿ ನಾವು ಬದುಕದೇ ಕಷ್ಟ ಆಗ್ಬಿಡುತ್ತೆ ಮೇಡಮ್. ಅರೆ ಈ ವಾತ ಮುಂದೆ ಆಗ್ಲಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಧನ್ಯವಾದಗಳು.
0: ಮತ್ತೆ ನೀವು ಈಗ ಕರೆ ಮಾಡೋಕ್ಕಿಂತ ಮುಂಚೆನೆ ಆದಷ್ಟು ನೀವು ಒಬ್ಬೊಬ್ಬರಿಗೆ ಒಂದ್ ನಿಮಿಷ ಎರಡ್ ನಿಮಿಷ ಅಥವಾ ಮೂರ್ ನಿಮಿಷದಲ್ಲಿ ಈ ಕೊಟ್ಟಿರೋ ವಿಷಯಕ್ಕೆ ನೀವು ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ರಿ ಅಂತ ಒಂದ್ ಚೂರು ಹೇಳಿದ್ರೆ ಎಷ್ಟೋ ಕೇಳಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಥ್ಯಾಂಕ್ ಯು, ನಾನು ಹೇಳ್ತೀನಿ ಅದನ್ನ.
0: ಓಕೆ ಮೇಡಮ್, ಧನ್ಯವಾದಗಳು.
1: ಕೇಳಿಸ್ಕೊಂಡ್ರಲ್ಲ ಚಿಕ್ಕಪ್ಪ ಅವರ ಮಾತುಗಳನ್ನ. ಅವ್ರು ಹೇಳಿದ್ರು ಪ್ರಕೃತಿ ನಮ್ಮ ಅಗತ್ಯಗಳನ್ನ ಪೂರೈಸ್ತಾ ಇದೆ, ಆದ್ರೆ ನಮ್ಮ ಅತಿ ಆಸೆಗಳು ಆಸೆಗಳನ್ನ ಅಲ್ಲ. ಒಂದು ಮರ ಕಡ್ದಾಗ ಕೇವಲ ಮರ ಬೀಳೋದಿಲ್ಲ, ಮಳೆ ನೆರಳು ಹಕ್ಕಿಗಳ ಆಶ್ರಯ ಕೂಡ ಕಳೆದೋಗುತ್ತೆ ಅಂತ ಹೇಳಿದ್ರು. ಇನ್ನ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ. ಜಯಮ್ಮ ಅವ್ರೇ, ಹೇಗಿದ್ದೀರಿ? ಇಂದಿನ ವಿಚಾರ ಗೊತ್ತಾಯ್ತಾ?
2: ಗೊತ್ತಾಯ್ತು ಮೇಡಮ್.
1: ಹೇಳಿ, ಏನ್ ಹೇಳಕ್ ಇಷ್ಟಪಡ್ತೀರಾ?
2: ಏನ್ ಹೇಳೋಣ ಮೇಡಮ್, ಈಗೆಲ್ಲ ಗಿಡ ಬೆಳೆಸ್ರಿ ಮಕ್ಕಳ ಅಂತ ಹೇಳೋದ್ರಿಗಿಂತ ಮೇಡಮ್, ಸಿಟಿ ನೋಡ್ಕೊಳ್ರಿ, ಕೆಲ್ಸ ಹುಡುಕೊಳ್ರಿ ಅಂದ್ರೆ ಜಾಸ್ತಿ ಆಗ್ಯಾರ ಮೇಡಮ್.
1: ಹೌದಲ್ವಾ? ಅಂತವ್ರಿಗೇನೆ ನೀವೇ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಅನುಭವದಲ್ಲಿ?
2: ನಮ್ಮ ಅನುಭವದಲ್ಲಿ ನಾವ್ ಹೇಳ್ತೀವಿ ಮೇಡಮ್, ಆದ್ರೂ ನಮ್ಮ ಹೇಳೋ ಸ್ಥಿತಿ ಯಾರು ಇರಲ್ಲ ಮೇಡಮ್.
1: ಓಕೆ, ಅಲ್ಲಿ ಯಾರು ಕೇಳಲಿಲ್ಲ ಅನ್ನೋಕ್ಕಿಂತ ಅವರು ನಾವು ಹೇಳೋದ್ರಲ್ಲಿ 1% ಆದ್ರೂ ಇನ್ಯಾರಿಗೋ ತಲುಪಿರುತ್ತೆ. ಜಯಮ್ಮ
2: ಹೌದು ಮೇಡಮ್, ಹೌದು ಅದೇನ ಸತ್ಯ.
1: ಓಕೆ,
2: ಆದ್ರೂ ನಮ್ಮ ಮನೆಗಳಲ್ಲಿ ನಾವು ನಮ್ಮ ಮಕ್ಕಳ ಬುದ್ಧಿ ಕಲ್ಸಕ್ ಆಗಲ್ಲ ಅನ್ನೋದೇ ನೋವು ಮೇಡಮ್.
1: ಇಲ್ಲಿ ಇಲ್ಲಿ ಈಗ ಗಿಡ ನೆಡೋ ಅಭ್ಯಾಸ ನಿಮ್ ನೆಡ್ಕೊಂಡ್ ಬಂದಿದ್ದೀರಾ? ಈಗಾಗ್ಲೇ ನಿಮ್ಗೆ 60-70 ವರ್ಷ ಅಂತ ಹೇಳ್ತಾ ಬಂದಿದ್ರಿ ಲಾಸ್ಟ್
2: ಕಾರ್ಯಕ್ರಮ.
1: 63 ವರ್ಷ ಕ್ಷಮಿಸಿ. ಇರ್ಲಿ, ಈಗಾಗಿದೆ ನಿಮ್ಮ ವ್ಯವಸಾಯನೆ ಮಾಡೋದ್ರಿಂದ ಗಿಡ ನೆಡೋದು ನಿಮ್ ಬದುಕಿನಲ್ಲಿ ಎಷ್ಟು ಮುಖ್ಯ ಅಂತ ಹೇಳ್ತೀರಾ?
2: ಹೌದು ಮೇಡಮ್, ಬಹಳ ಬಹಳ ಮುಖ್ಯ ಅಂತ ನಾನ್ ಹೇಳ್ತೀನಿ. ನಾವ್ ಗಿಡ ನೆಟ್ಟಿದ್ದು ಹಿಂದೆಲ್ಲ ಈಗ್ಲೂ ನೆಡ್ರಿ ಅಂತ ಹೇಳ್ತಾ ಇದ್ದೇನೆ ಮೇಡಮ್.
1: ಗಿಡ ನೆಡಿ ಅಂತ ಹೇಳ್ತೀರಾ?
2: ಹೇಳ್ತೀವಿ.
1: ಸರಿ ಸರಿ ಜಯಮ್ಮ ಅವ್ರೆ, ಧನ್ಯವಾದ.
2: ಸರಿ ಮೇಡಮ್.
1: ಜಯಮ್ಮ ಅವ್ರು ಹೇಳಿದ್ರು ಗಿಡ ನೆಡಿ ಅಂತ ಹೇಳ್ತೀವಿ, ಈಗಿನೆಲ್ಲ ಗಿಡ ಕಡಿತಾ ಇದ್ದಾರೆ, ಹಾಳಾಗ್ತಾ ಇದೆ ಪರಿಸರ ಅಂತ ಹೇಳಿದ್ರು. ಆದ್ರೆ ನಮ್ಮನೆ ಮಕ್ಕಳೇ ನಮ್ಮ ಮಾತು ಕೇಳ್ತಿಲ್ಲ ಅಂತ ಕೂಡ ಬೇಸರ ಮಾಡ್ಕೊಂಡ್ರು. ಆದಷ್ಟು ಕೇಳೋಣ ಹಿರಿಯರ ಮಾತನ್ನ ಅಂತ ಹೇಳ್ತಾ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ.
3: ಹಲೋ, ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಿರೋದು?
3: ಮೇಡಮ್, ನಮ್ಮ ಹೆಸರು ದಾದಾಪೀರ್ ಅಂತ.
1: ದಾದಾಪೀರ್ ಅವರ?
3: ಹೌದು ಮೇಡಮ್.
1: ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್?
3: ಮೇಡಮ್, ನಮ್ ಸೌಳಂಗ ಸೌಳಂಗ ನ್ಯಾಮತಿ ತಾಲೂಕ್ ಬರುತ್ತೆ.
1: ನ್ಯಾಮತಿಯಿಂದ ಕರೆ ಮಾಡ್ತಿದ್ದೀರಿ?
3: ಓಕೆ,
1: ಏನ್ ಕೆಲಸ ಮಾಡಿರೋದು ಸರ್ ನೀವು?
3: ಮೇಡಮ್, ನಾವು ಕೈಗಾರಿಕೆ ಕೆಲಸ ಮಾಡ್ತೀವಿ.
1: ಕೈಗಾರಿಕೆ? ಓಕೆ, ಕೈಗಾರಿಕೆ ಅಂದ್ರೆ ಏನಂತ ಹೇಳ್ಬಹುದಾ?
3: ಕೈಗಾರಿಕೆ ಅಂದ್ರೆ ಬ್ಯಾಗ್ ನಿಟ್ಟಿಂಗ್ ಮಾಡ್ತೀವಿ, ಚೇರ್ ನಿಟ್ಟಿಂಗ್ ಮಾಡ್ತೀವಿ, ಈ ತರ ಕೆಲ್ಸಗಳೆಲ್ಲ ಮಾಡ್ತೀವಿ.
1: ಓಕೆ, ಎಲ್ಲ ಮಾಡ್ತೀವಿ. ಹಾಗಿದ್ರೆ ಇಂದಿನ ವಿಚಾರದ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
3: ಮೇಡಮ್, ನಮ್ಮ ಅನಿಸಿಕೆ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು 92 ಈ ಕಡೆ ತಗೊಂಡ್ರೆ ಮೇಡಮ್.

0: ಬರೀ ಮರ ಹಾಕ್ಬಿಟ್ರೆ ಮಳೆ ಹೋಗ್ಬಿಡುತ್ತೆ ಅನ್ನೋದನ್ನ ಸುಳ್ಳು ಮಾತು ಮೇಡಮ್ರೆ. ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ಬ್ಲಡ್ ತೆಗಿತಾರೆ, ಟೆಸ್ಟಿಂಗ್ ಕೊಡ್ತೀವಿ. ನಮಗೆ ಏನಾದ್ರೂ ಆಗ್ಬಿಡ್ತಪ್ಪ ಅಂತ ಹೇಳಿದ್ರೆ ಬ್ಲಡ್ ಹಾಕ್ಬೇಕು ಅಂತಾರೆ. ಈ ಹಿಂದೆ ಅವರು ಶಿವಮೊಗ್ಗದವ್ರೊಬ್ರು ಹೇಳಿದ್ರು ಮೇಡಮ್ರೆ, ಏನಪ್ಪ ಹೇಳಿದ್ರೆ ಈಗ ಬೋರು, ಈಗ ನಾವ್ ಏನಾದ್ರೂ ಕೆರೆ ಗಿರೆ ಸ್ಟಾಕ್ ಮಾಡ್ಬೇಕು ಅಂತ ಹೇಳಿದ್ರೆ ಮೇಡಮ್ರೆ, ಬೋರ್ ಹೊಡೆದ್ಬಿಟ್ಟು ಆ ಈ ಜಲದ ನೀರು ಅಲ್ಲಿ ಎಳಿಯುತ್ತೆ. ಮರ ಹಾಕ್ಬಿಟ್ಟು ಅದಕ್ಕೆ ನೀರ್ ಹಾಕ್ಲಿಲ್ಲ ಅಂದ್ರೆ ಪ್ರಯೋಜನ ಏನ್ ಬಂತ ಮೇಡಮ್ರೆ? ಹಾಕಿದ್ರು ಏನ್ ಪ್ರಯೋಜನ ಬಂತ ಹೇಳಿ?
1: ಮೇಡಮ್ರೆ,
0: ಎಷ್ಟೋ ಜನ ಕಾಡುಗಳು ಬೆಳೆಸಿದಾರೆ. ಈಗ ಅರಣ್ಯ ಅರಣ್ಯ ಇಲಾಖೆನವರೆಲ್ಲ ಕಾಡಂತ ಹಾಕೊಂಡಿದ್ದಾರೆ. ಈ ಕೆಲವ್ರು ಏನ್ ಮಾಡ್ತಾರಂದ್ರೆ, ಕಿಡಿಗೇಡಿಗಳು ಬೀಡಿ ಸೇದೋದು ಅಥವಾ ಸಿಗರೆಟ್ ಸೇದೋದು ಏ ಬಿಸಾಕ್ಬಿಡ್ತಾರ, ಎಲೆ ಸಪ್ಪು ಉದುರಿರ್ತಾವೆ, ಹಂಗೆ ಟ್ಯಾಂಕಿ ನಿಂತ್ಬಿಡ್ತಾರೆ. ಇಲ್ಲಿ ನಮ್ಮೂರ್ ಹತ್ರ ಒಂದು ಸಿದ್ದಪ್ಪ ದೇವಸ್ಥಾನ ಅಂತಿದೆ, ದುಡ್ಡದ ಮೇಲಿದೆ. ಸೊ ಅಲ್ಲಿ ಮೇಡಮ್ರೆ, ಈ ಮಾರ್ಚ್ ಏಪ್ರಿಲ್ ಮೇ ಅಂತ ಹೇಳಿದ್ರೆ ಬೆಂಕಿ ಆಲ್ರೆಡಿ ಬಿದ್ದೇ ಇರುತ್ತೆ ಮೇಡಮ್.
1: ಆಗಿದೆ. ನೀವ್ ಹೇಳೋದಕ್ಕೆ ಇಷ್ಟಪಡ್ತಿರೋದು, ಸದ್ಯಕ್ಕೆ ಹೊಸದನ್ ನೆಡೋಣ, ಆದ್ರೆ ಇರೋದನ್ನ ಕಳಿಯೋದ್ ಬೇಡ ಅಂತೇಳಿ ಅರಿವು ಮೂಡಿಸ್ಬೇಕು ಫಸ್ಟ್ ಅಂತ ಹೇಳ್ತೀರಾ? ಇರೋ ಕಾಡುಗಳನ್ನ, ಇರೋ ಮರ ಗಿಡಗಳನ್ನ ನಾವು ಫಸ್ಟ್ ಉಳಿಸೋಣ ಅಂತ ಹೇಳ್ತಿದ್ದೀರಿ.
0: ಹೌದು ಮೇಡಮ್,
1: ಧನ್ಯವಾದಗಳು.
0: ಈಗ ನಾವು ಏನಾದ್ರು ಒಂದು ಹೇಳಿದ್ರು ಅಂದ್ರೆ ನಮ್ಮ ಮಾತಿಗೆ ಸರ್ಕಾರ ಅಂತ ಯಾರು ನಮ್ಮ ಅನಿಸಿಕೆಗಳು ಕೇಳ್ತಾರೆ ಅಷ್ಟೇ, ಬಟ್ ಅದನ್ನ ಪಾಲನೆ ಮಾಡಲ್ವಲ್ಲ ಮೇಡಮ್.
1: ಅದನ್ನ ನಾವುಗಳೇ ಫಸ್ಟ್ ಪ್ರಾರಂಭ ಮಾಡಿದ್ರೆ ಉಳಿತು ಅಂತ ನನ್ನ ಭಾವನೆ. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ದಾದಾ ಫಿರೋಜ್ ಚಂದವಾಗಿ ಮಾತನಾಡಿದ್ರಿ, ಧನ್ಯವಾದ. ಶ್ರೋತೃಗಳೇ, ಇವರು ಚಂದವಾಗಿ ಮಾತನಾಡಿದ್ರು, ಅಷ್ಟೇ ಅಲ್ಲ, ಇವ್ರು ಹೇಳ್ತಾ ಹೋದ್ರು ಇವ್ರ ಅನಿಸಿಕೆ ಪ್ರಕಾರ ಹೊಸ ಗಿಡಗಳನ್ನ ಹಾಕಿ ಅದನ್ನ ಬೆಳೆಯೋದಕ್ಕೆ ನೀರೇ ಇಲ್ಲ ಅಂದ್ರೆ ಏನ್ ಬಂತು ಪ್ರಯೋಜನ? ನಾವು ಇರೋ ಕಾಡುಗಳನ್ನ, ಇರೋ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಮೊದಲು ಉಳಿಸ್ಕೊಳ್ಳೋ ಕಡೆ ಗಮನ ಕೊಡೋಣ, ಅದ್ರ ಒಟ್ಟಿಗೆ ಬೆಳೆಸೋಣ ನಾವು ಮರ ಗಿಡಗಳನ್ನ ಹಾಕಿ ಅಂತ ಹೇಳಿದ್ರು. ತನ್ನ ಚಂದವಾಗಿ ಮಾತನಾಡಿದ್ರು. ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ.
2: ಹಲೋ,
1: ನಮಸ್ತೆ. ಯಾರ್ ಮಾತಾಡ್ತಿರೋದು?
2: ಕವಿತಾ.
1: ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಕವಿತಾ ಅವರೇ? ಹೊನ್ನಟ್ಟಿ ಹೊಸೂರಿಂದ. ಏನ್ ಕೆಲಸ ಮಾಡ್ತಿರೋದು ನೀವು? ಕೂಲಿ ಕೆಲಸ ಮಾಡ್ತಿದ್ದೀರಿ. ಇಂದಿನ ವಿಚಾರವಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ?
2: ಮೇಡಮ್, ಪರಿಸರನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಎಲ್ಲ ಹಾಳು.
1: ಹ್ಮ್, ಅದೇ ಹಾಳು ಮಾಡ್ತಿದ್ದಾರೆ. ಸರಿ, ಹಾಗಾದ್ರೆ ಉಳಿಸೋ ಕಡೆ ಏನ್ ಮಾಡ್ಬೇಕು? ಅಥವಾ ಮಕ್ಳುಗಳಿಗೆ ಹೇಳ್ಬೇಕಾ, ಅಥವಾ ಯಾವ ರೀತಿಯ ಕ್ರಮಗಳನ್ನ ಮಾಡ್ಬೇಕು ಅಂತ ಹೇಳ್ತೀರಾ? ಅದು ಬೇಡ. ಓಕೆ, ನಿಮಗೆ ಒಂದ್ ಪ್ರಶ್ನೆ ಅಂತ ಹೇಳಕ್ ಕೇಳೋದಕ್ ಬಂದ್ರೆ, ಮಳೆ ಕಡಿಮೆ ಆಗ್ತಿದೆ ಅಪ್ಪ ಇವಾಗೆಲ್ಲ. ಹ್ಮ್, ಮಳೆ ಕಡಿಮೆ ಆಗ್ತಿರೋದಕ್ಕೆ ಏನ್ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಭೂಮಿನ ಬರ್ಡ್ ಮಾಡ್ತಿದ್ದಾರೆ ಅಂತ
2: ಹೇಳ್ತಾರೆ.
1: ಹಾಗಿದ್ರೆ ನಿಮ್ಮೂರ್ ಕಡೆ ಚಂದ ಇದೆಯಲ್ವಾ ಕಾಡು? ಮತ್ತೆ ಈಗ ನಿಮ್ಮೂರ್ ಕಡೆ ಬರ್ಬೇಕಲ್ವಾ ಹಾಗಿದ್ರೆ? ಕೇಳಿಸ್ತಾ ಇಲ್ಲ ಸರಿಯಾಗಿ. ಓಕೆ ಕವಿತಾ ಅವರೇ, ಧನ್ಯವಾದಗಳು. ಮುಂದಿನ ಅವ್ರಿಗೆ ಮಾಡ್ಕೊಡೋಣಂತೆ. ಕವಿತಾ ಅವರು ಮಾತನಾಡಿದ್ರು, ಮಳೆ ಬರ್ಬೇಕು ಅಂದ್ರೆ ಪರಿಸರ ಇರ್ಬೇಕಲ್ಲ ಮೇಡಮ್. ಎಲ್ಲರೂ ಬೋರ್ ತೆಗ್ಸಿ ನಮ್ಮ ಸುತ್ತಮುತ್ತಲಿನ ಭೂಮಿಯನ್ನ ಬರ್ಡ್ ಮಾಡ್ತಿದ್ದಾರೆ ಎಲ್ಲಿ ಅಂತ ಹೇಳಿದ್ರು. ಮುಂದಿನ ಕಾಲರ್ ಏನ್ ಹೇಳ್ತಾರೆ ಕೇಳೋಣ. ಹಲೋ, ನಮಸ್ಕಾರ. ಯಾರು ಮಾತಾಡ್ತಿರೋದು?
3: ಮೇಡಮ್, ಜನ್ನಾಪುರ ಕೃಷ್ಣಪ್ಪ.
1: ಜನ್ನಾಪುರದಿಂದ ಕೃಷ್ಣಪ್ಪ ಅವರೇ, ಏನ್ ಮಾಡ್ತಿರೋದು ಕೃಷ್ಣಪ್ಪ ಅವರು?
3: ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ನಮಸ್ತೆ.
1: ಹ್ಮ್, ನಿಮ್ಗೂ ಕೂಡ.
3: ಪರಿಸರ ಉಳಿಸ್ಬೇಕು ಅಂದ್ರೆ ನಾವು ಬುದ್ಧಿವಂತ ಮರ ಗಿಡ ಬೆಳೆಸಬೇಕು. ಮತ್ತೆ ಸರ್ಕಾರ ಏನ್ ಮಾಡ್ತಾ ಇದೀಗ ಅಂದ್ರೆ, ಈ ನಮ್ಮೂರಿಂದ ಬೆಂಗಳೂರು ತಕ ಹೋದ್ರೆ ಒಂದ್ ಮರನ ಸಿಗ್ತಾ ಇಲ್ಲ ಮೇಡಮ್. ಆಮ್ರಜನಕ್ಕೆ ಇಲ್ಲೂ ಸಿಗ್ತಾ ಇಲ್ಲ. ನಾವು ಬೈಪಾಸ್ ರೋಡ್ ಮಾಡ್ತೀವಿ, ಎನ್ ಎಚ್ ರೋಡ್ ಮಾಡ್ತೀವಿ ಅಂತ ಒಂದ್ ಮರ ಒಂದು ಸಣ್ಣ ಪುಟ್ಟ ಅಲ್ಲಿಲ್ವೇ ಸ್ವಲ್ಪ ಗಿಡ ಮರ ಇದೆ ಬಿಟ್ಟರೆ ಟೌನ್ ಕಡೆ ಎಲ್ಲ ಎಲ್ಲ ಹಾಳು ಮಾಡ್ಬೇಕು. ಅವ್ ನೋಡ್ರೆ ತುಂಬಾ ಆಗ್ತಾ ಇರ್ತದೆ.
1: ನೋಡ್ರಿ
3: ಗಿಡ ಜಾಗದಲ್ಲಿ ಪರಿಸರನ ಉಳಿಸ್ಕೊಂಡು ನಾವು ಆರೋಗ್ಯ ಕಾಪಾಡ್ಕೋಬೇಕು.
1: ಹಾಗಿದ್ರೆ ನಿಮ್ಗೊಂದು ಪ್ರಶ್ನೆ ಕೃಷ್ಣಪ್ಪ ಅವರೇ, ಪರಿಸರ ಉಳಿಸೋದಕ್ಕೆ ಸರ್ಕಾರಕ್ಕಿಂತ ಜನರ ಪಾತ್ರವೇ ಹೆಚ್ಚು ಮುಖ್ಯನಾ?
3: ಜನರ ಪಾತ್ರ ಮುಖ್ಯ ಮೇಡಮ್. ಸರ್ಕಾರ ಒಂದ್ ಸ್ವಲ್ಪ ಮುಂಜಾಗ್ರತೆ ತಗೋಬೇಕು. ಅದ್ ಪಕ್ಕ ಗಿಡ ಬೆರೆಸಿ ರೋಡ್ ಮಾಡ್ಬೋದು ಅಂತ ಅಲ್ಲಿ ಕೊಡು ಒಳ್ಳೇದು. ಅಂತ ಎಷ್ಟೋ ವರ್ಷಗಳಿಂದ ಇದ್ ಮೊದಲ ಕೊಡ್ಬೇಟ ನೋಡ್ರಿ, ತುಂಬಾ ಬೇಜಾರ ಆಗ್ತೈತೆ. ಹೋಗ ಬರುವಾಗ ಬೇರೆದನ್ನ ಉಳಿಸ್ಕೊಂಡು ನೋಡ್ಕೋಬೇಕಷ್ಟು. ಏನು
1: ಇರೋದನ್ನ ಉಳಿಸ್ಕೊಂಡು ನೋಡ್ಬೇಕು. ಎಲ್ಲದನ್ನು ಸರ್ಕಾರವೇ ಮಾಡೋದಕ್ ಆಗೋದಿಲ್ವಲ್ಲ ಕೃಷ್ಣಪ್ಪ ಅವ್ರೆ. ಹೋಗಿರೋ ಕಡೆ ಇರೋ ಕಡೆ ಜಾಗಗಳ ಕಡೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾವುಗಳು ಜವಾಬ್ದಾರಿಯಿಂದ ಬೆಳೆಸಬೇಕು.
3: ಮರಗಳು ಸ್ವಲ್ಪ ಪಕ್ಷಿಗಳು ಕುಂತ ಮರಗಳಲ್ಲಿ ಬೆಳೆಸಿದಂತರ ಸ್ವಲ್ಪ ಗಾಳಿ ಎಲ್ಲ ಬರ್ತದೆ. ಮತ್ತೆ ಮಳೆಗಾಲ ಮುಂಗಾರು ಬರ್ತಾ ಇದೆ, ರೈತರೆಲ್ಲ ಸ್ವಲ್ಪ ದವಸ ಧಾನ್ಯ ಬೆಳೆಸಬೇಕು. ಸ್ವಲ್ಪ ಜಾಗ್ರತೆ ಪಟ್ಟಿರ್ಬೇಕು ಮಳೆಗಾಲದಲ್ಲಿ. ಅವ್ರ ಒಂದ್ ಸ್ವಲ್ಪ ಮಾಡ್ತಾ ಇದಾರೆ ಈಗ. ಅವರೆಲ್ಲ ರೈತರು ಬೆಳೆದ್ರೆ ಒಂದ್ ಸ್ವಲ್ಪ ಹಸಿರು ಚೆನ್ನಾಗಿ ಕಾಣಿಸುತ್ತೆ, ಪ್ರಕೃತಿ ಒಂಥರ ಖುಷಿ ಆಗತ್ತೆ ನೋಡಕ್ ಮೇಡಮ್. ರೈತರು ಒಂದ್ ಸ್ವಲ್ಪ ಮುಂಜಾಗ್ರತೆ ತಗೋಬೇಕು ಈಗ.
1: ಧನ್ಯವಾದಗಳು ಕೃಷ್ಣಪ್ಪ ಅವರೇ, ಸಮಯ ಆಗ್ತಾ ಇದೆ. ಕೇಳಿದಲ್ಲ ಕೃಷ್ಣಪ್ಪ ಅವರ ಮಾತನ್ನ, ಇನ್ನು ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ ನಮಸ್ಕಾರ. ಹಲೋ
4: ನಮಸ್ತೆ ನಳಿನ ಮೇಡಮ್ ಅವ್ರಿಗೂ.
1: ನಮಸ್ತೆ, ಯಾರಿದು?
4: ರಾಜು ಶಂಕರ್ ಗಟ್ಟ.
1: ರಾಜು ಶಂಕರ್ ಗಟ್ಟ ಇಂದ
4: ಪರಿಸರದ ಬಗ್ಗೆ ತಗೊಂಡಿದ್ದೀರಾ?
1: ಎಸ್ ಹೌದು, ಸಮಯ ಆಗ್ತಿದೆ.
4: ಪರಿಸರದ ಬಗ್ಗೆ ನಮ್ಮ ಬಾನಿಗೆ ಆಗ್ಲಿ ಯಾವ್ದೇ ಇದು ಮಾಹಿತಿ ಕೇಂದ್ರಗಳಾಗ್ಲಿ ಎಷ್ಟೇ ಹೇಳಿದ್ರು ನಮ್ಮ ಜನಗಳು ಮಾಡದೇ ಮಾಡದೆ ಮೇಡಮ್, ನಾನು ಸರಿ ಮಾಡ್ಕೊಳಲ್ಲ. ಯಾಕೆಂದ್ರೆ ಈ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲಾ ಕಡೆ ಬೆಳಿ ಮರ ಕಡಿತಾರೆ, ಆದ್ರೆ ಮರ ಕೈ ಬೆಳ್ಸಕ್ ಹೋಗಲ್ಲ. ಆಮೇಲೆ ಪ್ರತಿಯೊಂದಕ್ಕೂ ನಾವು ಸರ್ಕಾರದ ಕಡೆ ಬೆಳೆ ಮಾಡ್ತಾ ಇರ್ತದಲ್ಲ, ಅಂದ್ರೆ ನಾವೇನ್ ಮಾಡ್ತೀವಿ? ನಾವೇನಾದ್ರೂ ಮಾಡ್ಲೇಬೇಕಲ್ವಾ? ನಾವು ಮಾಡಿದ್ರೆ ಸರ್ಕಾರ ಒಂದ್ ಕಡೆಯಿಂದ ನಮ್ಗೆ ಸಹಾಯ ಮಾಡುತ್ತೆ. ಸ್ವಲ್ಪ ಇಡೀ ದೇಶನ ಸರ್ಕಾರ ಮಾಡುವಂದ್ರೆ ಮಾಡಕ್ ಆಗಲ್ಲ. ಅದಕ್ಕೆ ಅಂತ ಹೇಳಿ ನಾವೆಲ್ಲ ಈಗ ಜನಗಳು ಏನಕ್ಕೆ ಮಾಡ್ಬೇಕು ಅಂದ್ರೆ, ಜನ ಎಲ್ಲ ಸೇರ್ ಮಾಡಿದ್ರೆ ಅದಕ್ಕಂತ ಸಹಕಾರ ಸರ್ಕಾರ ಕೊಡುತ್ತೆ. ನೀವು ಮಾಡ್ತಾ ಇದ್ದೀರಾ, ನಿಮ್ಗೆ ಬೆಂಬಲ ನಮ್ದಿದೆ ಅಂತ ಪ್ರತಿಯೊಂದನ್ನು ಸರ್ಕಾರ ಬಂದ್ ಮಾಡಕ್ ಆಗಲ್ಲ. ಹಾಗಾಗಿ ಯಾವಾಗ ನಾವು ಈ ಸಣ್ಣ ವನ್ಯ ಸಂರಕ್ಷಣೆ ಮಾಡ್ತೀವೋ ಆವಾಗ ಪ್ರತಿಯೊಂದನ್ನು ನಮ್ಮ ಒಂದು ಇದು ಚೆನ್ನಾಗಾಗುತ್ತೆ. ಏನು ಒಂದು ಈಗ ನೋಡ್ರಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಕಾಡು ಮರ ಬೆಳೆದು ಹಿಂದೆನೆ ಮಳೆಗಳ ಆರ್ಭಟದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ಹಿಂದೆ ಏನಾಗ್ತಿತ್ತು ಅಂದ್ರೆ, ಪ್ರತಿಯೊಂದಕ್ಕೂ ಇದಕ್ಕಿಂತ ಜೋರಿಗೆ ಬರ್ತಿತ್ತು ಮೇಡಮ್ ಮಳೆಗಳ. ಕಾಡು ಮತ್ತೆ ಪ್ರಜೆ ಇವೆಲ್ಲಾ ಕಡೆನೂ ಮಂದು ಚೆನ್ನಾಗಿದ್ದು. ಆ ಟೈಮಲ್ಲಿ ಎಂತ ಮಳೆ ಬಂದ್ರು ಆ ಮರಗಳು ಗಿಡಗಳು ಆ ಮಳೆನ ತಡೀತಾ ಇದ್ವು. ಈಗ ತಡಿಯಕ್ಕೇನಿದೆ? ಏನೂ ಇಲ್ಲ. ಹಾಗಾಗಿ ಎಲ್ಲಾ ಕಡೆಗೂ ಸರ್ವ ನಾಶ ಆಗ್ತಾ ಇದೆ. ಇದನ್ನ ತಿಳ್ಕೊಂಡು ನಾವು ಪ್ರತಿಯೊಬ್ರು ಈಗ ಒಂದು ಗದ್ದೆ ಮಾಡುವಾಗ ಒಂದು ಅಡಕೆ ತೋಟ ಮಾಡುವಾಗ ಸುತ್ತ ನಾವು ಕಾಕುಂಡಿ ಮರನೋ ಅಕೇಸಿ ಮರನೋ ಯಾವ್ದೋ ಒಂದು ಮರ ನಡೀತಾ ನಡ್ತಾ ನಟ್ರೆ ಆ ಗಿಡಕ್ಕೂ ಆಶ್ರಯ ಆಗುತ್ತೆ, ಮತ್ತೆ ನಮ್ಮ ಒಂದು ಪರಿಸರನು ದುಲುಗುತ್ತೆ. ಆವಾಗ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೆ ಎಷ್ಟೇ ನಾವು ಬಾಯಿ ಪಡ್ಕೊಂಡ್ರೇನೋ ನಮ್ಮ ಜಲ ಮುಂದೆ ಬರೋದಿಲ್ಲ. ಏನ್ ಗೊತ್ತಾ, ಈಗ ಸೀಕಿರಿ ಅಂತ ಹೇಳ್ತಾರೆ, ಆ ಸಿವಿಲ್ ಬಿಡ್ತಾರೆ. ಆಗ ಆಗ್ಬಹುದು, ಪ್ರತಿಯೊಬ್ರು ಮುಂಜಾಗ್ರತೆ ವಹಿಸಿ ಏನಾದ್ರೂ ಒಂದು ನಮ್ಮ ಈ ಅರಣ್ಯ ಸಂರಕ್ಷಣೆಗೊಂದು ಸಹಕಾರ ಮಾಡಬೇಕು ಅಂತ ನನ್ನ ಅನಿಸಿಕೆ.
1: ಧನ್ಯವಾದಗಳು. ಶ್ರೋತೃಗಳೇ, ನಮ್ಮ ಕಡೆಯ ಕಾಲರ್ ರಾಜು ಶಂಕರ್ ಗಟ್ಟ ಅವರ ಮಾತುಗಳನ್ನ ಆಲಿಸಿದ್ರಿ ಅಲ್ವಾ? ಮಳೆ ಮಣ್ಣು ಮರಗಳು ಇವೆಲ್ಲ ಬದುಕಿನ ಭಾಗ ಎಂಬುದನ್ನ ಮರೆಯಬಾರದು. ನಿಮ್ಮ ಒಳ್ಳೆಯ ಸಂದೇಶಕ್ಕೆ ಧನ್ಯವಾದಗಳು. ಹಸಿರು ಭವಿಷ್ಯಕ್ಕಾಗಿ ಕೈ ಜೋಡಿಸೋಣ ಅಂತ ಹೇಳ್ತಾ, ನಿಮ್ಮೆಲ್ಲರ ಶ್ರೋತೃ ಮಿತ್ರ ಭಾಗವಹಿಸಿಕೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗತ್ತೆ ಅಂತ ಹೇಳ್ತಾ, ಶ್ರೋತೃಗಳೇ, ಪ್ರಕೃತಿಯನ್ನ ಉಳಿಸೋದು ಒಂದು ದಿನದ ಕೆಲಸವಲ್ಲ, ಅದು ಪ್ರತಿದಿನದ ಬದುಕಿನ ಶೈಲಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶ್ರೋತೃ ಮಿತ್ರರಿಗೂ ನನ್ನ ಧನ್ಯವಾದಗಳು. ಭೂಮಿಗಾಗಿ ಬದುಕಿನ ಶೈಲಿ ವಿಶೇಷ ಫೋನ್ ಇನ್ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಕೂಡ ಆಯ್ತು. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಅಲ್ಲಿಯವರೆಗೆ ಪರಿಸರವನ್ನ ಪ್ರೀತಿಸಿ ಪ್ರಕೃತಿಯನ್ನ ಉಳಿಸಿ ಅಂತ ಹೇಳ್ತಾ, ಇದುವರೆಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ನಳಿನ ಮೋಹನ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ ಆಗ್ತಿದೆ 8:45. ಇನ್ನು ಮುಂದೆ ಕೇಳಿ ಹಿಂದಿಯಲ್ಲಿ ವಾರ್ತೆಗಳನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: News at 9 tonight.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ ಆಗ್ತಿದೆ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳ ಕಾರ್ಯಕ್ರಮ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ, ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಮುಂಗಾರಿನ ಅಭಿಷೇಕಕ್ಕೆ.

ನೀವು ಕೇಳ್ತಾ ಇದ್ದೀರಾ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಭಾವಗೀತೆಗಳನ್ನು. ನಮ್ಮ ಮುಂದಿನ ಭಾವಗೀತೆ ದಾರಾ ಬೇಂದ್ರೆಯವರ ರಚನೆ, ಧನ್ಯಶ್ರೀಯವರ ಕಂಠಸಿರಿಯಲ್ಲಿ ಮೃಗದ ಬೆನ್ನೇರಿ ಬಂತು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ಎರ್ನೆಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ.

ಇದುವರೆಗೂ ಭಾವಗೀತೆಗಳನ್ನ ಆಲಿಸಿದಿರಿ. ಈಗ ಸಮಯ ಆಗ್ತಿದೆ 9:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಯುವ ವಾಣಿ.

0: ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸದ್ವಿದ್ಯಾ ಸಮ್ ರೆಸಿಡೆನ್ಶಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಸಾಧನೆಯ ಹಾದಿಯಲ್ಲಿ ಎಂಬ ಶೀರ್ಷಿಕೆಯನ್ನು ಹೊತ್ತ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೆ ತಂದಿದ್ದೇವೆ. ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ, ಅಂದರೆ ಮುಖ್ಯವಾಗಿ ಯುವಕರಿಗೆ, ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಇಟ್ಟು ಬಾಳುವ ಎಲ್ಲಾ ರೀತಿಯಾದ ಅಂಶಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿ ಹೇಳಲು ಹೊರಟಿದ್ದೇವೆ. ನನ್ನ ಹೆಸರು ಸಾಕ್ಷಿ ಎಚ್. ವಿಜಯನಗರದ ಸದ್ವಿದ್ಯಾ ಸಮ್ ರೆಸಿಡೆನ್ಶಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾಗಿರುವ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಗುರು ಹಿರಿಯರಲ್ಲಿನ ಗೌರವ, ಪೋಷಕರ ಶ್ರಮವನ್ನು ಗೌರವಿಸುವ ಪ್ರಜ್ಞಾ ಮನೋಭಾವ ಮುಂತಾದ ಎಲ್ಲಾ ಅಂಶಗಳನ್ನು ಪ್ರತಿಪಾದಿಸುವ ಹಾಡು, ಪದ್ಯ, ನಾಟಕ ಹಾಗೂ ಸಂವಾದ ಇವೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ.
1: ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಸುನಿಧಿ ಎಸ್, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ. ನಾನು ಹೇಳಿದ ಶ್ಲೋಕದಂತೆ ಗುರುಗಳು ತ್ರಿಮೂರ್ತಿಗಳ ಸ್ವರೂಪ. ನಮ್ಮ ಜೀವನದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸಿ ಅಂಧಕಾರವನ್ನು ತೊಲಗಿಸಿ ಸತ್ಯ ಹಾಗೂ ಧರ್ಮದ ಹಾದಿಯತ್ತ ಕರೆದೊಯ್ಯುತ್ತಾರೆ. ಅಂತಹ ಮಹಾನ್ ಗುರುಗಳಿಗೆ, ನಮ್ಮ ಜೀವನದ ಮಾರ್ಗದರ್ಶಕರಿಗೆ ಸಹಸ್ರ ನಮನಗಳನ್ನು ಸಲ್ಲಿಸುತ್ತಾ ಗುರುಸ್ತೋತ್ರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆದಿಗುರು ಶ್ರೀ ಶಂಕರಾಚಾರ್ಯರು ರಚಿಸಿರುವ ಈ ಶ್ಲೋಕಕ್ಕೆ ರಾಗ ಸಂಯೋಜನೆ ಮಾಡಿರುವವರು ನಮ್ಮ ಆಂಗ್ಲ ಉಪನ್ಯಾಸಕರಾದ ಶ್ರೀಮತಿ ಆರತಿ ಅರುಣ್ ರವರು. ಈಗ ಕೇಳೋಣ ರಾಗಮಾಲಿಕೆಯಲ್ಲಿರುವ ಗುರುಸ್ತೋತ್ರವನ್ನು.

0: ನನ್ನ ಹೆಸರು ಚಿತ್ರಾಜಿ, ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ. ನಮ್ಮೆಲ್ಲರಿಗೂ ಭವಿಷ್ಯದ ಅಡಿಪಾಯ ಯಾವುದೆಂದರೆ ಅದೇ ನಮ್ಮ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿಗಳಾಗಿ ನಾವು ಕಲಿಯುವ ಪಾಠಗಳು, ರೂಢಿ ಮಾಡಿಕೊಳ್ಳುವ ಅಭ್ಯಾಸಗಳು ನಮ್ಮ ಇಡೀ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದರೆ ಒಬ್ಬ ಆದರ್ಶ ವಿದ್ಯಾರ್ಥಿಯ ಮುಖ್ಯ ಲಕ್ಷಣಗಳೇನು? ಶಿಸ್ತು, ಸಮಯ ಪಾಲನೆ, ಕಲಿಯುವ ಹಂಬಲ ಮತ್ತು ಕುತೂಹಲ, ಉತ್ತಮ ನಡವಳಿಕೆ, ಗುರು ಹಿರಿಯರಲ್ಲಿನ ಗೌರವ, ಕಠಿಣ ಪರಿಶ್ರಮ ಮತ್ತು ಛಲ, ಸರ್ವಾಂಗೀಯ ಬೆಳವಣಿಗೆಗಾಗಿ ಪರಿಶ್ರಮ, ಇವೆಲ್ಲವೂ ಮುಖ್ಯವಾದವು. ಆದರ್ಶ ವಿದ್ಯಾರ್ಥಿಯ ಗುಣಲಕ್ಷಣದ ಬಗ್ಗೆ ಸಂವಾದವನ್ನು ನಡೆಸಿಕೊಡುವವರು ನನ್ನ ಗೆಳತಿಯರಾದ ಪೂರ್ವಿ ಹಾಗೂ ಧೃತಿ, ಹಾಗೂ ಇದಕ್ಕೆ ತರಬೇತಿ ನೀಡಿದವರು ನಮ್ಮ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಕೀರ್ತಿರವರು. ಕೇಳೋಣ ಈಗ ಆ ಸಂವಾದವನ್ನ.
1: ಹಾಯ್ ಪೂರ್ವಿ, ಎಷ್ಟ್ ದಿನ ಆಯ್ತು ನಿನ್ನ ನೋಡಿ, ಹೇಗ್ ಓದ್ತಾ ಇದೀಯಾ?
2: ಚೆನ್ನಾಗಿ ಓದ್ತಾ ಇದ್ದೀನಿ. ಇನ್ನೇನು ಪರೀಕ್ಷೆ ಬರ್ತಾ ಇದೆ.
1: ಈಗ ಕ್ರೀಡಾ ಸ್ಪರ್ಧೆಗಳು ಸಹ ಎಲ್ಲಾ ಕಡೆ ಶುರುವಾಗ್ತಿವೆ.
2: ಹೌದು, ಗೊತ್ತಿರೋ ವಿಷಯನೇ. ವಿದ್ಯಾರ್ಥಿಗಳಂದ ಮೇಲೆ ನಾವು ಎಲ್ಲಾನು ಕಲಿಬೇಕಲ್ವಾ? ನಮ್ಮನೇಲಿ ಹೇಳ್ತಾ ಇದ್ರು ಆದರ್ಶ ವಿದ್ಯಾರ್ಥಿ ಆಗ್ಬೇಕಂತ.
1: ಪೂರ್ವಿ, ನನ್ನ ಅಭಿಪ್ರಾಯದಲ್ಲಿ ಆದರ್ಶ ವಿದ್ಯಾರ್ಥಿ ಅಂದ್ರೆ ಓದಿನಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಶ್ರೇಷ್ಠನಾಗೋದಕ್ಕೆ ಪ್ರಯತ್ನ ಪಡುವವನಾಗಿರ್ಬೇಕು. ಕಷ್ಟಕ್ಕೆ ಬೆವರು ಸುರಿಸಿದವನೇ ಯಶಸ್ಸಿನ ಹಣ್ಣು ತಿನ್ನುತ್ತಾನೆ ಎಂಬ ಮಾತು ನನಗೆ ನೆನಪಾಗ್ತಾ ಇದೆ.
2: ಬಹಳ ಚೆನ್ನಾಗಿದೆ ಧೃತಿ, ನಿನ್ನ ಮಾತು ನಿಜ. ವಿದ್ಯೆ ಕಲಿಯೋದಕ್ಕೆ ವಿನಯವೇ ಮೊದಲ ಹೆಜ್ಜೆ. ಅಹಂಕಾರವಿಲ್ಲದೆ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ಹಾಗಾದ್ರೆ ಆದರ್ಶ ವಿದ್ಯಾರ್ಥಿ ಎಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ?
1: ಶ್ರೇಷ್ಠ ವಿಜ್ಞಾನಿ, ಅತ್ಯುತ್ತಮ ತಂತ್ರಜ್ಞ, ಜನತೆಯ ರಾಷ್ಟ್ರಪತಿ, ಪ್ರಾಧ್ಯಾಪಕ ಎಂದು ಜನಪ್ರಿಯತೆ ಪಡೆದ APJ ಅಬ್ದುಲ್ ಕಲಾಂ ರವರು. ಇವರು ತಮಿಳುನಾಡಿನ ಮೀನುಗಾರರ ಬಡ ಕುಟುಂಬದಲ್ಲಿ ಜನಿಸಿದವರು.
2: ಹೌದು ಧೃತಿ, ನಾನು ಕೇಳಿದ್ದೇನೆ. ಅವರು ಶಾಲಾ ದಿನಗಳಲ್ಲಿ ಬೆಳಿಗ್ಗೆ ಪತ್ರಿಕೆ ಹಂಚಿ ಸಂಜೆ ಓದಿನಲ್ಲಿ ತೊಡಗುತ್ತಿದ್ದರು.
1: ಬಡತನ, ಸೌಲಭ್ಯಗಳ ಕೊರತೆ ಯಾವತ್ತೂ ಅವರ ಹೋರಾಟದ ಮನೋಭಾವನ ಕಡಿಮೆ ಮಾಡಲಿಲ್ಲ. ಅವರ ಪರಿಶ್ರಮ, ಶಿಸ್ತು ಮತ್ತು ಸತತ ಪ್ರಯತ್ನದಿಂದ ಅವರು ಭಾರತದ ಮಿಸೈಲ್ ಮ್ಯಾನ್ ಆಗಿ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಕಷ್ಟಗಳನ್ನು ಮೆಟ್ಟಿ ನಿಂತು ಹೆಜ್ಜೆ ಹೆಜ್ಜೆಗೂ ಶ್ರಮಿಸಿದವನಿಗೆ ಗುರಿ ಸಿಗುತ್ತದೆ ಎಂಬುದನ್ನ ಅವರ ಜೀವನ ಪ್ರತಿಬಿಂಬಿಸುತ್ತೆ ಅಲ್ವಾ?
2: ನಿಜ, ಅವರ ಜೀವನ ನಿಜವಾಗಿಯೂ ಸ್ಫೂರ್ತಿದಾಯಕವಾದದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಆದರ್ಶ ವಿದ್ಯಾರ್ಥಿಯಾಗುವುದಕ್ಕೆ ಕಲಾಂ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು.
1: ಹಾಗಾದ್ರೆ ಪೂರ್ವಿ, ಒಬ್ಬ ವಿದ್ಯಾರ್ಥಿಗೆ ಆದರ್ಶ ಪ್ರಾಯರಾದವರು ಯಾರು ಎಂದು ಯೋಚಿಸುವಾಗ ಯಾರ ಚಿತ್ರ ಕಣ್ಮುಂದೆ ಮೂಡುತ್ತೆ?
2: ಬಾಲ್ಯದಲ್ಲಿ ನರೇಂದ್ರನಾಥ ದತ್ತ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರಿಗೆ ಅಧ್ಯಯನದ ಮೇಲೆ ಅಪಾರ ಪ್ರೀತಿ ಇತ್ತು. ಬಾಲ್ಯದಿಂದಲೇ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅವರಲ್ಲಿತ್ತು. ಪ್ರತಿಯೊಂದು ವಿಷಯವನ್ನು ಏಕೆ ಎಂಬ ಪ್ರಶ್ನೆಯಿಂದಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೇವಲ ಪಠ್ಯ ಪುಸ್ತಕಗಳಷ್ಟೇ ಅಲ್ಲದೆ ಸಂಗೀತ, ವ್ಯಾಯಾಮ, ಸಮಾಜ ಸೇವೆ, ಚರ್ಚೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದರು. ಉತ್ತಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ಶ್ರಮಿಸಿದರೆ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಎಂಬುದು ಇವರ ಚಿಂತನೆ.
1: ನಿನ್ನ ಮಾತು ಅಕ್ಷರಶಃ ಸತ್ಯ. ಶ್ರದ್ಧಾವಲ್ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯುಳ್ಳವನಿಗೆ ಜ್ಞಾನ ದೊರೆಯುವುದು. ವಿದ್ಯಾರ್ಥಿ ಜೀವನವೆಂಬುದು ಸುಲಭವೂ ಅಲ್ಲ, ಹಾಗೆಯೇ ಕಠಿಣವೂ ಅಲ್ಲ. ಓದುವ ಶ್ರದ್ಧೆ ಮತ್ತು ಅಧ್ಯಯನದ ಶಿಸ್ತಿನಿಂದ ಮಾತ್ರವೇ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸಲು ಸಾಧ್ಯ.
2: ವಿದ್ಯಾರ್ಥಿ ಜೀವನ ಮಾನವನ ಬದುಕಿನ ಅತ್ಯಂತ ಅಮೂಲ್ಯ ಹಂತ. ಈ ಹಂತದಲ್ಲಿ ಬೆಳೆಸಿಕೊಳ್ಳುವ ಗುಣಗಳು ಜೀವನದ ಪಥವನ್ನು ನಿಗದಿಪಡಿಸುತ್ತದೆ. ಅದರಲ್ಲಿ ಪ್ರಮುಖವಾದ ಗುಣವೆಂದರೆ ಶಿಸ್ತು. ಶಿಸ್ತಿಲ್ಲದ ವಿದ್ಯಾರ್ಥಿಯ ಜೀವನ ದಿಕ್ಕು ತೋಚದ ಹಡಗಿನಂತಾಗುತ್ತದೆ. ದಿಕ್ಕಿಲ್ಲದ ಹಡಗು ನಡೆಸೇರುವುದಿಲ್ಲ. ಶಿಸ್ತಿನಿಂದ ಬದುಕಿದ ವಿದ್ಯಾರ್ಥಿಯು ಪಾಠದಲ್ಲಿ ಏಕಾಗ್ರತೆ, ಸಮಯ ಪಾಲನೆ, ಸಹಪಾಠಿಗಳೊಂದಿಗೆ ಸಹಕಾರ, ಹೀಗೆ ಇಂಥ ಗುಣಗಳನ್ನು ಬೆಳೆಸಿಕೊಳ್ಳುವನು. ಆದರ್ಶ ವಿದ್ಯಾರ್ಥಿಯು ಶಿಸ್ತನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಂಡು ಸಮಾಜಕ್ಕೂ ಬೆಳಕಾಗುತ್ತಾನೆ ಅಲ್ಲವೇ?
1: ಹೌದು ಪೂರ್ವಿ, ಉತ್ತಿಷ್ಠಿತ, ಜಾಗೃತ, ಪ್ರಾಪ್ಯ ವರಾನ್ನಿಬೋಧಿತ ಎಂಬಂತೆ ವಿದ್ಯಾರ್ಥಿಯು ಶಿಸ್ತನ್ನು ಮೈಗೂಡಿಸಿಕೊಂಡು ಎಚ್ಚರಗೊಂಡು ಗುರಿಯನ್ನು ಸಾಧಿಸಬೇಕು. ಶಿಸ್ತು ಎಂದರೆ ಕೇವಲ ನಿಯಮ ಪಾಲನೆಯಲ್ಲ, ಅದು ಕಾಲಪ್ರಜ್ಞೆ ಮತ್ತು ಜವಾಬ್ದಾರಿಯ ಬದುಕು. ಶಿಸ್ತಿಲ್ಲದ ವಿದ್ಯಾರ್ಥಿ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಕಟ್ಟಿಲ್ಲದ ಕುದುರೆ ಓಡುತ್ತದೆ, ಆದರೆ ದಾರಿ ತಪ್ಪುತ್ತದೆ. ಹಾಗಾಗಿ ಆದರ್ಶ ವಿದ್ಯಾರ್ಥಿ ಶಿಸ್ತನ್ನು ಪ್ರತಿಯೊಂದು ಹಂತದಲ್ಲೂ ಪಾಲಿಸುತ್ತಾನೆ. ಅಕ್ಷರವೆಂಬ ದೀಪದಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವವನು ಆದರ್ಶ ವಿದ್ಯಾರ್ಥಿ.
2: ಒಬ್ಬ ಆದರ್ಶ ವಿದ್ಯಾರ್ಥಿಯಲ್ಲಿ ಶಿಸ್ತಿನ ಜೊತೆಗೆ ಇನ್ನೂ ಹಲವು ಮೌಲ್ಯಗಳು ಇರುವುದು ಅವಶ್ಯಕ. ಹೀಗನ್ನೋದು ಸೂಕ್ತವಾಗುತ್ತೆ, ಏನಂತೀಯ?
1: ನಿಜ, ವಿನಯವೇ ವಿದ್ಯೆಗೆ ಆಭರಣ ಎಂಬ ಗಾದೆಯಂತೆ ವಿನಯವಿಲ್ಲದ ಜ್ಞಾನ ಬತ್ತಿದ ನದಿಯಂತೆ. ವಿನಯವೆಂದರೆ ಕೇವಲ ತಲೆ ತಗ್ಗಿಸುವ ಗುಣವಲ್ಲ, ಅದು ಅಹಂಕಾರವಿಲ್ಲದ ಸರಳ ಮನಸ್ಸು. ಗುರುಗಳ ಮಾತುಗಳನ್ನು ಗೌರವದಿಂದ ಸ್ವೀಕರಿಸುವ ವಿದ್ಯಾರ್ಥಿ ತನ್ನ ಜೀವನವನ್ನು ವೃದ್ಧಿಸಿಕೊಳ್ಳುತ್ತಾನೆ. ಸಹಪಾಠಿಗಳೊಂದಿಗೆ ಸ್ನೇಹದಿಂದ ವರ್ತಿಸಿ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವನು. ಅಮಾನಿತ್ವಂ ಅಧಂಬಿತ್ವಂ ಎಂಬಂತೆ ಅಹಂಕಾರವಿಲ್ಲದ ಮನಸ್ಸಿನಲ್ಲಿ ನಿಜವಾದ ಜ್ಞಾನ ಅರಳುತ್ತದೆ.
2: ಹಾ, ಅಂದಾಗಿ ಮತ್ತೊಂದು ಪ್ರಮುಖ ಗುಣ ಗೌರವ. ಗುರುಗಳು ನಮ್ಮ ಜೀವನದ ದಾರಿದೀಪಗಳು. ಅವರು ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಹಚ್ಚುವವರು. ಆದ್ದರಿಂದ ಅವರಿಗೆ ಗೌರವ ತೋರುವುದು ವಿದ್ಯಾರ್ಥಿಯ ಕರ್ತವ್ಯ. ಪೋಷಕರು ನಮ್ಮ ಜೀವನದ ಮೊದಲ ಗುರುಗಳು. ಅವರಿಗೆ ಗೌರವ ತೋರುವ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ನಡೆಯುವನು. ಹಿರಿಯರ ಅನುಭವ ನಮ್ಮಂತ ಕಿರಿಯರಿಗೆ ಜೀವನದ ಪಾಠ. ಆದ್ದರಿಂದ ಅವರ ಸಲಹೆಗಳನ್ನು ಗೌರವಿಸುವುದು ಮುಖ್ಯ. ಹಿರಿಯರ ಮಾತು ಹಿತದ ಮಾತು ಎಂಬ ಗಾದೆ ಇದಕ್ಕೆ ಸಾಕ್ಷಿ.
1: ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಸರಿಯಾದ ಬಳಕೆಯನ್ನು ಕಲಿಯಬಹುದು. ಸಮಯವನ್ನು ಸರಿಯಾಗಿ ಪಾಲಿಸಿದ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ಸುಗಮವಾಗಿ ಸಾಗುತ್ತಾನೆ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ. ಆದ್ದರಿಂದ ಸಮಯವನ್ನು ಸಮರ್ಪಕವಾಗಿ ಬಳಸುವುದು ವಿದ್ಯಾರ್ಥಿಯ ಕರ್ತವ್ಯ. ಆದರ್ಶ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮಾದರಿಯನ್ನಾಗಿಟ್ಟುಕೊಂಡು ಸಮಯ ಪಾಲನೆ ಮಾಡುವರು. ಸಮಯ ನಿರ್ವಹಣೆಗೆ ಶ್ರೇಷ್ಠ ಉದಾಹರಣೆ ಸರ್ ಎಂ ವಿ. ಅವರು ಯಾವುದೇ ಕೆಲಸವನ್ನಾದರೂ ನಿಗದಿಪಡಿಸಿದ ಸಮಯಕ್ಕಿಂತ ಒಂದು ಕ್ಷಣವೂ ತಡ ಮಾಡದೆ ಪೂರ್ಣಗೊಳಿಸುತ್ತಿದ್ದರು.
2: ಹೌದು ಧೃತಿ, ಅವರು ಮೈಸೂರು ರಾಜ್ಯದ ದಿವಾನರಾಗಿದ್ದಾಗಲೂ ಪ್ರತಿದಿನ ಬೆಳಗ್ಗೆ ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗುತ್ತಿದ್ದರು ಎಂದು ನಾನು ಓದಿದ್ದೆ.
1: ತಡವಾದ ಅಧಿಕಾರಿಗಳನ್ನು ಕೂಡ ತೀವ್ರವಾಗಿ ಗದರಿಸುತ್ತಿದ್ದರು. ಸಮಯವನ್ನು ಶಿಸ್ತನ್ನು ಕಳೆದುಕೊಂಡವರು ಪ್ರಗತಿಯನ್ನು ಕಾಣುವುದಿಲ್ಲ ಎಂಬುದು ಅವರ ನಂಬಿಕೆ.
2: ಸಂಪೂರ್ಣ ಸತ್ಯ. ಆದರ್ಶ ವಿದ್ಯಾರ್ಥಿ ಕ್ಷಣ ಕ್ಷಣವೂ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ. ಏಕಾಗ್ರತೆಯೇ ಜ್ಞಾನ.

0: ಗುಟ್ಟು. ಉತ್ತಮ ಸಮಯ ನಿರ್ವಹಣೆಯಿಂದ ಏಕಾಗ್ರತೆ ಬೆಳೆಯುತ್ತದೆ. ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವ ಶಕ್ತಿ ಬೆಳೆಯುವುದರಿಂದ ಉತ್ತಮ ಅಧ್ಯಯನಕ್ಕೆ ಅದು ದಾರಿದೀಪವಾಗುತ್ತದೆ. ಯೋಜನೆಯಂತೆ ನಡೆದುಕೊಂಡರೆ ಒತ್ತಡವಿಲ್ಲದೆ ಪರೀಕ್ಷೆಗಳನ್ನು ಬರೆಯಬಹುದು. ದಿನನಿತ್ಯದ ವೇಳಾಪಟ್ಟಿಯನ್ನು ರೂಪಿಸಿ ಅಧ್ಯಯನದ ಅವಧಿಯನ್ನು ನಿಗದಿ ಮಾಡಿ ಅದನ್ನು ಸಾಧಿಸಲು ಸಮಯ ಮೀಸಲಿಡುವ ಕಾರ್ಯವನ್ನು ಆದರ್ಶ ವಿದ್ಯಾರ್ಥಿ ಅತಿ ಸಮರ್ಪಕವಾಗಿ ಮಾಡಬಲ್ಲನು.
1: ಪೂರ್ವಿ, ಮತ್ತೊಂದು ಅಂಶ ಏನಂದ್ರೆ ಆದರ್ಶ ವಿದ್ಯಾರ್ಥಿಯ ಬದುಕಿನಲ್ಲಿ ಪರಿಶ್ರಮ ಮತ್ತು ತಾಳ್ಮೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪರಿಶ್ರಮವೆಂದರೆ ಬೇರೇನಲ್ಲ, ಅದು ನಿರಂತರ ಶಿಸ್ತಿನ ಕೆಲಸ. ಪ್ರತಿದಿನ ಗುರಿಯತ್ತ ಒಂದು ಹೆಜ್ಜೆ ಇಡುವ ವಿದ್ಯಾರ್ಥಿ ತಡವಾದರೂ ಖಂಡಿತವಾಗಿ ಯಶಸ್ಸು ಕಾಣುತ್ತಾನೆ.
0: ಹೌದು ಧೃತಿ, ತಾಳಿದವನು ಬಾಳಿಯಾನು ಎಂಬಂತೆ ಒಬ್ಬ ವಿದ್ಯಾರ್ಥಿಯಾದವನಲ್ಲಿ ಸಹನೆ, ವಿಶ್ವಾಸದೊಂದಿಗೆ ಕಾದು ನೋಡುವ ಶಕ್ತಿ ಇರಬೇಕು. ಗುರಿ ತಲುಪಲು ದಾರಿ ಎಷ್ಟು ದೀರ್ಘವಾಗಿದ್ದರೂ ಸಹನೆ ಕಳೆದುಕೊಂಡವನು ಅರ್ಧ ಮಾರ್ಗದಿಂದಲೇ ಹಿಂದಿರುಗುತ್ತಾನೆ.
1: ಖಂಡಿತ, ಜೀವನದಲ್ಲಿ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲು ಎಂದು ಅರಿತವನೇ ಆದರ್ಶ ವಿದ್ಯಾರ್ಥಿ. ಪ್ರತಿಯೊಂದು ಸೋಲು ವಿದ್ಯಾರ್ಥಿಗೆ ಒಂದು ಪಾಠ ಕಲಿಸುತ್ತೆ ಮತ್ತು ಮುಂದಿನ ಪ್ರಯತ್ನಕ್ಕೆ ದಾರಿದೀಪವಾಗುತ್ತದೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಬಾರಿ ಪ್ರಯೋಗ ಮಾಡಿ ವಿದ್ಯುತ್ ದೀಪವನ್ನು ಕಂಡುಹಿಡಿದಾಗ ಹೇಳಿದ ಪ್ರಸಿದ್ಧ ಮಾತೇನು ಗೊತ್ತಾ? ನಾನು ಸಾವಿರಾರು ಬಾರಿ ಸೋಲಲಿಲ್ಲ, ಯಶಸ್ಸಿನ ದಾರಿಯಾದ ಸಾವಿರಾರು ಮಾರ್ಗಗಳನ್ನು ಕಂಡುಹಿಡಿದೆ ಎಂದು. ವಿದ್ಯಾರ್ಥಿ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಹಿನ್ನಡೆ ಯಶಸ್ಸಿನ ಮೆಟ್ಟಿಲಾಗುತ್ತದೆ.
0: ಒಳ್ಳೆಯ ವಿಚಾರ. ವಿದ್ಯಾರ್ಥಿಯಲ್ಲಿರಬೇಕಾದ ಪ್ರಮುಖ ಅಂಶ ಆದರ್ಶ. ವಿದ್ಯಾರ್ಥಿ ಎಂದರೆ ಕೇವಲ ಪಠ್ಯ ಪುಸ್ತಕದ ಪುಟಗಳಲ್ಲಿ ಸೀಮಿತನಾಗಿರುವವನಲ್ಲ. ಅವನು ಪುಸ್ತಕದ ಜ್ಞಾನವನ್ನು ಪಡೆದು ಅದನ್ನು ಸಮಾಜದ ಹಿತಕ್ಕಾಗಿ ರೂಪಿಸುವನು ನಿಜವಾದ ಆದರ್ಶ ವಿದ್ಯಾರ್ಥಿ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ತಿಳುವಳಿಕೆ ಮಾತ್ರವಲ್ಲ, ಅದು ವ್ಯಕ್ತಿತ್ವದ ನಿರ್ಮಾಣ. ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು. ಇದರೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವಿಲ್ಲದಿದ್ದರೆ ವಿದ್ಯೆ ಹೇಗೆ ತಾನೇ ಬೆಳೆದು ಬರುತ್ತೆ?
1: ಸರಿಯಾಗಿ ಹೇಳಿದೆ ಪೂರ್ವಿ. ಸತ್ಯ ಜೀವನದ ಯಶಸ್ಸಿನ ಬೀಗದ ಕೀಲಿಯೂ ಹೌದು. ಸತ್ಯಂ ವದ ಧರ್ಮಂ ಚರ ಎಂಬಂತೆ ಸತ್ಯವನ್ನು ಪಾಲಿಸುವ ವಿದ್ಯಾರ್ಥಿ ಯಾವ ಪರಿಸ್ಥಿತಿಯಲ್ಲೂ ನಿಷ್ಠೆಯಿಂದ ವರ್ತಿಸುತ್ತಾನೆ. ಸತ್ಯವೇ ಶ್ರೇಷ್ಠ ಧರ್ಮ ಎಂಬ ಮಹೋಕ್ತಿ ಅವನ ನಡೆನುಡಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯವನ್ನು ಅನುಸರಿಸುವ ವಿದ್ಯಾರ್ಥಿ ಆತ್ಮವಿಶ್ವಾಸಿ, ಶ್ರದ್ಧಾವಂತ ಹಾಗೂ ಧೈರ್ಯಶಾಲಿಯಾಗಿರುತ್ತಾನೆ. ಏಕೆಂದರೆ ಸತ್ಯದ ಪಥದಲ್ಲಿ ನಡೆಯುವವನಿಗೆ ಭಯವಿರುವುದಿಲ್ಲ. ಸತ್ಯವಂತನಿಗೆ ಸತ್ಯವೇ ಬಲ.
0: ಖಂಡಿತ, ಶಿಸ್ತು, ಪರಿಶ್ರಮ, ಸಮಯದ ಪ್ರಾಮುಖ್ಯತೆ, ವಿನಯ, ಸತ್ಯನಿಷ್ಠೆ ಮತ್ತು ಜ್ಞಾನಾರ್ಜನೆಯಲ್ಲಿ ತೀವ್ರ ಆಸಕ್ತಿ, ಇವುಗಳ ಸಮನ್ವಯವೇ ಆದರ್ಶ ವಿದ್ಯಾರ್ಥಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅವನು ಪ್ರತಿಯೊಂದು ಕ್ಷಣವನ್ನು ಫಲಪ್ರದವಾಗಿ ಬಳಸುತ್ತಾನೆ. ಸಮಾಜದ ಒಳಿತಿಗಾಗಿ ತನ್ನ ವಿದ್ಯೆಯನ್ನು ಬೆಳೆಸುವುದರಿಂದ ಇವನು ಕೇವಲ ವಿದ್ಯಾರ್ಥಿಯಲ್ಲ, ಭವಿಷ್ಯದ ರಾಷ್ಟ್ರಶಿಲ್ಪಿಯಾಗುತ್ತಾನೆ.
1: ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆದರ್ಶ ವಿದ್ಯಾರ್ಥಿಯಾಗುವತ್ತ ಹೆಜ್ಜೆ ಇಡಬೇಕಾದರೆ ಅವರು ಮಂಕುತಿಮ್ಮನ ಕಗ್ಗ ಸಾರಿದ ಈ ಜೀವನ ತತ್ವವನ್ನು ಪಾಲಿಸುವುದು ಅವಶ್ಯಕ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆಯ ಹೂವಾಗು, ವಿಧಿಯು ಕಷ್ಟಗಳೆಂಬ ಮಳೆ ಸುರಿಸಲು ಕಲ್ಲಾಗು, ದೀನ ದುರ್ಬಲರ ಪಾಲಿಗೆ ನೀನು ಬೆಲ್ಲ ಸಕ್ಕರೆಯಾಗು, ಎಲ್ಲ ಜನರೊಂದಿಗೆ ಸದಾ ಒಂದಾಗಿರು.
0: ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
2: ನಮಸ್ತೆ, ಐ ಆಮ್ ರಚನಾ ಎನ್ ಫ್ರಮ್ ಸೆಕೆಂಡ್ ಇಯರ್. ನೌ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಮ್ಯೂಸಿಕಲ್ ಎನ್ಸಾಂಬಲ್ ಫಾರ್ ಅಂತರ ತಂಗನಿ ಗುರು. ದಿಸ್ ಡಸ್ ನಾಟ್ ರೆಫರ್ ಟು ಅ ಸ್ಪೆಸಿಫಿಕ್ ಹಿಸ್ಟಾರಿಕಲ್ ರಿಲಿಜಿಯಸ್ ಟೀಚರ್, ಬಟ್ ರಾದರ್ ಡಿಸ್ಕ್ರೈಬ್ ದ ಫಿಲಾಸಫಿಕಲ್ ಕಾನ್ಸೆಪ್ಟ್ ಆರ್ ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್. ದ ಫ್ರೇಸ್ ಕ್ಯಾನ್ ಬಿ ಸ್ಪ್ಲಿಟ್ ಆಸ್ ಅಂತರ ತಮ ಮೀನ್ಸ್ ದ ಇನ್ನರ್ ಸೋಲ್ ಆರ್ ದ ಇಂಡ್ವೆಲ್ಲಿಂಗ್ ಸುಪ್ರೀಂ ಬೀಯಿಂಗ್ ಮೀ, ದಟ್ ಈಸ್ ಯು. Guru refers to the spiritual master. Together, the phrase means the Guru is the inner soul. It refers to the inner spiritual guide, which is the ultimate source of truth and removes darkness of the soul. Atma Tamohari. This is written by the renowned Kannada laureate Kuvempu, who expresses the Advaitic idea that the ultimate teacher is the inner conscience. We have Bhuvan on keyboard, Rakshita on mandolin, Pratik Prasanna on flute, Nabanyu on guitar. This composition is trained by our teacher Srimati Ranjini Rao ma'am, Department of Chemistry, and Srimati Aarti Arun ma'am from Department of English. Now we present the musical ensemble.

ಅಂಶಕ್ಕೆ ಪ್ರಸಾರವಾಗುವುದು. ಈಗ ವೇಳೆ 11:49 ಆಕಾಶವಾಣಿಯ ಕೇಳುಗರಿಗೆಲ್ಲ ಸುಖ ನಿದ್ರೆಯ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ನನ್ನ ವಿದಾಯ. ನಾನು ನಳಿನಾ ಮೋಹನ್. ಶುಭರಾತ್ರಿ. ಜೈ ಹಿಂದ್.